ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, 1948ನೇ ರಾಷ್ಟೀಯ ಶಕವರ್ಷ, ವೈಶಾಖ ಮಾಸದ 23ನೇ ದಿನ, ಅಂದರೆ 2026ನೇ ಇಸವಿಯ ಮೇ ತಿಂಗಳ 13ನೇ ತಾರೀಕು. ಈಗ ಸಮಯ 5:58:40. ಮೀಡಿಯಂ ವೇವ್ನ ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಶ್ಮಿತಾ ಡಿ ನಾರಾಯಣ್.

ಆಕಾಶವಾಣಿ ಮಂಗಳೂರು. ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

ನಿರಂತರ ಉರಿಯುವ ಸೂರ್ಯನನ್ನು ನೋಡಿ ಕತ್ತಲು ಕೂಡ ಭಯಪಡುತ್ತೆ, ಹಾಗೆ ನಿರಂತರ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡುತ್ತೆ. ಹೀಗೆಂದವರು ಸ್ವಾಮಿ ವಿವೇಕಾನಂದ.

0: ಕ್ಷಮೆಯಿರಲಿ, ಇದೀಗ ಚಿಂತನ ಅಂಶುಮಾಲಿ ಅವರಿಂದ.
1: ಮನೋಲ್ಲಾಸ ಎಂದರೆ ಮನಸ್ಸು ಮತ್ತು ಉಲ್ಲಾಸ ಇವುಗಳ ಸಂಯೋಜನೆ. ಇದಕ್ಕಿರುವುದು ಪ್ರೀತಿಯ ಬೆಸುಗೆ. ಹೀಗಿದ್ದು ಮನಸ್ಸಿನಲ್ಲಿ ಉಲ್ಲಾಸ ಇರಲೇಬೇಕೆಂದಿಲ್ಲ, ಉಲ್ಲಾಸ ಇದ್ದಲ್ಲಿ ಮನಸ್ಸಿದೆಯೋ ಗೊತ್ತಿಲ್ಲ. ಮನಸ್ಸಿದ್ದರೆ ಮಾರ್ಗ ಎಂಬೊಂದು ಮಾತಿದೆ. ಮಾರ್ಗ ಯಾವುದು ಎಂಬ ಪ್ರಶ್ನೆಗೆ ನಾನಾ ಮಾರ್ಗಗಳು ಗೋಚರಿಸ್ತವೆ. ನಾನಾ ಮಾರ್ಗಗಳಿಗೆ ಒಂದೇ ಮನಸ್ಸೇ ಎಂಬ ಪ್ರಶ್ನೆಗೆ ಉತ್ತರ ಹೌದು ಅಲ್ಲ ಎರಡೂ ಆಗುತ್ತದೆ. ಇದು ನಿಜಕ್ಕೂ ಗೊಂದಲಮಯವಾಗಿದೆ. ಪ್ರಾಯ ಮನಸ್ಸು ಎಂದರೆ ಏನು ಎಂದು ತಿಳಿದುಕೊಳ್ಳುವ ಮನಸ್ಸು ನಮ್ಮಲ್ಲಿ ಇಲ್ಲ. ಮನಸ್ಸಿನ ಬಗ್ಗೆ ಪೂರ್ವಸೂರಿಗಳು ಮನಸ್ಸಿಟ್ಟು ಬರೆದಿದ್ದಾರೆ, ಮನಸ್ಸಿಲ್ಲದೆಯೂ ಬರೆದಿದ್ದಾರೆ, ಒರೆದಿದ್ದಾರೆ. ಆದರೆ ಅದೇನೆಂದು

0: ಪ್ರೀತಿಯ ಬೆಸುಗೆ. ಹೀಗಿದ್ದು ಮನಸ್ಸಿನಲ್ಲಿ ಉಲ್ಲಾಸ ಇರಲೇಬೇಕೆಂದಿಲ್ಲ, ಉಲ್ಲಾಸ ಇದ್ದಲ್ಲಿ ಮನಸ್ಸಿದೆಯೋ ಗೊತ್ತಿಲ್ಲ. ಮನಸ್ಸಿದ್ದರೆ ಮಾರ್ಗ ಎಂಬೊಂದು ಮಾತಿದೆ. ಮಾರ್ಗ ಯಾವುದು ಎಂಬ ಪ್ರಶ್ನೆಗೆ ನಾನಾ ಮಾರ್ಗಗಳು ಗೋಚರಿಸ್ತವೆ. ನಾನಾ ಮಾರ್ಗಗಳಿಗೆ ಒಂದೇ ಮನಸ್ಸೇ ಎಂಬ ಪ್ರಶ್ನೆಗೆ ಉತ್ತರ ಹೌದು ಅಲ್ಲ ಎರಡೂ ಆಗುತ್ತದೆ. ಇದು ನಿಜಕ್ಕೂ ಗೊಂದಲಮಯವಾಗಿದೆ. ಪ್ರಾಯ ಮನಸ್ಸು ಎಂದರೆ ಏನು ಎಂದು ತಿಳಿದುಕೊಳ್ಳುವ ಮನಸ್ಸು ನಮ್ಮಲ್ಲಿ ಇಲ್ಲ. ಮನಸ್ಸಿನ ಬಗ್ಗೆ ಪೂರ್ವಸೂರಿಗಳು ಮನಸ್ಸಿಟ್ಟು ಬರೆದಿದ್ದಾರೆ, ಮನಸ್ಸಿಲ್ಲದೆಯೂ ಬರೆದಿದ್ದಾರೆ, ಒರೆದಿದ್ದಾರೆ. ಆದರೆ ಅದೇನೆಂದು ನಮಗಿನ್ನೂ ಅರ್ಥವಾಗಿಲ್ಲ. ಅರ್ಥವಾಗದಿರುವುದೇ ಅದರ ಗುಣವಿಶೇಷ, ಮಾಯಾಜಾಲ ಶೇಷ. ಮನಸ್ಸಿನ ಕುರಿತು ವಿಶ್ವದಾದ್ಯಂತ ಚಿಂತಕರು ಚಿಂತಿಸುತ್ತಲೇ ಬಂದಿದ್ದಾರೆ, ಹೋಗಿದ್ದಾರೆ. ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ ಎನ್ನುವುದನ್ನು ನಮ್ಮವರು ಕಂಡುಕೊಂಡಿದ್ದಾರೆ. ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವ ಸಾಧನ ಸಾಧನೆ ಮಾತ್ರ ಎನ್ನುವುದನ್ನು ಬಹುತೇಕ ಚಿಂತಕರು ಒಪ್ಪಿಕೊಂಡಿದ್ದಾರೆ. ಈಗ ಮನೋಲ್ಲಾಸಕ್ಕೆ ಮಾರ್ಗವೇನು ಎಂಬ ಹಾಗೆ ಒಂದಿಷ್ಟು ಚಿಂತಿಸೋಣ. ಮನೋಲ್ಲಾಸಕ್ಕೆ ಮಾರ್ಗವೇ ಇಲ್ಲ ಎಂದು ಹುಡುಕಿ ಹುಡುಕಿ ನಿರಾಶರಾಗಿ ಆತ್ಮಹತ್ಯೆ ಮಾಡಿಕೊಂಡವರು ಇದ್ದಾರೆ. ಅದು ಆತ್ಮಹತ್ಯೆಯಲ್ಲ, ದೇಹಹತ್ಯೆ ಎನ್ನುವುದನ್ನು ಅವರು ಮನಗಂಡಿಲ್ಲ. ಮನಸ್ಸಿನೊಳಗೆ ನಾವಿಲ್ಲ, ನಮ್ಮೊಳಗೆ ಮನಸ್ಸಿದೆ ಎಂದು ತಿಳಿದುಕೊಂಡ ಗಟ್ಟಿ ಮನಸ್ಸು ಮಾತ್ರ ಏನನ್ನೂ ಸಾಧಿಸಬಹುದು. ತಾಯಿ ಅಳುವ ಮಗುವನ್ನು ಮುದ್ದಿಸಿ ತೊಟ್ಟಿಲಲ್ಲಿ ಮಲಗಿಸಿ ಜೋಗಳ ಹಾಡಿ ನಿದ್ದೆ ಬರುವಂತೆ ಮಾಡುತ್ತಾಳೆ. ನಿದ್ದೆಯಾಗುತ್ತಲೇ ಆ ಮಗು ಎದ್ದು ನಗುವುದಕ್ಕೆ ಆರಂಭಿಸುತ್ತದೆ. ಆ ನಗು ಅಡುಗೆ ಮನೆಯಲ್ಲಿದ್ದ ತಾಯಿಗೆ ಕೇಳಿಸುತ್ತದೆ. ಓಡಿ ಬಂದು ನೋಡಿದಾಗ ಅವಳು ಕಾಣುವುದೇನು? ಆ ಮಗು ತೊಟ್ಟಿಲಲ್ಲಿ ನಿಂತು ಎರಡೂ ಹಗ್ಗಗಳನ್ನು ಕೈಗಳಲ್ಲಿ ಹಿಡಿದು ಹಿಂದು ಮುಂದಾಗಿಸುತ್ತಾ ಜೋಜೋ ಎನ್ನುತ್ತಿದೆ. ತಾಯಿ ಮಗುವಿನ ಆ ಮನೋಲ್ಲಾಸಕ್ಕೆ ಎಣೆಯುಂಟೆ. ಸಣ್ಣ ಕವಿಯೊಬ್ಬರು ದೊಡ್ಡ ಕವಿಯೊಬ್ಬರನ್ನು ಆಕಸ್ಮಿಕವಾಗಿ ಭೇಟಿಯಾದರು. ಸಣ್ಣ ಕವಿ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ಹೆಸರು ಮತ್ತು ಕಾವ್ಯನಾಮ ಹೇಳಿಕೊಂಡರು. ದೊಡ್ಡ ಕವಿ ಆಶ್ಚರ್ಯ ವ್ಯಕ್ತಪಡಿಸುತ್ತಾ ಹೇಳಿದರು, ಏನು ರಮ್ಯವಯ್ಯ ನಿಮ್ಮ ಕಾವ್ಯನಾಮ. ಸಣ್ಣ ಕವಿಗೆ ಬೆಟ್ಟದಷ್ಟು ಸಂತೋಷವಾಯಿತು. ನೆಟ್ಟಗೆ ಮನೆಗೆ ಮರಳಿ ಆ ಮನೋಲ್ಲಾಸದಲ್ಲಿ ಬರೆದರು ಒಂದು ಕವನ. ಅದರ ಕೊನೆಯ ಸಾಲುಗಳು ಹೀಗಿವೆ: ನನಗೆ ಮಹಾಕಾವ್ಯ ಬರೆದಷ್ಟು ಸಂತಸವಾಯಿತು. ಸಂತಸವಾಗಲು ಮಹಾಕಾವ್ಯವೇ ಏಕೆ ಬೇಕು? ಒಂದು ರಮ್ಯ ಕಾವ್ಯನಾಮ ಸಾಕು. ಇನ್ನೊಬ್ಬ ಹಿರಿಯ ಸಾಹಿತಿ ನನಗೆದಿರಾದರು. ಏನು ಬರೆದಿದ್ದೀರಿ ಎಂದು ಕೇಳಿದರು. ನಾನು ಹೇಳಿದೆ, ಬರೆದು ಸಾಕಾಗಿ ಹೋಗಿದೆ, ಪ್ರಕಟಣೆ ಮಾಡಿದರೂ ಓದುವವರಿಲ್ಲ. ಪ್ರಕಟ ಮಾಡಿದ್ದನ್ನು ಧರ್ಮಾರ್ಥ ಹಂಚಿ ಹಂಚಿ ಈಗ ಒಂದೊಂದು ಪ್ರತಿ ಉಳಿದಿದೆ. ಅವರು ಗಹಗಹಿಸಿ ನಕ್ಕು ಹೇಳಿದರು, ಯಾಕೆ ಅದರಲ್ಲಿ ತಲೆಗೆ ಹಚ್ಚಿಕೊಳ್ಳುತ್ತೀರಿ? ನಾನು ನೋಡಿ ಉಸಿರಿರುವವರೆಗೂ ಬರೆಯುತ್ತಾ ಹೋಗುತ್ತೇನೆ. ಅದಕ್ಕಿಂತಲೂ ದೊಡ್ಡ ಮನೋಲ್ಲಾಸ ನನಗಿಲ್ಲ. ಈಗಲೂ ಪ್ರಕಟ ಮಾಡ್ತಾ ಇದ್ದೇನೆ. ಕೆಲವು ವರ್ಷಗಳಿಂದ ನನಗಾಗುವ ತೊಂದರೆ ಎಂದರೆ ಈ ಪುಸ್ತಕ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದರೆ ಅವರಿಗೆ ಕಿವಿಯೇ ಕೇಳಿಸುವುದಿಲ್ಲ. ಕಿವಿಯಲ್ಲಿ ಮೊಬೈಲ್ ಹಾಡುಗಳ ವೈರು. ಈ ಪುಸ್ತಕವನ್ನು ನೋಡಿರಿ ಎಂದು ಯಾರ ಕಣ್ಣಿಗಾದರೂ ಹಿಡಿದರೆ ಅದು ಅವರಿಗೆ ಕಾಣಿಸುವುದೇ ಇಲ್ಲ. ಕಣ್ಣು ಅವರ ಅಂಗೈಯಾಗಲದ ಮೊಬೈಲ್ನ ಮೇಲೆ. ಹಾಗಾಗಿ ನಾನೀಗ ಒಂದು ತಂತ್ರ ಹೂಡಿದ್ದೇನೆ. ನನ್ನ ಎಲ್ಲ ಹಸ್ತಪ್ರತಿಗಳನ್ನು ಪ್ರಕಟ ಮಾಡಿ ಧರ್ಮಾರ್ಥ ಹಂಚಿಬಿಡುತ್ತೇನೆ. ಯಾರೂ ಬೇಡ ಎನ್ನುವುದಿಲ್ಲ, ಆದರೆ ಓದುವುದಿಲ್ಲ, ತೊಂದರೆ ಇಲ್ಲ. ನನ್ನ ಎಲ್ಲ ಪುಸ್ತಕಗಳು ಒಂದಲ್ಲ ಒಂದು ಕಪಾಟು ಸೇರುತ್ತದೆ ಅಥವಾ ಎಲ್ಲೋ ಒಂದೆಡೆ ಇರುತ್ತದೆ. ಹಾಗೆ ಅದು ಶಾಶ್ವತ ಸಾಹಿತ್ಯ ಆಗಿಬಿಡುತ್ತದೆ. ನಾನು ಹೋದರೂ ನನ್ನ ಸಾಹಿತ್ಯ ಉಳಿಯುತ್ತದೆ. ನಾನು ಹೇಳಿದೆ, ಈ ನಿಮ್ಮ ಮನೋಲ್ಲಾಸ ಮಾನಸೋಲ್ಲಾಸ ಎಷ್ಟು ಮಂದಿಗಿದೆ? ಅವರು ಹೇಳಿದರು, ನನ್ನದು ನನಗೆ, ನಿಮ್ಮರು ನಿಮಗೆ, ಅವರದು ಅವರಿಗೆ. ನಮ್ಮ ಮನೋಲ್ಲಾಸ ನಮ್ಮ ಕೈಯಲ್ಲಿದೆ.
1: ಇದುವರೆಗೆ ಅಂಶುಮಾಲಿ ಅವರಿಂದ ಚಿಂತನ ಕೇಳಿದಿರಿ, ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿವೆ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಡಾ ಕೆ ಸದಾನಂದ ಭಟ್ ಅವರಿಂದ. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. 7:45 ರಾಗರಂಜಿನಿ ಚಿತ್ರಗೀತೆಗಳು. 8:30 ಕಾವ್ಯಯಾನ 57ನೇ ಸಂಚಿಕೆ, ಬತ್ತಲೀಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣದ ವಾಚನ ವ್ಯಾಖ್ಯಾನ. ವಾಚನಕಾರರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡಡ್ಕ ಈಶ್ವರ ಭಟ್. 8:45 ಹಿಂದಿ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ. 9:20 ಚಿತ್ರಗೀತೆಗಳು. 9:30 ನಯೇತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಗಂಟೆ 30 ನಿಮಿಷಕ್ಕೆ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡಿಸ್. 11 ಗಂಟೆಗೆ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 284ನೇ ಸಂಚಿಕೆ. ವಿಷಯ ಹದಿಹರೆಯ ವಿಶೇಷವೇ ಸಂಘರ್ಷವೇ. ಆರತಿ ಐರಿನ್ ಅವರೊಂದಿಗೆ ಸಂವಾದ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ವೇದವಲ್ಲಿ ಅವರ ಹಾಡುಗಾರಿಕೆ ಕೇಳುವಿರಿ. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆಯ ಕುರಿತು ಡಾ ಮಧುಸೂದನ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ಪಿಎಂ ಜೀವನ್ ಜ್ಯೋತಿ ಭೀಮಾ ಯೋಜನೆಯ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಸ್ನೇಹ ಹಂಪಿಹೊಳೆ ಹಾಡಿರುವ ವಚನಗಳನ್ನು ಕೇಳುವಿರಿ. ಒಂದು ಗಂಟೆ 30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ. ಸಂಚಿಕೆ 31. ವಿಷಯ ವಿಲ್ ವಿಧಾನಗಳು. ಸಂಪನ್ಮೂಲ ವ್ಯಕ್ತಿ ಮೆಲ್ವಿಲ್ ಡಿಸೋಜಾ ಬಜ್ಪೆ ಕರಂಬಾರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಶೆಟ್ಟಿ ಅವರಿಂದ ಸಣ್ಣ ಕತೆ ಮಲ್ಲಿಗೆ. ಆ ಬಳಿಕ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. 6:10 ಭಕ್ತಿಗೀತೆಗಳನ್ನು ಆಲಿಸುವಿರಿ. 6:30 ರಸವಾರ್ತೆ. 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹರೀಶ್ ಕೋಳ್ತಿಗೆ ಅವರ ಜೇನು ಕೃಷಿ ಅನುಭವದ ಕುರಿತು ಸಂದರ್ಶನದ ಮುಂದುವರಿದ ಭಾಗ ಪ್ರಸಾರವಾಗುವುದು. ಸಂದರ್ಶಕರು ರಜನಿ ಭಟ್. ಆ ಬಳಿಕ ಸುಭಾಷ್ ಬೇಳಾ ಹಾಗೂ ರೇಣುಕಾ ಅವರ ತರಕಾರಿ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:45 ಚಿತ್ರಗೀತೆಗಳು. 8 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದೀಪ. ನೇರ ಫೋನಿನ್ ಕಾರ್ಯಕ್ರಮ. ಪ್ರಾಯೋಜಕರು ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ.

8:30 ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್, 9:30 ಕ್ರೀಡಾಲೋಕ. ಅಂತಾರಾಷ್ಟೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಪಟು ಸಮನ್ವಿ ಮತ್ತು ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹತ್ತು ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಜಿ ಶ್ರೀನಿವಾಸ ಅಯ್ಯಂಗಾರ್ ಅವರ ವೀಣಾವಾದನ ಪ್ರಸಾರವಾಗುವುದು. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಗಳು.

ಆಕಾಶವಾಣಿ ಮಂಗಳೂರು. ತತ್ವಪದ ಸಿ ಅಶ್ವತ್ಥ ದನಿಯಾಗಿರುವ ಸಂತ ಶಿಶುನಾಳ ಶರೀಫರ ರಚನೆ ಆಲಿಸೋಣ.

0: ಇದುವರೆಗೆ ಸಿ ಅಶ್ವಥ್ ದನಿಯಾಗಿರುವ ತತ್ವಪದ ಆಲಿಸಿದಿರಿ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಹೃದ್ರೋಗ ನಿವಾರಣೆಗೆ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ಕೆ ಸದಾನಂದ ಭಟ್.
2: ಆಯುರ್ವೇದ ಚಿಕಿತ್ಸೆಯ ಒಂದು ವಿಧಾನದ ಪರಿಕಲ್ಪನೆ ಹೇಗಂದ್ರೆ, ದೈಹಿಕ ಚಿಕಿತ್ಸೆ, ಮಾನಸಿಕ ಚಿಕಿತ್ಸೆ ಹಾಗೂ ರಾಸಾಯನಿಕ ಚಿಕಿತ್ಸೆ. ದೈಹಿಕದಲ್ಲಿ ಸಹ ಹಲವಾರು ವಿಧಾನಗಳಿವೆ, ಅಂದರೆ ಶೋಧನಾದಿ, ಶಮನ, ಔಷಧ, ಉಪಚಾರ. ನಂತರ ನಾವು ಮಾನಸಿಕಕ್ಕೆ ಬರುವುದಾದರೆ ನಮ್ಮದು ಯೋಗ, ಧ್ಯಾನ ಅಂತ ಬೇರೆ ಬೇರೆ ವಿಷಯಗಳು. ರಸಾಯನಕ್ಕೆ ಬರುವುದಾದರೆ ನಾವು ಮುಂದಿನ ಜೀವನ ಘಟ್ಟದಲ್ಲಿ ತಡೆಗಟ್ಟುವಂಥ ಹಲವಾರು ರೋಗವನ್ನು ತಡೆಗಟ್ಟುವಂಥ ವಿಧಾನಗಳು ರಸಾಯನ ಶಾಸ್ತ್ರದಲ್ಲಿ ಸಹ ಹೇಳ್ತೇವೆ. ಇದರಲ್ಲಿ ಸಾಧ್ಯತೆ ಬಾಧ್ಯತೆಯನ್ನು ಚಿಂತಿಸಿ ನಿಯಮಾವಳಿಗಳು ಕೆಲವಿದೆ. ನಂತರ ಪ್ರಾಯೋಗಿಕ ಇತಿಮಿತಿಗಳು, ವೈಜ್ಞಾನಿಕ ಸುಧಾರಿತ ಚಿಕಿತ್ಸೆಗಳನ್ನು ನೋಡಿಕೊಂಡು ನಮ್ಮ ಕೈಯಲ್ಲಿ ಆಗುವಂತಹ ಕೆಲವೊಂದು ಹೆಲ್ಪ್ ಅವರಿಗೆ ಮಾಡ್ಬೋದು. ಅಂದರೆ ಎಕ್ಸಾಂಪಲ್, ಕಾರ್ಡಿಯೋ ಪ್ರೊಟೆಕ್ಟಿವ್ ಮೆಡಿಸಿನ್ ಅಂತ ಹೇಳ್ತವೆ. ಅಂದರೆ ಹೃದ್ರೋಗದ ಸಾಂದರ್ಭಿಕವಾಗಿ ಎಮರ್ಜೆನ್ಸಿ ಟ್ರೀಟ್ ಮಾಡಲಿಕ್ಕೂ ಅಲ್ಲಿ ಸಾಧ್ಯವಾಗದಿದ್ದರೂ ಮುಂದೆ ಬರುವಂತಹ ಕಾಂಪ್ಲಿಕೇಶನ್ ಆಗಿರ್ಬೋದು, ಇರದೆ ಬರದೇ ತಡೆಗಟ್ಟುವಂಥ ವಿಧಾನಗಳನ್ನು ನಾವು ಅವ್ರಿಗೆ ಹೇಳ್ಕೊಡ್ಬೋದು. ನಾವು ಆಹಾರ ವಿಹಾರಗಳೇ ಹೇಳಬೇಕಂದ್ರೆ ಅಮ್ಲ ದ್ರವ್ಯ, ಅಂದರೆ ಸೋರ್ ಪ್ರೊಟೆಕ್ಟಿವ್ ಅಗ್ರ ಔಷಧದಲ್ಲಿ ಅದನ್ನು ಹೇಳ್ತಾರೆ ಅಮ್ಲಂ ಹೃದ್ಯಂ ಅಂತೇಳಿ, ಅಂತಹ ಒಂದು ವಿಚಾರಗಳನ್ನು ಸಹ ತಿಳಿಸ್ಕೊಡ್ಬೋದು. ಮುಖ್ಯವಾಗಿ ಮಾನಸಿಕ ಒತ್ತಡ ನಿರ್ವಹಣೆ. ಈ ಮಾನಸಿಕ ಒತ್ತಡ ನಿರ್ವಹಣೆಯನ್ನು ನಾವು ಖಂಡಿತವಾಗಲೂ ನಿಭಾಯಿಸಲು ಹಲವಾರು ವಿಧಾನಗಳನ್ನು ಹೇಳಿಕೊಡಲು ಖಂಡಿತ ಸಾಧ್ಯ ಇದೆ. ಅಂದರೆ ಧ್ಯಾನಾದಿ ವಿಷಯಗಳು, ಯೋಗ ವಿಷಯಗಳು, ನಂತರ ಅವರಿಗೆ

0: ಕೌನ್ಸಿಲಿಂಗ್ ಮಾಡುವಂಥದ್ದು, ನಂತರ ಅವರಿಗೆ ಆಚಾರ ರಸಾಯನ ಅಂತ ವಿವಿಧ ಚಿಕಿತ್ಸಾ ವಿಧಾನಗಳನ್ನು ಸಹ ನಾವು ಹೇಳಲಿಕ್ಕೆ ನಮ್ಮ ಕೈಯಲ್ಲಿ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು. ನಂತರ ಮೊದಲಾಗಿ ಚಿಕಿತ್ಸಾ ಕ್ರಮ ಅಂದರೆ ಹೃದ್ರೋಗದಲ್ಲಿ ಕೆಲವೊಂದು ಯೋಗಗಳನ್ನು, ಚಿಕಿತ್ಸಾ ಕ್ರಮವನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಅದನ್ನು ನಾವು ಪೇಷಂಟ್ಗಳಿಗೆ ಅದನ್ನು ಅಡಾಪ್ಟ್ ಮಾಡಬೇಕಾದ್ರೆ ಸಾಧ್ಯತೆ ಬಾಧ್ಯತೆಗಳು, ನಾವು ಪುನಃ ಹೇಳ್ತೇನೆ, ಅದನ್ನು ನೋಡಿಕೊಂಡು ನಾವು ಅದನ್ನು ಆಲೋಚನೆ ಮಾಡಬೇಕಾಗ್ತದೆ. ಹೃದ್ರೋಗದ ನಿಧಾನದಲ್ಲಿ ಹೇಳ್ತಾರೆ ಭಯ ತ್ರಾಸಹ ಅಂತೇಳಿ ಹೇಳ್ತಾರೆ, ಅಂದರೆ ಅದು ಆ ಪರ್ಟಿಕ್ಯುಲರ್ ಒಂದು ಭಯವೇ ಆ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸ್ತದೆ ಅಂತೇಳಿ ಆ ಹೃದ್ರೋಗದಲ್ಲಿ ಒಂದು ವಿಷಯ ಬರ್ತದೆ. ಅದರಿಂದಾಗಿ ಭಯಭೀತ ವಾತಾವರಣ ಸೃಷ್ಟಿ ಮಾಡುವ ಅಗತ್ಯ ಏನಿಲ್ಲ. ಯಾಕಂದರೆ ಮಾಧ್ಯಮದಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ ವಿಚಾರಗಳನ್ನು ನಮ್ಮ ಸ್ವ ಅಧ್ಯಾಯತೆಗೆ ನಾವು ಬಳಸಿಕೊಂಡು ಏನೇನೋ ನಾವು ಪರಿಕಲ್ಪನೆ ಮಾಡಿಕೊಳ್ತೇವೆ. ಅದರ ಬದಲಿಗೆ ಒಂದು ಸಾಧಾರಣ ಮಧ್ಯ ವಯಸ್ಕರು, ಸಾಮಾಜಿಕ ಒತ್ತಡದಿಂದ ಬದುಕುವವರು, ಅವರು ವಾರ್ಷಿಕವಾಗಿಯೋ ಇಲ್ಲಾದರೆ ಒಂದು ಅವರ ವ್ಯವಸ್ಥೆಗೆ ಅನುಗುಣವಾಗಿಯೋ ಹೃದಯದ ಕಾಯಿಲೆಯ ಇವ್ಯಾಲ್ಯೇಷನ್, ಅಂದರೆ ಅದರ ಬೇರೆ ಬೇರೆ ಪರೀಕ್ಷೆಗಳಿಂದ ಅದರ ಹೆಲ್ತನ್ನು ನೋಡುವಂಥದ್ದು. ನಂತರ ಸುಧಾರಿತ ವ್ಯವಸ್ಥೆಗಳಿದೆ, TMT ಅಂದರೆ ಅದರ ಕಾರ್ಯವೈಖರಿಯ ಸಾಮರ್ಥ್ಯವನ್ನು ತಿಳ್ಕೊಳ್ಳುವಂಥ ವಿಧಾನಗಳು ಸಹ ಇದೆ. ಹಾಗೂ ನಾವು ರಕ್ತ ಪರೀಕ್ಷೆಯ ಮೂಲಕ ಹಲವಾರು ವಿಷಯಗಳನ್ನು ಸಹ ಅಲ್ಲಿ ಅಸೆಸ್ ಮಾಡಿ ನಾವು ಮುಂದೆ ಬರುವಂತಹ ವಿಷಯ ಉಪದ್ರವಾಗಿರ್ಬೋದು, ಕಾಂಪ್ಲಿಕೇಶನ್ ಆಗಿರ್ಬೋದು, ಈಗದಿಂದಲೇ ನಾವು ಅದನ್ನು ಆಲೋಚನೆ ಮಾಡಿ ಅದರ ಬಗ್ಗೆ ಒಂದು ಸುದೃಢವಾದ ಮನಸ್ಸಿನಿಂದ ಅದರ ತಡೆಗಟ್ಟು ವಿಧಾನವನ್ನು ಅನುಸರಿಸಿದರೆ ಯಾವ ಭಯಭೀತವೂ ಇಲ್ಲ. ಯಾಕಂದರೆ ನಾವೀಗ ಸುಧಾರಿತ ಜಗತ್ತಲ್ಲಿದ್ದೇವೆ, ಎಲ್ಲದಕ್ಕೂ ಪರಿಹಾರ ಇದೆ, ಆದರೆ ನಮ್ಮ ಮೈಂಡ್ ಸೆಟ್ ಮತ್ತು ನಮ್ಮದು ಕಾನ್ಫಿಡೆನ್ಸ್ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿ ಈ ಸಂದೇಶವನ್ನು ಖಂಡಿತವಾಗಲೂ ಜನರು ಪರಿಪಾಲಿಸಿದರೆ ಹೃದ್ರೋಗವನ್ನು ಹೊಡೆದೋಡಿಸುವಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಾರೆ.
1: ಇದುವರೆಗೆ ಆರೋಗ್ಯ ಮಂಥನ ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಹೃದ್ರೋಗ ನಿವಾರಣೆಗೆ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ಕೆ ಸದಾನಂದ ಭಟ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನಿ. ಆಕಾಶವಾಣಿ ಮಂಗಳೂರು. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಹದಿಹರೆಯ ವಿಶೇಷವೇ ಸಂಘರ್ಷವೇ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 284ನೆಯ ಕಾರ್ಯಕ್ರಮ ಇಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಜುಲೇಖಾ ಎನಪೋಯ ಆರೋಗ್ಯ ಸಂಪದ ಕಾರ್ಯಕ್ರಮ ಶುಕ್ರವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಸಲ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ರೇಡಿಯೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಅಚ್ಯುತ್ ನಾಯ್ಕ್ ಅವರೊಡನೆ ಪ್ರೋಸ್ಟೇಟ್ ಕ್ಯಾನ್ಸರ್ ವಿಷಯದ ಕುರಿತು ಸಂದರ್ಶನ. ಕೇಳಿ ಜುಲೇಖಾ ಎನಪೋಯ ಆರೋಗ್ಯ ಸಂಪದ ಇದೇ ಶುಕ್ರವಾರ ಬೆಳಗ್ಗೆ 8:30

0: ಆಕಾಶವಾಣಿ ಮಂಗಳೂರು ರೈತರಿಗೆ ಸಲಹೆ.
1: ಕಾಂಡದ ತುತ್ತ ತುದಿಯನ್ನು ಕತ್ತರಿಸುವಂತಹ ಒಂದು ವಿಧಾನಕ್ಕೆ ಸವರುವಿಕೆ ಎಂದು ಹೇಳುತ್ತಾರೆ. ಇದರಿಂದ ಆಕ್ಸಿನ್ ಹಾರ್ಮೋನಿನ ಸ್ರವಿಸುವಿಕೆ ಕಡಿಮೆಯಾಗಿ ಮರದ ಸುತ್ತಲಿನ ರೆಂಬೆ ಕೊಂಬೆಗಳಲ್ಲಿ ಹೊಸ ಚಿಗುರುಗಳು ಮೂಡಿ ಮೊಗ್ಗುಗಳು ಗಣನೀಯವಾಗಿ ಹೆಚ್ಚುತ್ತವೆ. ಹೂಗಳ ಪ್ರಮಾಣದ ಜೊತೆ ಹಣ್ಣಿಗೆ ಉತ್ತಮ ಆಕಾರ, ಬಣ್ಣ ಇವುಗಳನ್ನು ನೀಡಿ ಅಧಿಕ ಇಳುವರಿಯನ್ನು ಗಿಡ ಕೊಡುತ್ತದೆ. ತುತ್ತ ತುದಿಯ ಜೊತೆಗೆ ಕಾಯಿಲೆ ಬಿದ್ದ, ಹುಳ ಹತ್ತಿದ, ಒಣಗಿ ಹಾನಿಯಾದ ರೆಂಬೆಗಳನ್ನು ಕೂಡ ನಿಯಮಿತವಾಗಿ ಕತ್ತರಿಸುವುದರಿಂದ ಬೇರು ಇನ್ನಷ್ಟು ಭೂಮಿಯ ಆಳಕ್ಕೆ ಗಟ್ಟಿಯಾಗಿ ಬೇರೂರಿ ಸತ್ವಯುತವಾದಂತಹ ಫಲ ಮರದಲ್ಲಿ ಸಿಗುತ್ತದೆ. ಪ್ರತಿ ಗಿಡಕಂಟಿ, ಮರ ಬೇರು, ಕಾಂಡ ಮರದ ಸುತ್ತಲೂ ಬೆಳೆಯುವುದರಿಂದ ಪ್ರತಿ ಗಿಡಗಂಟಿ, ಮರಗಳ ಬೇರು, ಕಾಂಡದ ತುದಿ, ಪಾರ್ಶ್ವಗಳಲ್ಲಿ ಬೆಳವಣಿಗೆಗೆಂದೇ ಬೇರೆ ಬೇರೆ ರೀತಿಯ ಜೀವಕೋಶಗಳು ಇರುತ್ತವೆ. ಗಿಡಗಳ ತುದಿಯಲ್ಲಿರುವಂತಹ ಆ ಜೀವಕೋಶಗಳಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಸ್ರವಿಸುತ್ತಿರುತ್ತದೆ. ಇದು ಗಿಡವನ್ನು ಎತ್ತರಕ್ಕೆ ಬೆಳೆಸಿ ಸೂರ್ಯನ ಕಿರಣವನ್ನು ಹೀರಿ ಹೆಚ್ಚಿನ ರೀತಿಯಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಸಹಕಾರಿಯಾಗುತ್ತದೆ. ಆದರೆ ಈ ಆಕ್ಸಿನ್ ಹಾರ್ಮೋನು ಕೆಳಮಟ್ಟದಲ್ಲಿ ಸಂಚರಿಸಿ ಅವುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಜೊತೆಗೆ ಮೊಗ್ಗು ಬಿಡುವ

0: ಅದನ್ನು ಗಣನೀಯ ಪ್ರಮಾಣದಲ್ಲಿ ತಗ್ಗಿಸುತ್ತದೆ. ಗಿಡದಲ್ಲಿ ಹೂವುಗಳು ಹೆಚ್ಚಿದಷ್ಟು ಕಾಯಿ ಹಣ್ಣುಗಳು ಕೂಡ ಹೆಚ್ಚಾಗುತ್ತವೆ ಎಂದು ನಮಗೆ ಗೊತ್ತಿದೆ. ತೋಟಗಾರಿಕಾ ಬೆಳೆಗಳಲ್ಲಿ ಹೀಗೆ ಎತ್ತರ ಬೆಳೆಯುವ ಗಿಡಗಳಿಗಿಂತ ಗಿಡ್ಡವಾಗಿ ಇರುವಂತಹ ಗಿಡಗಳಲ್ಲಿ ಮೊಗ್ಗುಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಇದರಿಂದಾಗಿಯೇ ಅಧಿಕ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಇದಕ್ಕಾಗಿಯೇ ಗಿಡಗಳನ್ನು ಕತ್ತರಿಸುವ ಈ ಸವರುಕೆ ಎನ್ನುವಂಥ ಪದ್ಧತಿ ಜಾರಿಗೆ ಬಂದಿದೆ. ಇದು ಫಸಲಿನಲ್ಲಿ ಗಣನೀಯ ಪ್ರಮಾಣದ ಹೆಚ್ಚಳವನ್ನು ಮಾಡಿ ಗಿಡದಲ್ಲಿ ಹೆಚ್ಚಿನ ಹಣ್ಣು ಸಿಗುವಂತೆ ಮಾಡುತ್ತದೆ. ಸಾಮಾನ್ಯವಾಗಿ ಸವರುವಾಗ ಹೆಚ್ಚಾಗಿ ಅಥವಾ ಪದೇ ಪದೇ ಕತ್ತರಿಸಬಾರದು. ಗಿಡದ ಬೇಡದ ಭಾಗಗಳನ್ನು ಮಾತ್ರ ಕತ್ತರಿಸಬೇಕು. ಗಿಡ ಸೂಕ್ತ ಸ್ಥಿತಿಯಲ್ಲಿರುವಾಗ ಕತ್ತರಿಸಬೇಕು. ಚಳಿಗಾಲದ ತೋಟಗಾರಿಕೆಯ ಬೆಳೆಗಳನ್ನು ಜುಲೈ ತಿಂಗಳ ಮೊದಲ ವಾರದಲ್ಲೇ ಕತ್ತರಿಸುವುದು ಒಳ್ಳೆಯದು. ಬೇಸಿಗೆಯಲ್ಲಿ ಫಲ ಕೊಡುವ ಮರಗಳನ್ನು, ಅಂದರೆ ಅಡ್ಡಾದಿಡ್ಡಿಯಾಗಿ ಬೆಳೆದ ಮರಗಳನ್ನು ಚಳಿಗಾಲದ ಪ್ರಾರಂಭದಲ್ಲಿಯೇ ಸವರಬೇಕು. ಕತ್ತರಿಸಲು ಉಪಯೋಗಿಸುವ ಕತ್ತಿಗಳು ಹರಿತವಾಗಿದ್ದು ತುಕ್ಕು ಹಾಗೂ ಸೋಂಕು ರಹಿತವಾಗಿರಬೇಕು. ಇದರಿಂದಾಗಿ ತೋಟಗಾರಿಕೆಯಲ್ಲಿ ಹೆಚ್ಚಿನ ಫಸಲು ಸಿಗುವಂತೆ ಮಾಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
2: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಮೂತ್ರಕೋಶ ಹಾಗೂ ಪ್ರಾಸ್ಟೇಟ್ಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಈ ಕುರಿತಾದ ಪ್ರಶ್ನೆಗಳಿಗೆ ಏನಪೋಯ ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ ಉತ್ತರಿಸಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನೆಪೋಯ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಭವಿಷ್ಯತಿ, ಸಾ ಚ ಪರೀಕ್ಷಾ ನಿಷ್ಪಕ್ಷರೂಪೇಣ ಭವಿಷ್ಯತಿ, ಪುನಃ ಪರೀಕ್ಷಾಯೈ ಅತಿರಿಕ್ತ ಶುಲ್ಕಂ ನ ಭವಿಷ್ಯತಿ ಇತಿ. ಭಾರತಂ ಶುಹ ಆರಭ್ಯ ಬ್ರಿಕ್ಸ್ ವಿದೇಶ ಮಂತ್ರಿಣಾಂ ಉಪವೇಶನಸ್ಯ ಆತಿಥ್ಯಂ ಕರಿಷ್ಯತಿ. ಅದ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಕರಿಷ್ಯತಿ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಸೂಚಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸ್ವಾಲಃ ಉಕ್ತವಾನ್ ಯತ್ ಉಪವೇಶನಾವಧೌ ಬ್ರಿಕ್ಸ್ ಸದಸ್ಯ ದೇಶಾನಾಂ ವಿದೇಶ ಮಂತ್ರಿಣಃ ಪಾರಸ್ಪರಿಕ ಹಿತಸ್ಯ ವೈಶ್ವಿಕ ಕ್ಷೇತ್ರೀಯ ವಿಷಯೇಷು ವಿಚಾರ ವಿನಿಮಯಂ ಕರಿಷ್ಯಂತೀತಿ. ಲೋಕಸಭಾಧ್ಯಕ್ಷಸ್ಯ ಓಂ ಬಿರ್ಲಾ ವರ್ಯಸ್ಯ ನೇತೃತ್ವೆ ಏಕಂ ಉಚ್ಚಸ್ತರೀಯಂ ಭಾರತೀಯ ಸಂಸದೀಯ ಪ್ರತಿನಿಧಿಮಂಡಲಂ ಭಾರತ ಭೂಟಾನ್ ಸಂಬಂಧಾನ್ ಸುದೃಢೀಕರಣೋದ್ದೇಶ್ಯೇನ ಸಹ ಅದ್ಯ ಭೂಟಾನಸ್ಯ ಯಾತ್ರಾಂ ಕರಿಷ್ಯತಿ. ಏಕಪಂಚಾಶತ್ ಸದಸ್ಯಾಃ ಭೂಟಾನ್ ಭಾರತ ಸಂಬಂಧಾನಾಂ ವಿಭಿನ್ನೇಷು ವಿಷಯೇಷು ಉಭಯಯೋಃ ಪ್ರತಿವೇಶಿ ದೇಶಯೋಃ ಮಧ್ಯೆ ಸಹಯೋಗಂ ಸಂವರ್ಧಯಿತುಂ ಚ ಚರ್ಚಾಂ ಕರಿಷ್ಯಂತಿ ಇತಿ ಅಪೇಕ್ಷಾ ಅಸ್ತಿ. ಯಾತ್ರಾವಧೌ ಪ್ರತಿನಿಧಯಃ ಭೂಟಾನ ದೇಶಸ್ಯ ರಾಜ್ಞಾ ತತ್ರತ್ಯ ಪ್ರಧಾನಮಂತ್ರಿಣಾ ಚ ಸಹ ಮೇಲನಂ ಕರಿಷ್ಯಂತಿ. ಉತ್ತರ ಪ್ರದೇಶಸ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥಃ ರಾಜ್ಯಸ್ಯ ಜನಾನ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆಹ್ವಾನಂ ವ್ಯಾವಹಾರಿಕರೂಪೇಣ ಪ್ರವರ್ತಯಿತುಂ ಪ್ರಾರ್ಥಯತ್. ಅನೇನ ನಾಗರಿಕೇಭ್ಯಃ ಇಂಧನಸ್ಯ ಉಪಭೋಗಂ ನ್ಯೂನೀಕರ್ತುಂ ಅನಾವಶ್ಯಕಂ ಸ್ವರ್ಣಕ್ರಯಣಂ ಪರಿಹರ್ತುಂ ಚ ಆಗ್ರಹಃ ಕೃತಃ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥಃ ನಿರ್ದೇಶಂ ಪ್ರದತ್ತವಾನ್ ಯತ್ ಮುಖ್ಯಮಂತ್ರಿಣಃ ಮಂತ್ರಿಣಾಂ ಅನ್ಯೆ ಚ ಜನಾನಾಂ ಸಂಖ್ಯಾ ತತ್ಕ್ಷಣಮೇವ 50% ಯಾವತ್ ನ್ಯೂನೀಕರ್ತವ್ಯಮಿತಿ. ಅಸೌ ಪ್ರಾರ್ಥಯತ್ ಯತ್ ರಾಜ್ಯೇ ಗೃಹಾತ್ ಕಾರ್ಯಂ ಕುರ್ವಂತು ಇತಿ. ಮಹಿಳಾನಾಂ ಸುರಕ್ಷಾಯೈ ಸಂಸ್ಥಾಗತ ಸಮನ್ವಯಂ ಸುದೃಢೀಕರ್ತುಂ ರಾಷ್ಟ್ರೀಯ ಮಹಿಳಾಯೋಗೇನ ದಿಲ್ಲಿ ಆರಕ್ಷಕೈ ಸಹ ಏಕಂ ಉಚ್ಚಸ್ತರೀಯಂ ಸಮೀಕ್ಷೋಪವೇಶನಂ ಆಯೋಜಿತಂ. ಉಪವೇಶನಾವಧೌ ರಾಷ್ಟ್ರೀಯ ಮಹಿಳಾಯೋಗಸ್ಯ ಅಧ್ಯಕ್ಷಾ ವಿಜಯಾ ರಾಹತ್ಕರ ಇತ್ಯೇಷಾ ಸಮನ್ವಿತಸ್ಯ ಪೀಡಿತ ಕೇಂದ್ರಿತಸ್ಯ ಚ ದೃಷ್ಟೇಃ ಆವಶ್ಯಕತಾಯೈ ಬಲಂ ಪ್ರದತ್ತವತಿ. ಏಷಾ ಅವದತ್ ಯತ್ ಮಹಿಳಾಭ್ಯಃ ಸಮಯೋಚಿತ ಸಮರ್ಥನಂ ನ್ಯಾಯಂಚ ಸುನಿಶ್ಚೇತುಂ ಗೃಹ ಹಿಂಸಾ ಅಧಿನಿಯಮಸ್ಯ ಅಂತರ್ಗತಂ ಆರಕ್ಷಕ ಯಂತ್ರಸ್ಯ ಸುರಕ್ಷಾಧಿಕಾರಿಣಾಂಚ ಮಧ್ಯೆ ಪ್ರಭಾವಿ ಸಂಪರ್ಕಃ ಆವಶ್ಯಕಃ ಅಸ್ತಿ. ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅದ್ಯ ಚೀನ ದೇಶಸ್ಯ ತ್ರಿದಿವಸೀಯ ಯಾತ್ರಾಯೈ ಬೀಜಿಂಗ್ ನಗರಂ ಸಂಪ್ರಾಪ್ಸ್ಯತಿ. ಡೊನಾಲ್ಡ್ ಟ್ರಂಪ್ ಇತ್ಯಸ್ಯ ಚೀನ ದೇಶಸ್ಯ ರಾಷ್ಟ್ರಪತೇಃ ಶಿ ಜಿನ್ಪಿಂಗ್ ಇತ್ಯಸ್ಯ ಚ ಮಧ್ಯೆ ಬಹು ಪ್ರತೀಕ್ಷಿತೆ ಉಪವೇಶನೆ ದ್ವಿಪಾಕ್ಷಿಕ ಸಂಬಂಧಾನಾಂ ಅನೇಕೇಷು ವಿಷಯೇಷು ಚರ್ಚಾ ಭವಿಷ್ಯತಿ ಇತಿ ಆಶಾಸ್ಯತೆ. IPL ಇತಿ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಹ್ಯಃ ರಾತ್ರೌ ಅಹಮದಾಬಾದಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಗುಜರಾತ್ ಟೈಟನ್ಸ್ ದಲೇನ ಸನ್ರೈಸರ್ಸ್ ಹೈದರಾಬಾದ್ ದಲಂ 82 ಅಂಕೈ ಪರಾಜಿತಂ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಎರಡನೆಯ ಭಾಗ ವಿಕ್ರಮಾದಿತ್ಯ ವಿಜಯ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷ ಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
4: ಯಲವಾದಾರಿ ಹೋಗನೆ
5: ಮಹಾರಾಜ,
4: ವಿಭಾಕರನೆಂಬ ಹೆಸರನ್ನು ಇರಿಸಿಕೊಂಡು ನೀನು ತಿರುಗಾಡುತ್ತಾ ಇದ್ದಿ. ಬರಬರುತ್ತ ನಂದಿ ಶೇಷ್ಠಿಯ ಮನೆಯೊಳಗೆ ಹೋಗಿ ಅಲ್ಲಿದ್ದಂತ ಅನ್ನ ಆಹಾರವನ್ನೆಲ್ಲ ಸ್ವೀಕರಿಸಿದ್ದಿ. ಕಡೆಯಲ್ಲಿದ್ದಂತ ಮುತ್ತಿನ ಆಹಾರವನ್ನು ಕದ್ದಿದ್ದಿ ಎಂಬ ವಾರ್ತೆ ನನಗೆ ಬಂದು ಮುಟ್ಟಿದೆ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30.

ಸಾರವಾಗುವುದು. ಆಕಾಶವಾಣಿ ಮಂಗಳೂರು, ಈಗ ಸಮಯ 7:02 ಆಗುತ್ತಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಧಾರವಾಡ ಕೇಂದ್ರದಿಂದ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಹೃದಯ ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ, ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ

0: ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡಾ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಎಚ್ಪಿವಿ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನಾ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡಾ 51% ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು, ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ ಶೇಕಡಾ 49% ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು ಸಿಇಒ ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಖಂಡಿಸಿ, ಬಿಜೆಪಿ ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15 ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024 ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15 ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು, ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 ಮೀಟರ್ ಎತ್ತರದ ಜಲಾಶಯದಲ್ಲಿ 123.08 ಟಿಎಂಸಿ ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 ಟಿಎಂಸಿ ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮ

0: ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
1: ಆಲಮಟ್ಟಿ ಅಣೆಕಟ್ಟು ಬಿಜಾಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಸಂಗ್ರಹಣ 27.063 TMC ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99% ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 100 TMC ಅಷ್ಟು ಜಾಸ್ತಿ ನೀರಿದೆ. ನೀರಾವರಿ ಸಲಹಾ ಸಮಿತಿ ಇದೆ, ಈ ಸಮಿತಿಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 TMC ಅಷ್ಟು ನೀರನ್ನು ಕೈಗೆತ್ತಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ನೀರಿಗೆ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
0: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ್ರ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಡಿಯುಡಿಸಿ ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಷ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಕಸ್ತೂರಿ ಶಂಕರ್ ಅವರು ವಿವಿಧ ಕಲಾವಿದರೊಂದಿಗೆ ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕಸ್ತೂರಿ ಶಂಕರ್ ಮತ್ತು ಜೀವಿ ಅತ್ರಿ ದನಿಯಾಗಿರುವ ಸಾಶಿ ಮರುಳಯ್ಯನವರ ಸಾಹಿತ್ಯ ಏನು ಚಿಲುವಿನ ನಾಡು.

ಮುಂದೆ ಕಸ್ತೂರಿ ಶಂಕರ್ ಮತ್ತು ಇಂದು ವಿಶ್ವನಾಥ ದನಿಯಾಗಿರುವ ಎಚ್ ಡುಂಡಿರಾಜ್ ಅವರ ಸಾಹಿತ್ಯ ಕೇಳೋಣ. ಬೇಕಿನಗೆ ಒಂದು ಕಿರುನಗೆ.

0: ಇದುವರೆಗೆ ಕಸ್ತೂರಿ ಶಂಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಪ್ರಿಯ ಶ್ರೋತೃಗಳೇ, ಇಂದು ಬೆಳಗ್ಗೆ 10:30 ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಪ್ರಸಾರವಾಗುವುದು. ನಿಮ್ಮ ಸಂದೇಶಗಳನ್ನು ನಮಗೆ ಕಳುಹಿಸಬೇಕಾದ ದೂರವಾಣಿ ಸಂಖ್ಯೆ 9449926500.

ಏನೇ ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಮೂತ್ರಕೋಶ ಹಾಗೂ ಪ್ರಾಸ್ಟೇಟ್ಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಈ ಕುರಿತಾದ ಪ್ರಶ್ನೆಗಳಿಗೆ ಏನೆಪೋಯ ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ ಉತ್ತರಿಸಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಏನೇ ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನೇ ಪೋಯ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

ಆಕಾಶವಾಣಿ ಮಂಗಳೂರು. ಈಗ ಸಮಯ 7:34 ಆಗುತ್ತಲಿದೆ. ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ಬೆಂಗಳೂರು ಕೇಂದ್ರದ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು ನಾಲ್ಕನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯಾಕಪ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಸಂಚು, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯ ನಾಶ ಹಾಗೂ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಈ ಮಧ್ಯೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು, ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯ ಮೇಲೆ ಸಣ್ಣ ಅನುಮಾನವಿದ್ದರೂ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಸೂಕ್ತ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾರೆ. ರದ್ದಾಗಿರುವ ಪರೀಕ್ಷೆಯ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಮತ್ತು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಈ ತಿಂಗಳ 3 ನಡೆದಿದ್ದ ನೀಟ್ ಪರೀಕ್ಷೆಯ ಕುರಿತು ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 15 ಜನರನ್ನು ವಶಕ್ಕೆ ಪಡೆದಿದೆ. ಪ್ರಶ್ನೆ ಪತ್ರಿಕೆ ಹಂಚಿಕೆಗಾಗಿ ನಡೆದಿದ್ದ ಹಣಕಾಸಿನ ವ್ಯವಹಾರ ಮತ್ತು ಜಾಲದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಪುರದಲ್ಲಿ ಮನೀಶ್ ಎಂಬ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಇದಕ್ಕೂ ಮೊದಲು ಡೆಹ್ರಾಡೂನ್ನಲ್ಲಿ ಸಿಕಾರ್ ಮೂಲದ ಕೆರಿಯರ್ ಕೌನ್ಸಿಲರ್ ರಾಕೇಶ್ ಕುಮಾರ್ ಸೇರಿದಂತೆ 5 ಬಂಧಿಸಲಾಗಿತ್ತು. ಬಂಧಿತರಲ್ಲಿ 4 ನೀಟ್ ಆಕಾಂಕ್ಷಿಗಳೂ ಸೇರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಮಿತ್ರ ಪಕ್ಷಗಳ ಜೊತೆಗೆ ಎಐಎಡಿಎಂಕೆಯ ಬಂಡಾಯ ಬಣ ಮತ್ತು ಅಮ್ಮ ಮಕ್ಕಳ ಮುನ್ನೇಟರ ಕಳಗಂ ಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವು ಪ್ರಸ್ತುತ ಸದನದಲ್ಲಿ ಸುಮಾರು 150 ಶಾಸಕರ ಬೆಂಬಲವನ್ನು ಹೊಂದಿದೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ನಿನ್ನೆ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದು, ಸರ್ಕಾರಕ್ಕೆ ಬೆಂಬಲ ನೀಡುವ ವಿಷಯದಲ್ಲಿ ಎಐಎಡಿಎಂಕೆಯು 2 ಬಣಗಳಾಗಿ ವಿಭಜನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದ ಬಣವು ಟಿವಿಕೆ ಸರ್ಕಾರವನ್ನು ಬೆಂಬಲಿಸದಂತೆ ತನ್ನ ಶಾಸಕರಿಗೆ

0: ಜಾರಿ ಮಾಡಿದೆ. ಪಕ್ಷದ ವಿಪ್ ಉಲ್ಲಂಘಿಸುವ ಯಾವುದೇ ಶಾಸಕರು ಉಚ್ಚಾಟನೆ ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ನಾಯಕ ಅಗ್ರಿ ಕೃಷ್ಣಮೂರ್ತಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ 30 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸುತ್ತಿರುವ ಎರಡನೇ ಬಣ ಎಸ್ಪಿ ವೇಲುಮಣಿ ಅವರನ್ನು ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಈ ಬಣವು ವಿಶ್ವಾಸಮತದ ವೇಳೆ ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದ ಎಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ರಾಜಕೀಯ ಹಿಂಸಾಚಾರದ ಹಳೆಯ ಪ್ರಕರಣಗಳ ವಿಚಾರಣೆಯಲ್ಲಿ ಕಠಿಣ ನಿಲುವು ತಾಳಿದೆ. ಈ ಕುರಿತು ನಿನ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ, ಎಲ್ಲಾ ಪೊಲೀಸ್ ಕಮಿಷನರ್ಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರಿಗೆ ಸಮಗ್ರ ನಿರ್ದೇಶನವೊಂದನ್ನು ನೀಡಿದ್ದಾರೆ. ಈ ಆದೇಶದನ್ವಯ 2021 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಹಿಂಸಾಚಾರದ ಎಲ್ಲಾ ಪ್ರಕರಣಗಳನ್ನು ಮರುಪರಿಶೀಲಿಸಲು ಸೂಚಿಸಲಾಗಿದೆ. ಈ ಹಿಂದೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾದ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾದ ಪ್ರಕರಣಗಳನ್ನು ಪುನರಾರಂಭಿಸಿ ಸಮಗ್ರ ತನಿಖೆ ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಇವುಗಳ ಉಸ್ತುವಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಯುಕ್ತರೇ ವಹಿಸಲಿದ್ದಾರೆ. ಇದೇ ವೇಳೆ ರಾಜ್ಯ ಪೊಲೀಸ್ ಇಲಾಖೆಯು ಶಸ್ತ್ರಾಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿದ್ದು, ಈ ಶುಕ್ರವಾರದೊಳಗೆ ಎಲ್ಲಾ ಪೊಲೀಸ್ ಠಾಣೆಗಳ ಶಸ್ತ್ರಾಗಾರಗಳಲ್ಲಿರುವ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಬಹುತೇಕ ಪರಿಶೀಲನೆ ನಡೆಸಲು ಆದೇಶಿಸಿದೆ. ಇದರ ನಂತರ 2 ವಾರಗಳ ಕಾಲ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜ್ಯದಲ್ಲಿರುವ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಗಡಿಯಾಚೆಗಿನ ಕಳ್ಳಸಾಗಾಣೆ ತಡೆಗೆ ಗುಪ್ತಚರ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಮತ್ತು ಅಕ್ರಮ ಜಾನುವಾರು ಮಾರುಕಟ್ಟೆಗಳು, ಅನಧಿಕೃತ ಕಸಾಯಿಖಾನೆಗಳು ಹಾಗೂ ಗಣಿಗಾರಿಕೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದರೊಂದಿಗೆ ಕಾನೂನುಬದ್ಧ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವ ದುಷ್ಕರ್ಮಿಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ಸಂಚಾರ ನಿಯಮಗಳ ಪಾಲನೆಗೂ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ 7 ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಸಾಂಖ್ಯಿಕ ಆಯೋಗದ ಸಲಹಾ ಸಮಿತಿಯೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದ ನಂತರ ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದತ್ತಾಂಶಗಳ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ರಾಷ್ಟ್ರೀಯ ಲೆಕ್ಕಪತ್ರಗಳ ಕ್ರೋಢೀಕರಣದಲ್ಲಿ ಬಳಸಲಾಗುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂಕಿಅಂಶಗಳ ನಿಖರತೆ, ವ್ಯಾಪ್ತಿ ಮತ್ತು ಸದೃಢತೆಯನ್ನು ಸುಧಾರಿಸಲು ಸಚಿವಾಲಯವು ನಿರಂತರವಾಗಿ ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟ್ರದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಭಕ್ತರು ಮೃತಪಟ್ಟಿದ್ದು 15 ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರೀ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ 300 ಹೆಚ್ಚು ಭಕ್ತಾದಿಗಳು ಸೇರಿದ್ದರು ಎಂದು ವರದಿಯಾಗಿದೆ. ದುರ್ಘಟನೆಯಲ್ಲಿ ಮೃತಪಟ್ಟವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ 3 ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ಅವರ ಒಟ್ಟಾರೆ 7ನೇ ಭೇಟಿ ಇದಾಗಿದ್ದು, 2017 ನಂತರ ಉಭಯ ನಾಯಕರು ಮೊದಲ ಭೇಟಿಯಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದು, ಹಲವೆಡೆ ತಾಪಮಾನ 45-47 ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖ

0: ಅಕ್ಷಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಪುರುಷರ 75 kg ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಅವರು ಕೊರಿಯಾದ ಸೇಯುಂಗ್ ಮಿನ್ ಲೀ ವಿರುದ್ಧ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇದೇ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಇತರ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮತ್ತೊಂದೆಡೆ ಭಾರತದ ಹೆಣ್ಣು ಮಕ್ಕಳು ಈ ಕೂಟದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ಮುಂದುವರಿಸಿದ್ದು ಒಟ್ಟು 8 ಬಾಕ್ಸರ್ಗಳು ಫೈನಲ್ ಹಂತಕ್ಕೆ ಮುನ್ನಡೆದಿದ್ದಾರೆ. ಉಳಿದ 4 ಬಾಕ್ಸರ್ಗಳು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ತಲುಪಿರುವ 8 ಬಾಕ್ಸರ್ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು TVK ಸರ್ಕಾರಕ್ಕೆ ವಿಶ್ವಾಸ ಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು 4ನೇ ತ್ರೈಮಾಸಿಕ GDP ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು. ರಾಗರಂಜನೆ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ದೇವದಾಸಿ ಚಿತ್ರದಲ್ಲಿ ಅಳವಡಿಸಲಾದ ಪುರಂದರದಾಸರ ಕೀರ್ತನೆ. GK ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ವಾಣಿಜಯ.

ಮುಂದೆ ಕೇಳೋಣ ಮಾಂಗಲ್ಯ ಭಾಗ್ಯ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ವಿಜಯ ನರಸಿಂಹ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಮುಂದೆ ಕೇಳೋಣ ನಮ್ಮೂರ ಮಂದಾರ ಚಿತ್ರಕ್ಕಾಗಿ ಚಿತ್ರಧನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ನೀಡಿದ್ದಾರೆ ಇಳೆಯರಾಜಾ.

ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. ಇದೀಗ ಕೇಳಿ ಕಾವ್ಯಯಾನದ 57ನೇ ಹೆಜ್ಜೆ.

ಕುಂದುಭಿ ಎಂಬಂತಹ ರಕ್ಕಸನೊಬ್ಬ ಶಿವನಲ್ಲಿ ಯುದ್ಧವನ್ನು ಬೇಡಿದ. ಶಿವನು ವಾಲಿಯನ್ನು ತೋರಿಸಿದ. ವಾಲಿಯೊಡನೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಮಹಿಷರೂಪಿಂದ ವಾಲಿಯೊಡನೆ ಕಾದಾಡಿದಂತಹ ದುಂದುಭಿ ಅವನನ್ನು ವಾಲಿ ಕೊಂದು ಋಷ್ಯಮುಖ ಪರ್ವತದ ತಪ್ಪಲಿಗೆಸೆದಂತಹ ಸಂದರ್ಭದಲ್ಲಿ ಮತಂಗಮುನಿ ವಾಲಿಗೆ ಶಾಪವನ್ನಿತ್ತ. ಆ ಕಾರಣಕ್ಕಾಗಿ ದುಂದುಭಿಯ ಮಗನಾದಂತಹ ಮಾಯಾವಿ ವಾಲಿಯೊಡನೆ ಯುದ್ಧಕ್ಕೆ ಬಂದವನು. ವಾಲಿ ಸುಗ್ರೀವರಿಬ್ಬರೂ ಕೂಡ ಒಟ್ಟಾಗಿ ಅವನಲ್ಲಿ ಹೋರಾಡಿದರು. ಕೊನೆಗೆ ಸೋಲುವ ಸ್ಥಿತಿಯಲ್ಲಿದ್ದಂತಹ ಮಾಯಾವಿ ಓಡುತ್ತಾ ಒಂದು ಗುಹೆಯನ್ನು ಹೊಕ್ಕ. ಗುಹೆಯನ್ನು ಹೊಕ್ಕಾಗ ವಾಲಿ ಸುಗ್ರೀವನಿಗೆ ಆಜ್ಞೆ ಮಾಡಿದ, ನೀನು ಗುಹೆಯ ಬಾಗಿಲಲ್ಲಿ ನಿಲ್ಲು, ನಾನು ಕೊಂದು ಬರುತ್ತೇನೆ, ನಾನು ಕೊಂದಿದ್ದೇನೆ ಎಂಬುದಕ್ಕೆ ರಕ್ತದ ನೊರೆ ಸಮೇತ ಬಿಲದ ಬಾಗಿಲಲ್ಲಿ ಬಂತು ಅಂತೇಳಿ ಆದರೆ ಅವನು ಸತ್ತಿದ್ದಾನೆ ಎಂಬ ವಿಚಾರವನ್ನು ನೀನು ತಿಳಿಯಬೇಕು. ಬಾಗಿಲಲ್ಲಿ ಕಾದಿರು, ರಕ್ತದ ನೊರೆ ಬಂತು, ಸುಗ್ರೀವ ಹೆದರಿದ, ಇದು ರಕ್ಕಸ ಸತ್ತಿದ್ದಾನೋ ವಾಲಿ ಸತ್ತಿದ್ದಾನೋ ಎಂಬಂತಹ ಒಂದು ಸಂಶಯ ಅವನಿಗೆ ಬಂದದ್ದರಿಂದ ಬಿಲವನ್ನು ಮುಚ್ಚಿ ರಾಜ್ಯಕ್ಕೆ ಬಂದ, ಸಿಂಹಾಸನವನ್ನೇರಿದ. ಆ ಸಂದರ್ಭದಲ್ಲಿ ರಕ್ಕಸನನ್ನು ಕೊಂದು ವಾಲಿ ಬಂದು ಸುಗ್ರೀವ ಸಿಂಹಾಸನವನ್ನೇರಿದಂತಹ ರೀತಿಯನ್ನು ಕಂಡು ಕೋಪಗೊಂಡ. ನನ್ನ ತಮ್ಮ ನನಗೆ ಕೇಡು ಬಗೆದನೆ, ಕೋಡಗತ್ವವನ್ನು ಮೆರೆದನೆ, ತಪ್ಪೇ

ಅಲ್ಲಿ ಬಂದು ಸುಗ್ರೀವ ಸಿಂಹಾಸನವನ್ನೇರಿದಂತಹ ರೀತಿಯನ್ನು ಕಂಡು ಕೋಪಗೊಂಡ. ನನ್ನ ತಮ್ಮ ನನಗೆ ಕೇಡು ಬಗೆದನೆ, ಕೋಡಗತ್ವವನ್ನು ಮೆರೆದನೆ, ತಪ್ಪೇನು, ಇವನ ಅಹಂಕಾರಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಬೇಕು, ಇವನನ್ನು ಕೊಂದೇ ತೀರುತ್ತೇನೆ ಎಂಬ ಹಾಗೆ ವಾಲಿಯು ಸುಗ್ರೀವ ಇಲ್ಲಿರಬಾರದು ಎಂಬ ಕಾರಣಕ್ಕಾಗಿ ಅವನನ್ನು ಬಡಿದೋಡಿಸಿದ. ಋಷ್ಯಮುಖ ಶಾಪದ ಮುಖೇನ ವಾಲಿಗೆ ಹೋಗುವುದಕ್ಕೆ ಅಸಾಧ್ಯವಾದ್ದರಿಂದ ಸೂರ್ಯನ ಸೂಚನೆಯಂತೆ ಸುಗ್ರೀವ ಋಷ್ಯಮುಖದಲ್ಲಿದ್ದ. ಅಲ್ಲಿ ಈ ರಾಮಲಕ್ಷ್ಮಣರನ್ನು ಪಂಪಾತೀರದಲ್ಲಿ ಕಂಡಂತಹ ಸುಗ್ರೀವ ಹನುಮಂತನನ್ನು ಕಳುಹಿಸಿದ. ಯಾರೆಂದು ತಿಳಿದು ಬಾ, ನಮಗೆ ಪ್ರಿಯರಾದರೆ ಕರೆದು ತಾ. ರಾಮಲಕ್ಷ್ಮಣರನ್ನು ಕಂಡಂತಹ ಹನುಮಂತ ಸೂರ್ಯ ವಂಶದ ರಾಜಕುಮಾರರು ಎಂಬ ವಿಚಾರವನ್ನು ತಿಳಿದಂತಹ ಹನುಮಂತ ರಾಮನಿಗೆ ಶರಣು ಬಂದು ರಾಮನಲ್ಲಿ ಭಿನ್ನವಿಸಿ ಸುಗ್ರೀವನನ್ನು ರಕ್ಷಿಸಬೇಕು ಎಂಬ ಹಾಗೆ ಕೇಳಿಕೊಂಡು ಅವರಿಬ್ಬರನ್ನೂ ಋಷ್ಯಮುಖಕ್ಕೆ ಹೊತ್ತು ತರುತ್ತಾನೆ. ಅದಲ್ಲದೆ ರಾಮ ಲಕ್ಷ್ಮಣರು ಅವರನ್ನು ಉಪಚರಿಸಿ ಸುಗ್ರೀವನ ಕಷ್ಟವನ್ನು ರಾಮನ ಪಾದಗಳಲ್ಲಿ ಭಿನ್ನವಿಸಿ ಆ ಮೂಲಕವಾಗಿ ತಮ್ಮನ್ನು ರಕ್ಷಿಸಬೇಕು ಎಂಬಂತೆ ಕೇಳಿಕೊಳ್ತಾನೆ. ರಾಮ ಹನುಮನ ಮಾತಲ್ಲಿ ಸತ್ಯವಿದೆ ಎಂಬುದನ್ನು ತಿಳಿದು ಒಪ್ಪುತ್ತಾನೆ. ಸುಗ್ರೀವನನ್ನು ರಕ್ಷಿಸುತ್ತೇನೆ ಎಂಬಂತಹ ಭರವಸೆಯನ್ನೂ ನೀಡುತ್ತಾನೆ. ಆದರೆ ಈ ಮುಂದಿನ ವಿಚಾರ, ಸೀತೆಯನ್ನರಸುತ್ತಾ ಬಂದಂತಹ ರಾಮಲಕ್ಷ್ಮಣರು ಈ ವಿಚಾರವಾಗಿ ಏನಾದರೂ ಗೊತ್ತೇ ಎಂಬುದನ್ನು ಹನುಮಂತನಲ್ಲಿ ರಾಮ ಪ್ರಶ್ನಿಸ್ತಾನೆ.

ರಾಮನ ಭರವಸೆಯ ಮಾತುಗಳನ್ನು ಕೇಳಿದಂತಹ ಹನುಮಂತ ಸಂತೋಷ ಪಡ್ತಾನೆ. ನಳಿನಾಕ್ಷನಾದಂತಹ ಶ್ರೀರಾಮಚಂದ್ರ ಸುಗ್ರೀವನನ್ನು ಪಾಲಿಸಿದ, ಸುಗ್ರೀವನನ್ನು ರಕ್ಷಿಸುವಂತಹ ಭರವಸೆಯನ್ನು ಕೊಟ್ಟ ಎಂದು ಸಂತೋಷಗೊಂಡಂತಹ ಸಮಯದಲ್ಲಿ ರಾಮಚಂದ್ರ ಹನುಮಂತನಿಗೆ ಪ್ರಶ್ನೆ ಇಕ್ಕುತ್ತಾನೆ. ಹನುಮಂತ, ಒಂದು 10-15 ದಿನದ ಒಳಗೆ ಈ ಭಾಗದಲ್ಲಿ ಏನಾದರೂ ವಿಶೇಷತೆಯನ್ನು ಕಂಡಿದ್ದೀರೋ, ಸುದ್ದಿಯನ್ನೇನಾದರೂ ಕೇಳಿದರೋ ಅದನ್ನು ನೀನು ನನಗೆ ತಿಳಿಸಬೇಕು ಎಂದು ಕೇಳಿದಾಗ ಹನುಮಂತ ಹೇಳ್ತಾನೆ, ಅರಸ, ಈ ಕಾಡಿನಲ್ಲಿ ಕೆಲವು ದಿನಗಳ ಮೊದಲು ದುಷ್ಟನಾದಂತಹ ಕಾಳ ರಕ್ಕಸನೊಬ್ಬ ಒಬ್ಬಳು ಸತಿಯನ್ನು ಬೊಬ್ಬಿಡುತ್ತಾ ಕೂಗುತ್ತಾ ರಕ್ಷಣೆಗಾಗಿ ಅಂಗಲಾಚುತ್ತಿರುವಂತಹ ಸತಿಯನ್ನು ಆಗಸ ಮಾರ್ಗದಲ್ಲಿ ಹೊತ್ತೊಯ್ದಂತಹ ಒಂದು ಘಟನೆಯನ್ನು ನಾವು ಕಂಡಿದ್ದೇವೆ ಎಂಬ ವಿಚಾರವನ್ನು ಹನುಮಂತ ರಾಮನಿಗೆ ತಿಳಿಸ್ತಾನೆ. ಆವಾಗ ಹಾಗಾದರೆ ಹನುಮಂತ ಹೇಳಿದಂತಹ ವಿಚಾರವನ್ನು ಕೇಳಿದಂತಹ ರಾಮ ಬಹಳಷ್ಟು ಸಂಕಟ ಪಡ್ತಾನೆ. ತನ್ನ ಮಡದಿಯಾದಂತಹ ಸೀತೆಯನ್ನು ರಕ್ಕಸ ಕೊಂಡೊಯ್ದಿದ್ದಾನೆ ಎಂಬುದು ನಿಶ್ಚಯವೇ ಹೌದು. ಈ ಮೊದಲು ಶಬರಿಯಲ್ಲಿ ಕಬಂಧನಲ್ಲಿ ತಿಳಿದಂತಹ ವಿಚಾರಗಳು ಕೂಡ ಇದಕ್ಕೆ ಹೋಲಿಕೆಯಾಗುತ್ತದೆ. ಹನುಮಂತ ರಾಮನಲ್ಲಿ ಭಿನ್ನವಿಸಿಕೊಳ್ತಾನೆ. ವಾಲಿ ಸುಗ್ರೀವನ ವೈರಿ, ಸೀತೆಯನ್ನು ಕೊಂಡೊಯ್ದವನು ದುಷ್ಟನಾದಂತಹ ರಾವಣ, ಹಾಗಾದರೆ ರಾವಣ ರಾಮನ ವೈರಿ,

ಹಾಕುವಂತಹ ಕೆಲಸವನ್ನು ನಾವು ಕೈಗೊಳ್ಳಬಹುದು. ಇದರಿಂದ ಇಬ್ಬರಿಗೂ ಕೂಡ ಅನುಕೂಲವಾಗುತ್ತದೆ ಎಂದು ಆಲೋಚಿಸಿ ಹನುಮಂತನ ಸೂಚನೆಯಂತೆ ಸುಗ್ರೀವ ರಾಮನಲ್ಲಿ ಹೀಗೆ ಭಿನ್ನಯಿಸಿಕೊಳ್ತಾನೆ. ಆವಾಗ ರಾಮ ಕೇಳ್ತಾನೆ, ಹಾಗಾದರೆ ವಾಲಿಗೂ ರಾವಣನಿಗೂ ಸಖ್ಯವಾದಂತಹ ವಿಚಾರಗಳನ್ನು ನೀವೇನಾದರೂ ತಿಳಿದಿದ್ದೀರೋ, ಅದನ್ನು ಕೇಳಬೇಕು ಅಂತೇಳಿ ಹೇಳಿದಾಗ ರಾವಣನ ವಿಚಾರವನ್ನು ರಾಮನಲ್ಲಿ ಭಿನ್ನಯಿಸಿಕೊಳ್ತಾನೆ. ಸಾವಿರಕ್ಷೋಹಿಣಿಯು

ರೋಹಿಣಿ ರಕ್ಕಸ ಸೇನೆಯನ್ನು ಕೂಡಿಕೊಂಡು ರಾವಣನು ದಿಗ್ವಿಜಯಕ್ಕಾಗಿ ಹೋದಂತಹ ಸಂದರ್ಭ. ದೇವೇಂದ್ರನ ಮಗನಾದಂತಹ ವಾಲಿಯೊಡನೆ ರಾವಣ ಯುದ್ಧಕ್ಕಾಗಿ ಬಂದಿದ್ದ. ಆ ಸಂದರ್ಭದಲ್ಲಿ ವಾಲಿ ಸಪ್ತ ಸಮುದ್ರಗಳಲ್ಲಿ ನಿತ್ಯಾನುಷ್ಠಾನಕ್ಕಾಗಿ ತೆರಳಿದಂತಹ ಸಂದರ್ಭ, ರಾವಣ ವಾಲಿಯನ್ನು ಯುದ್ಧಕ್ಕೆ ಕೆಣಕುತ್ತಾನೆ. ವಾಲಿ ರಾವಣನನ್ನು ಎತ್ತಿ ತನ್ನ ಕಂಕುಳಲ್ಲಿ ಅಮುಕಿ ಹಿಡಿದು ತನ್ನ ನಿತ್ಯದ ಕ್ರಮದಂತೆ ಸಮುದ್ರ ಸ್ನಾನವನ್ನು ಮುಂದುವರಿಸ್ತಾನೆ. ಕಂಕುಳಲ್ಲಿದ್ದಂತಹ ರಾವಣನಿಗೆ ಉಸಿರು ಕಟ್ಟಿ ಹೋಯಿತು. ಇನ್ನೇನು ಸಾವು ಸಂಘಟಿಸಿತೋ ಎಂಬಂತಹ ಸ್ಥಿತಿ ಅವನಿಗೆ ಬಂದಾಗ ಬೇಡಿಕೊಂಡ. ವಾಲಿ ಪುನಃ ಅರಮನೆಗೆ ಬಂದು ತೊಟ್ಟಿಲ ಬಳ್ಳಿಗೆ ರಾವಣನನ್ನು ಬೊಂಬೆಯಂತೆ ಕಟ್ಟಿದ್ದನಂತೆ. ಮಗನಾದಂತಹ ಅಂಗದನಿಗೆ ಆಟದ ವಸ್ತು ಎಂಬಂತೆ ಹಲವಾರು ವತ್ಸರಗಳ ಕಾಲ ಅಂಗದನ ತೊಟ್ಟಿಲಲ್ಲಿ ಈ ರಾವಣನಿದ್ದ. ಆ ಸಂದರ್ಭದಲ್ಲಿ ರಾವಣ ವಾಲಿಯಲ್ಲಿ ಬೇಡಿಕೊಳ್ತಾನೆ, ಕಾವುದೆನ್ನನು ವೀರ

ರಾವಣ ವಾಲಿಯಲ್ಲಿ ಬೇಡಿದ್ದನ್ನು ಹನುಮಂತ ರಾಮನಿಗೆ ತಿಳಿಸ್ತಾನೆ. ಕಾವುದೆನ್ನನು ವೀರ, ನನ್ನನ್ನು ಸಲಹು ಬೇಕು. ಎಷ್ಟು ಸಮಯ ಆಯಿತು ತೊಟ್ಟಿಲ ಬಳ್ಳಿಯಲ್ಲಿ ನೇತಾಡುವುದು? ನಿನ್ನ ತಮ್ಮನನ್ನು ನೀನು ಹೇಗೆ ಕಾಯ್ದುಕೊಳ್ಳುತ್ತೀಯೋ, ವಾಲಿ ಸುಗ್ರೀವರು ಒಳ್ಳೆಯ ಅಣ್ಣ ತಮ್ಮಂದಿರಾಗಿದ್ದಂತಹ ಸಂದರ್ಭದಲ್ಲಿ ಸುಗ್ರೀವನನ್ನು ಹೇಗೆ ವಾಲಿ ರಕ್ಷಿಸಿದನೋ ಅದೇ ರೀತಿ ನನ್ನನ್ನೂ ಕೂಡ ರಕ್ಷಿಸಿಕೊಳ್ಳಬೇಕು. ರಾವಣ ವಾಲಿಯಲ್ಲಿ ಬೇಡುತ್ತಾನೆ. ಜೀವಕ್ಕೆ ಹೆದರಿದಂತಹ ರಾವಣ, ಈ ಜೀವಗಳ್ಳ ನನ್ನನ್ನು ಬೇಡಿದನಲ್ಲ, ಜೀವಗಳ್ಳನ ಬಿಟ್ಟ. ಆದರೆ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ, ಎಲ್ಲವೋ ಮುಂದೆ ನಿನಗೇನಾದರೂ ನೋವು ಬಂತು ಅಂತೇಳಿ ಆದರೆ, ಏನಾದರೂ ತೊಂದರೆ ಬಂತು ಅಂತೇಳಿ ಆದರೆ ನಾವು ನಿನಗೆ ನೆರವಾಗುತ್ತೇವೆ, ನಿನಗೆ ಯಾವ ಭಯವೂ ಇನ್ನು ಬೇಕಾಗಿಲ್ಲ ಎಂದು ವಾಲಿ ರಾವಣನನ್ನು ತನ್ನ ಸಖನನ್ನಾಗಿಸಿಕೊಂಡಿದ್ದ. ಆದ್ದರಿಂದ ಸಖನಾದಂತಹ ವಾಲಿ ರಾವಣನ ರಕ್ಷಣೆಗೆ ನಿಲ್ತಾನೆ ಅಂತೇಳಿ ಆದರೆ ರಾವಣನನ್ನು ಗೆಲ್ಲುವುದು ಹೇಗೆ, ವಾಲಿಯನ್ನು ಗೆಲ್ಲುವುದು ಹೇಗೆ? ಸಾವುದುಚಿತವು ಬಾಲಿಯಿರೆ, ವಾಲಿ ಇರುತ್ತಾ

ರಾವಣನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂಬ ವಿಚಾರವನ್ನು ಹನುಮಂತ ರಾವಣನಲ್ಲಿ ತಿಳಿಸ್ತಾನೆ. ಮುಂದಿನ ಕಂತಲ್ಲಿ ನೋಡೋಣ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 57ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು ಮೊದಲಿಗೆ ಕೇಳೋಣ. ಜಾನ್ಕಾರ್ ಬೀಟ್ಸ್ ಚಿತ್ರಕ್ಕಾಗಿ ಕೆಕೆ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ವಿಷಾದ್ ಲಡ್ಲಾನಿಯವರದು, ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

ಮುಂದೆ ಕೇಳೋಣ ಪತಿ ಪತ್ನಿ ಆರ್ ಓ ಚಿತ್ರಕ್ಕಾಗಿ ರೋಚಕ್ ಅರ್ಜಿತ್ ಸಿಂಗ್ ಮತ್ತು ನೇಹಾ ಕಕ್ಕರ್ ದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಕುಮಾರ್ ಅವರದು, ಸಂಗೀತ ನೀಡಿದ್ದಾರೆ ರೋಚಕ್ ಕೊಹ್ಲಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾತ್ರಿ ಚಿತ್ರಕ್ಕಾಗಿ ಜಾವೇದ್ ಅಲಿ ದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ದೇವೇಂದ್ರ ಸಿಂಗ್ ಅವರದು, ಸಂಗೀತ ನೀಡಿದ್ದಾರೆ ರಾಶೀದ್ ಖಾನ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಎಂಡಿ ಪಲ್ಲವಿ ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕಲ್ಕುಂಟೆ ತಿಮ್ಮಯ್ಯ ಚಿಕ್ಕಣ್ಣ ಅವರ ಸಾಹಿತ್ಯ ಕಚ್ಚಗುಳಿಯಿಟ್ಟು ಕಾಡಬೇಡ.

0: ಇದುವರೆಗೆ ಎಂಡಿ ಪಲ್ಲವಿ ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ಬುಲ್ಬುಲ್ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಟಿಪ್ಪು ದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ನೀಡಿದ್ದಾರೆ ವಿಹರಿ ಕೃಷ್ಣ.
1: ಯಾರು ಹೇಳ್ತೀಯ ಪುರ್ರ?

ಮುಂದೆ ಕೇಳೋಣ ಸೇವಂತಿ. ಸೇವಂತಿ ಚಿತ್ರಕ್ಕಾಗಿ ವಿಜಯ ರಾಘವೇಂದ್ರ ಮತ್ತು ಶ್ರೇಯಾ ಘೋಷಾಲ್ ದನಿಯಾಗಿರುವ ಗೀತೆ. ಜನಪದ ಸಾಹಿತ್ಯದ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

0: ಆಕಾಶವಾಣಿ ಮಂಗಳೂರು.
1: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೆಲ್ಲು, ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯಾ?
6: ಬ್ರೋ, ಇದು ಹರಿದಿದೆ.
5: ಇಲ್ ಕೇಳು, ಹರಿದು ಗಿರ್ದಿರೋ ಅಥವಾ ಹಳೆ ನೋಟನ್ನು
4: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
6: ವಾವ್, ಹೊಸ ನೋಟ್ ಸಿಗುತ್ತಾ?
5: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
0: ಆಕಾಶವಾಣಿ ಮಂಗಳೂರು ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಯೇ ತರಾನೆ.
7: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ.
0: ಮೊದಲಿಗೆ ಕೇಳೋಣ ತಲಪತಿ ಇಸ್ ದ ಗೋಡ್ ಚಿತ್ರಕ್ಕಾಗಿ ಯುವನ್ ಶಂಕರ್ ರಾಜ, ಕುನಾಲ್ ಗಾಂಜಾವಾಲ ಮತ್ತು ವೃಷ ಬಾಲು ಹಾಡಿರುವ ಗೀತೆ. ರಾಕಿಬ್ ಅಲಂ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಯುವನ್ ಶಂಕರ್ ರಾಜಾ.

ಮುಂದೆ ಕೇಳೋಣ ಲೂಡೋ ಚಿತ್ರಕ್ಕಾಗಿ ಜುಬಿನ್ ನೌಟಿಯಾಲ್ ಆಶ್ ಕಿಂಗ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಸಂದೀಪ್ ಶ್ರೀವಾಸ್ತವ ಹಾಗೂ ಶ್ಲೋಕ್ ಲಾಲ್ ಅವರದು, ಸಂಗೀತ ನೀಡಿದ್ದಾರೆ ಪ್ರೀತಮ್.

ಮುಂದೆ ಕೇಳೋಣ ಕೂಲಿ ನಂಬರ್ ಒನ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್, ಏಕ್ಕಾ ಮತ್ತು ಮೊನಾಲಿ ಠಾಕೂರ್ ಧ್ವನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಶಬೀರ್ ಅಹಮದ್ ಅವರದು, ಸಂಗೀತ ನೀಡಿದ್ದಾರೆ ತನಿಷ್ಕ್ ಬಾಗ್ಚಿ.

ಮುಂದೆ ಕೇಳೋಣ ಶುಭಮಂಗಳ ಜ್ಯಾದಾ ಸಾವಧಾನ್ ಚಿತ್ರಕ್ಕಾಗಿ ನೇಹಾ ಕಕ್ಕರ್, ಸೋನು ಕಕ್ಕರ್ ಹಾಗೂ ಟೋನಿ ಕಕ್ಕರ್ ದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಟೋನಿ ಕಕ್ಕರ್ ಅವರದು, ಸಂಗೀತ ನೀಡಿದ್ದಾರೆ ತನಿಷ್ ಬಾಗ್ಚಿ ಹಾಗೂ ಟೋನಿ ಕಕ್ಕರ್.

ಮುಂದೆ ಕೇಳೋಣ ಚಲನಚಿತ್ರಕ್ಕಾಗಿ ಆಸೀಸ್ ಕೌರ್ ಹಾಗೂ ದೇವ್ನೇಗಿ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಪಂಚಿ ಜಲೋನ್ವಿ, ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬುಲ್ಬುಲಯ್ಯ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಧ್ವನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಅಮಲ್ ಮಲ್ಲಿಕ್ ಮತ್ತು ಪ್ರೀತಮ್ ಅವರದು.

0: ಇದೇ ತರಾನೇ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
1: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಮೂತ್ರಕೋಶ ಹಾಗೂ ಪ್ರಾಸ್ಟೇಟ್ಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಈ ಕುರಿತಾದ ಪ್ರಶ್ನೆಗಳಿಗೆ ಏನಪೋಯ ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ ಉತ್ತರಿಸಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನೆಪೋಯ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

0: झट से तुम बोलो ये क्या है, बोलो ना।
1: आ, आ, आ, आ, तुम तो बड़ी समझदार हो।

0: सेना की बहुत ही अहम भूमिका रही। इस युद्ध में सामरिक महत्व के मुख्य क्षेत्र थे मुश्कोह, द्रास, काकसर और बटालिक।
1: भारतीय सेना ने एक अपूर्व गरिमामय इतिहास रच दिया था।
0: 3 मई से 26 जुलाई 1999 के बीच लड़ी गई इस लड़ाई में 25 सैनिक अधिकारियों और 436 जवानों की शहादत हुई। इसके अलावा 54 सैनिक अधिकारी और 629 जवान घायल हुए।
1: इस युद्ध में 2 सैनिक अधिकारियों और 2 जवानों को परमवीर चक्र से अलंकृत किया गया। ये पराक्रमी योद्धा हैं कैप्टन विक्रम बत्रा, लेफ्टिनेंट मनोज कुमार पांडे, राइफलमैन संजय कुमार और ग्रेनेडियर योगेंद्र सिंह यादव।
0: देश इन रणवीरों को उनके असीम शौर्य हेतु श्रद्धा से नमन करता है। कारगिल युद्ध की गौरवशाली विजय की स्मृति में 26 जुलाई को अब देश भर में विजय दिवस मनाया जाता है।
2: अभी आपने सुना ये कार्यक्रम और श्रोताओ, अब इसी के साथ हमारा आज का उमंग प्रसारण यहीं पर समाप्त होता है। तो अब अपने मित्र अजीत
3: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
2: नमस्कार।
4: उमंग उमंग उमंग उमंग।
5: ಇದುವರೆಗೆ ಸಿಐಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಈಗ ಸಮಯ 10:30:28. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಗಳಿಗೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಶುಭಾಶಯ. ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮೊದಲ ಸಂದೇಶ ಯಾರ್ದು ಅಂತ ಹೇಳಿ ನೋಡುವಂಥ ಸಮಯ. ಮೊದಲ ಸಂದೇಶ ಹೀಗಿದೆ: ನಮಗೆ ಚಿತ್ರ ಎದೆಗಾರಿಕೆಯಿಂದ ಹಾಡು ನೀನೊಂದು ಮುಗಿಯದ ಮೌನ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಅಪೇಕ್ಷೆಯನ್ನು ಕಳುಹಿಸಿದ್ದಾರೆ ಕಾರ್ಕಳ ತಾಲೂಕಿನ ಜಾರ್ಕಳದಿಂದ ಡಿಸಿ ಗಣೇಶ್ ಆಚಾರ್ಯ. ಕೆಲವೊಮ್ಮೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಬರದೇ ಹೋದಾಗ ಪ್ರಶ್ನಿಸುವವನೇ ಮೌನವಾಗಿ ಬಿಡ್ತಾನೆ, ಹಾಗೂ ಮುಂದೆ ಪ್ರಶ್ನೆ ಮಾಡಲು ಸಾಧ್ಯವಾಗೋದಿಲ್ಲ ಅಲ್ವೇ ಅಂತ ಹೇಳಿ ಸಂದೇಶವನ್ನು ಕಳುಹಿಸಿದ್ದಾರೆ. ಹಾಗಾಗಿ ನೀನೊಂದು ಮುಗಿಯದ ಮೌನ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಸಾಧು ಗೋಕಿಲ ಅವರ ಧ್ವನಿಯಲ್ಲಿ ಎದೆಗಾರಿಕೆ ಚಿತ್ರದ ಈ ಗೀತೆ. ಡಿ ಸುಮನ ಕಿತ್ತೂರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಮುಂದಿನ ಎಸ್ಎಂಎಸ್ ಸಂದೇಶ ಹೇಗಿದೆ? ಮಂಗಳೂರು ಆಕಾಶವಾಣಿಗೆ ನಮಸ್ಕಾರಗಳು. ಅಂಬರೀಷ ಚಿತ್ರದಿಂದ ಕಣ್ಣಲ್ಲೇ ಬಚ್ಚಿಡಲ ಹಾಡನ್ನ ದಯವಿಟ್ಟು ಪ್ರಸಾರ ಮಾಡಿ. ಇದು ಮಧುರವಾದ ಸಂಗೀತ ಹಾಗೂ ಹಿತವಾದ ಗೀತೆ, ನಿಮಗೆ ಧನ್ಯವಾದಗಳು ಅಂತ ಕಳುಹಿಸಿದ್ದಾರೆ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರಿಗಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಅಂಬರೀಷ ಚಿತ್ರದ ಈ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೂ ಸಂಗೀತ, ವಿ ಹರಿಕೃಷ್ಣ.

ಬೆಳ್ತಂಗಡಿ ಕಾಶಿಪಟ್ಟಣದಿಂದ ವಿ ಯೋಗೀಶ್ ಪೇರಂದಳ್ಕ ಕಳಿಸಿರುವಂತಹ ಕೋರಿಕೆ, ಮುತ್ತಿನಂತ ಹೆಂಡತಿ ಎಂದು ಮನೆಗೆ ಆರತಿ, ಸಂಸಾರದ ಸಾರಥಿ, ಸತಿಯಾದವಳು ತನ್ನ ಸ್ತ್ರೀ ಸಹಜ ಒಳ್ಳೆಯ ಗುಣಗಳಿಂದ ಸೇರಿದ ಮನೆಯನ್ನು ಜೊತೆಗೆ ಪ್ರೀತಿ ಮಮತೆ ಅನುಕಂಪದೊಂದಿಗೆ ಸಮಾಜದೊಂದಿಗೂ ಬಾಳಿದಾಗ ಅದುವೇ ಪರಿಪೂರ್ಣ ಸಾರ್ಥಕ್ಯ ಪುಣ್ಯಪ್ರದ ಬಾಳ್ವೆ ಅಲ್ವೇ? ಹೃನ್ಮನ ಮುಟ್ಟುವಂತಹ ಬಾಳಿನಲ್ಲಿ ಅನುಕರಣೀಯ ಚಂದದ ಸಾಹಿತ್ಯದ ಈ ಗೀತೆ ನನ್ನ ತಂಗಿ ಭಾವ ಸುಮಾ ಪ್ರವೀಣ್ರವರ ಸಂಭ್ರಮದ ದಿನಕ್ಕಾಗಿ ಅಂತ ಕೇಳಿದ್ದಾರೆ. ಮುತ್ತಿನಂತ ಹೆಂಡತಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಎಂಬ ಕೋರಿಕೆಯೊಂದಿಗೆ ಅವರಿಗಾಗಿ ಮನು ಹಾಡಿರುವ ಮುತ್ತಿನಂತ ಹೆಂಡತಿ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

ಮುಂದಿನ ಎಸ್ಎಂಎಸ್ನಲ್ಲಿ ಸಂದೇಶ ಹೇಗಿದೆ? ಶುಭ ಮುಂಜಾವು, ಚಿತ್ರ ರಸಿಕ, ಹಾಡು ಅಂಬರವೇರಿ ಅಂಬರವೇರಿ, ಸೂರ್ಯನು ಬಂದಾಗ ಈ ಗೀತೆಯನ್ನ ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳುಹಿಸಿದ್ದಾರೆ. ರಾಯಭಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಮತ್ತು ಅಭಿಷೇಕಯ್ಯ ಹಿರೇಮಠ ಅವರಿಗಾಗಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ರಸಿಕ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನಮಗೆ ಬಂದಿರೋ ಮುಂದಿನ ಸಂದೇಶ ಹೇಗಿದೆ? ನಮಸ್ತೆ ಶುಭೋದಯ, ನಮಗಾಗಿ ನಾರದ ವಿಜಯ ಚಿತ್ರದಿಂದ ಈ ವೇಷ ನೋಡಬೇಡ ಅಮ್ಮಯ್ಯ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳುಹಿಸಿದವರು ಸಂಜಯ್ ಸ್ವಾತಿ ಭರತ್ ಬೆಂಗಳೂರು. ಅದರೊಂದಿಗೆ ಉತ್ತಮ ಕಥಾಹಂದರವನ್ನು ಹೊಂದಿರುವ ಈ ಚಿತ್ರದ ಗೀತೆ ನಮಗೆ ಅಚ್ಚುಮೆಚ್ಚು ಎಂದು ಕೂಡ ಬರೆದು ಕಳುಹಿಸಿದ್ದಾರೆ. ಅವರಿಗಾಗಿ ಎಸ್ ಜಾನಕಿ ಹಾಗೂ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ನಾರದ ವಿಜಯ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ.

ಮುಂದಿನ ಸಂದೇಶವನ್ನ ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇನವಾಜ್ ಇವರು ಕಳುಹಿಸಿದ್ದಾರೆ. ನಿರೂಪಕರಿಗೆ ನಮ್ಮ ನಮನಗಳು. ನಮ್ಮ ಸಂದೇಶಕ್ಕೆ ಇಂದು ಅವಕಾಶವಿದ್ರೆ ಶಂಕರ್ನಾಗ್ ಮತ್ತು ಆರತಿ ಅವರ ಅಭಿನಯದ ಪವಿತ್ರ ಪ್ರೇಮ ಚಿತ್ರದ ಎಂದೆಂದು ನಾನಿನ ಜೊತೆಯಾಗಿ ಇರುವೆ ಈ ಗೀತೆಯನ್ನ ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಪವಿತ್ರ ಪ್ರೇಮ ಚಿತ್ರದ ಈ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

0: ನಾನು ಕಡುವೆ
1: ಎಂದೆಂದು ನಾನಿನ್ನ ಜೊತೆಯಾಗಿ ಬರುವೆ ಮಧುಮಾಸದಾನ.
2: ಇದುವರೆಗೆ ಎಸ್ಎಂಎಸ್ ಮೆಲೋಡೀಸ್ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಕ್ಕೆ ಸಂದೇಶ ಕಳುಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಆಕಾಶವಾಣಿ ಮಂಗಳೂರು, ಮುಂದಿನ ಕಾರ್ಯಕ್ರಮ ಭರವಸೆಯ ಬೆಳಕು, ಪ್ರಾಯೋಜಿತ ಸರಣಿಯ 284ನೇ ಕಾರ್ಯಕ್ರಮ. ವಿಷಯ ಹದಿಹರೆಯ ವಿಶೇಷವೇ ಸಂಘರ್ಷವೇ. ಆರತಿ ಐರಿನ್ ಅವರೊಂದಿಗೆ ಸಂವಾದ.

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 284ನೆಯ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಹದಿಹರೆಯ ವಿಶೇಷವೇ ಸಂಘರ್ಷವೇ ಆರತಿ ಐರಿನ್ ಅವರೊಂದಿಗೆ ನಡೆಸಿದ ಸಂವಾದ ಕೇಳೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಕಂಕನಾಡಿ ಫಳ್ನಿ ರೋಡಿನಲ್ಲಿರುವ ಪ್ರಜ್ಞಾ ಸಲಹಾ ಕೇಂದ್ರದ ದೂರವಾಣಿ ಸಂಖ್ಯೆಗಳು 243268 243268 243293 ಹಾಗೂ 243213 ಎಸ್ಟಿಡಿ ಸಂಖ್ಯೆ 0824. ಸಾರ್ವಜನಿಕರು ಅವರ ಕೌಟುಂಬಿಕ ವೈವಾಹಿಕ ಸಮಸ್ಯೆ ಹಾಗೂ ಆಪ್ತ ಸಮಾಲೋಚನೆಗಾಗಿ ಈ ಸಂಸ್ಥೆಯ ಸದುಪಯೋಗ ಪಡೆಯಬಹುದು.
1: ಆತ್ಮೀಯ ಕೇಳುಗರೆ, ಪ್ರಜ್ಞಾ ಸಲಹಾ ಕೇಂದ್ರದ ಭರವಸೆಯ ಬೆಳಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಲಾಲುದ್ದೀನ್ ರೂಮಿ ಹೇಳುವಂತೆ, ನಿನ್ನ ಮತ್ತು ಜಗತ್ತಿನ ನಡುವೆ ಇರುವ ಸೇತುವೆಯೇ ಪ್ರೇಮ. ನಾವಿರುವ ಭೂಮಿ, ಇಲ್ಲಿ ನೋವಿದೆ ನಲಿವಿದೆ. ಹದಿಹರೆಯ ಇಂತಹದ್ದೊಂದು ಜೀವನದ ಅಗ್ನಿದಿವ್ಯ, ಮುಗಿದಷ್ಟು ಪ್ರೀತಿಯ ಕಾತರತೆಯ ಉದ್ವೇಗದ ಉದ್ರೇಕದ ಸಿಟ್ಟುಗಳ ಹೀಗೆ ನವರಸಗಳು ಒಂದೇ ತಂತುವಿನ ದಾರೆಯಾಗಿ ದುಮ್ಮಿಕ್ಕುವ ಈ ಹದಿಹರೆಯವನ್ನು ನಾವೆಲ್ಲ ಹಾದು ಬಂದವರೇ. ಈ ಭಾವೋತ್ಕರ್ಷದಲ್ಲಿ ಕಳೆದು ಹೋಗಬಾರದು ಎನ್ನುವ ಎಚ್ಚರದ ಹೆಜ್ಜೆಗೆ ಗೆಜ್ಜೆಯಾಗಲು ಇಂದು ನಮ್ಮೊಂದಿಗೆ ಇದ್ದಾರೆ ಇಟಿಗಿ ಟೀನ್ ಸಂಸ್ಥೆಯ ಸ್ಥಾಪಕರು, ಲಕ್ಷಕ್ಕೂ ಹೆಚ್ಚು ಹದಿಹರೆಯದ ಮಕ್ಕಳ ಜೊತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಒಡನಾಡುತ್ತಿರುವ ಅವರ ನಾಡಿ ಮಿಡಿತ ಬಲ್ಲವರಾದ ಆರತಿ ಐರಿನ್ ಇಂದು ನಮ್ಮ ಜೊತೆಗಿದ್ದಾರೆ. ಇವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮಸ್ಕಾರ.
2: ನಮಸ್ಕಾರ ದೇವಿಕಾ. ಥ್ಯಾಂಕ್ ಯು.
1: ಮೇಡಮ್, ರೆಡ್ ಕ್ರಾಸ್ ಸಂಸ್ಥೆಯ ಜೊತೆ ಸೇರಿಕೊಂಡು ಮಾನವ ಸಂಪನ್ಮೂಲದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವ ಇಂಟೆನ್ಷನಲ್ಲಿ ಯುವ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವಲ್ಲಿ ನಿಮ್ಮನ್ನು ನೀವು ಸಕ್ರಿಯವಾಗಿಸಿಕೊಂಡವರು. ನಮ್ಮ ದೇಶದಲ್ಲಿ ಯುವ ಶಕ್ತಿ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ ಅಂತ ಒಂದು ಸಮೀಕ್ಷೆ ಹೇಳ್ತದೆ. ಈ ಅತ್ಯಧಿಕ ಸಂಖ್ಯೆಯ ಯುವ ಶಕ್ತಿಯನ್ನು ಕ್ರಿಯಾಶೀಲರನ್ನಾಗಿಸುವ ಹಿನ್ನೆಲೆಯ ನಿಮ್ಮ ಕೆಲಸಗಳ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ಹೇಳ್ಕೊಳ್ಬಹುದಾ?
2: ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅದಕ್ಕಿಂತ ಮುಂಚೆ ಭಾರತೀಯ ಮಟ್ಟದಲ್ಲೂ ನಾನು ಸುಮಾರು ಕಮ್ಯುನಿಟೀಸಲ್ಲಿ ಕೆಲಸ ಮಾಡಿದಾಗ ನನ್ನ ಗಮನ ಮಕ್ಕಳ ಮೇಲೆ ಮತ್ತೆ ತರುಣರ ಮೇಲೆ ಮತ್ತೆ ಹದಿಹರೆಯದ ಮಕ್ಕಳ ಮೇಲೆ ತುಂಬಾ ಇರುತ್ತಿತ್ತು. ನನ್ನ ಮಗು ಬೆಳೀತಾ ಬೆಳೀತಾ ನಾನು ಮನೆಯಲ್ಲಿ ಏನು ತಾಯಿಯ ರೂಪದಲ್ಲಿ ಮತ್ತೆ ಕಾರ್ಯಾಚರಣೆ ನಡೆಸ್ತಿದ್ದೆ. ಅದೇ ಸಮಯದಲ್ಲಿ ನಾನು ಕಮ್ಯುನಿಟಿ ಮಕ್ಕಳ ಮೇಲೆ ಅಥವಾ ನಾನು ಯಾವ ಯಾವ ವಿಲೇಜಸ್ಗೆ ಹೋಗ್ತಿದ್ದೆ, ಸ್ಕೂಲ್ಗೆ ಶಾಲೆಗೆ ಕಾಲೇಜಸ್ಗೆ ಹೋಗ್ತಿದ್ದೆ, ಅಲ್ಲಿದ ಮಕ್ಕಳನ್ನ ನಾನು ಗಮನಿಸ್ತಿದ್ದೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ಅಲ್ಲಿಯ ವಾತಾವರಣವೇ ಬೇರೆ. ಯುದ್ಧ ನಡೆಯುವಂತಹ ದೇಶಗಳಲ್ಲೇ ನಾನು ಅಧಿಕವಾಗಿ ನನ್ನ ರೆಡ್ ಕ್ರಾಸ್ ಕರಿಯರ್ 25 ವರ್ಷದಲ್ಲಿ ಅರ್ಧ ಸಮಯ ನಾನು ಘೋರ ಯುದ್ಧ 40 ವರ್ಷಗಳಿಂದ 50 ವರ್ಷಗಳಿಂದ ನಿರಂತರ ಯುದ್ಧ ಇರುವಂತಹ ಜಾಗಗಳಲ್ಲೇ ನಾನು ಸರ್ವಿಸ್ ಮಾಡಿರೋದ್ರಿಂದ ಅಲ್ಲಿನ ಪರಿಸರದ ವಾತಾವರಣ ಹೇಗೆ, ಅಲ್ಲಿನ ಕುಟುಂಬಗಳು ಹೇಗೆ ನಿರಂತರವಾಗಿ ಯುದ್ಧದ ಅಡಿಯಲ್ಲಿ ಬೇರೆ ಬೇರೆ ತರದ ಅಪಘಾತದ ವಲಯದಲ್ಲಿ ಮತ್ತೆ ಅಸಮಾಧಾನ, ಕೇಡು, ಆಕ್ಸಿಡೆಂಟ್ಸ್, ಎಮರ್ಜೆನ್ಸಿ ಇದರ ಮಧ್ಯದಲ್ಲಿ ಹೇಗೆ ಅವರು ಮಕ್ಕಳನ್ನ ಪರವರಿಶ್ ಮಾಡ್ತಿದ್ದಾರೆ ಅಥವಾ ಬೆಳೆಸ್ತಿದ್ದಾರೆ, ಅದರ

0: ಒಂದು ಚಿಹ್ನೆ ಅಥವಾ ಛಾಪ್ ಏನಿದೆ ಅಂತ ಏನಂತ ಇಂಪ್ಯಾಕ್ಟ್ ಏನಿರುತ್ತದೆ ಅವರ ಭವಿಷ್ಯಕ್ಕೆ ಹೇಗೆ ಅದು ಅಡ್ಡಿ ಮಾಡುತ್ತೆ ಅಥವಾ ಮಾನಸಿಕವಾಗಿ ಒತ್ತಡದಲ್ಲಿ ಪ್ರತಿದಿನವೂ ಬೆಳೆಯೋದು. ಇಂದು ನಾವು ಮಲಗಬಹುದಾ, ನಾಳೆ ಎದ್ದೇಳ್ತೀವ, ನಾಳೆ ನಮಗೆ ಮನೆಯ ಮೇಲಿರ ಛತ್ ಅಂದ್ರೆ ಸೂರ್ ಇರ್ತದ, ಮತ್ತೆ ಸ್ಕೂಲ್ ಇರ್ತದ ಇಲ್ವಾ, ಬಟ್ಟೆಗಳು ಸಿಗ್ತವ, ಲಾಂಡ್ರಿ ಮಾಡ್ಲಿಕ್ಕೆ ಆಗ್ತದ, ನೀರ್ ಕುಡಿಲಿಕ್ಕೆ ಸಿಗ್ತದ. ಇದರ ಮಧ್ಯದಲ್ಲಿ ಮಕ್ಕಳು ಬೆಳೀತಾರೆ. ಬಿಕಾಸ್ ಹ್ಯೂಮನ್ ರೆಸಿಲಿಯನ್ಸ್ ಅನ್ನೋದೇನಿದೆ, ಹ್ಯೂಮನ್ದು ಅಂದ್ರೆ ಮನುಷ್ಯನ ಒಂದು ಶಕ್ತಿ ಏನಿದೆ ಅದು ಎಲ್ಲವನ್ನು ಮೀರಿ ಅದರಲ್ಲೂ ಅದು ಒಂದು ತನ್ನದೇ ಒಂದು ಸಂಘರ್ಷ ಇರ್ತದೆ, ಅದು ತನ್ನದೇ ಒಂದು ಯುದ್ಧ ಇರ್ತದೆ. ಇದನ್ನೆಲ್ಲ ಗಮನಿಸಿ ನಾನು ವಾಪಸ್ ಮತ್ತೆ ಮರಳಿ ಇಂಡಿಯಾಗೆ ಬಂದಾಗ ಸಡನ್ ಆಗಿ ನನಗೆ ಅನಿಸ್ತು, ಇಂಡಿಯಾದಲ್ಲಿ ಎಷ್ಟೊಂದು ಸಮಾಧಾನದ ದೇಶ. ಒಂದು ನಾರ್ತ್ ಈಸ್ಟ್ ಆಗಲಿ ಅಥವಾ ಕಾಶ್ಮೀರ ಆಗಲಿ ಬಿಟ್ಟರೆ ಮಿಕ್ಕಿದ್ದ ಕಡೆ ಎಲ್ಲ ಒಂದು ಸಮಾಧಾನದ ದೇಶದಲ್ಲೂ ನಮ್ದು ಒಂದು ಸಂಘರ್ಷ ಇದೆ. ಮಹಿಳೆಯರ ಮೇಲೆ ಶೋಷಣೆ ಇರ್ಬೋದು, ಮಕ್ಕಳ ಮೇಲೆ ದೌರ್ಜನ್ಯ ಇರ್ಬೋದು, ಸೆಕ್ಸ್ ಟಾರ್ಷನ್ ಇರ್ಬೋದು, ಈ ತರ ಮತ್ತೆ ಡ್ರಗ್ಸ್ ಅಬ್ಯೂಸ್ ಎಂದು ಇವೆಲ್ಲ ನೋಡಿದಾಗ ಇಲ್ಲಿ ಬಹಳನೇ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನಿಸ್ತು. ಮತ್ತೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮತ್ತೆ ಇಂಟರ್ನೆಟ್ ಮತ್ತೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗಲಿಂದ ಮಕ್ಕಳ ಮೇಲೆ ಅದರ ಪರಿಣಾಮ ಬಹಳ ಗಂಭೀರವಾಗಿದೆ, ಬಹಳ ಬಹಳ ಗಂಭೀರ. ಸಾಧಾರಣವಾಗಿ ನಾವು ಅದಕ್ಕೆ ಗಮನ ಕೊಡ್ತಿಲ್ಲ. ಸ್ಲೋ ಪಾಯ್ಸನ್, ಇನ್ವಿಸಿಬಲ್ ಪಾಯ್ಸನ್, ಇಟ್ ಇಸ್ ಅ ಎಪಿಡೆಮಿಕ್ ಆಫ್ಟರ್ ಎಪಿಡೆಮಿಕ್ ಅನ್ಬೋದು. ಯಾಕಂದ್ರೆ ಕೋವಿಡ್ ಏನ್ ಎಪಿಡೆಮಿಕ್ ಅಂತ ನಮಗೆ ಅರ್ಥ ಆಗಿದೆ. ಅದೇ ಎಪಿಡೆಮಿಕ್ ಅಲ್ಲಿ ಒಂಥರ ಸ್ಯಾಂಡ್ವಿಚ್ ತರ ನಾವು ಎಲ್ಲರಿಗೂ ಸ್ಮಾರ್ಟ್ ಫೋನ್ ಕೊಡ್ಲಿಕ್ಕೆ ಶುರು ಮಾಡಿದ್ವಿ ಮಕ್ಕಳಿಗೆ. ಯಾಕಂದ್ರೆ ಎಡ್ಯುಕೇಶನ್ ಕಂಟಿನ್ಯೂ ಆಗ್ಬೇಕು, ನಿಲ್ಲಬಾರದು ಅನ್ನೋದು. ಆ ಒಂದು ಅವಕಾಶದ ಜೊತೆಯಲ್ಲೇ ಒಂದು ಹೇಗೆ ನಾಣ್ಯಕ್ಕೆ ಎರಡು ಮುಖ ಇರುತ್ತೆ, ಆ ನಾಣ್ಯಕ್ಕೆ ಇಂದಿನ ಕರಾಳ ಮುಖ ಇದೆ. ಯಾವುದು ಸ್ಮಾರ್ಟ್ ಫೋನ್ ಬಳಕೆ, ಒಂದು ರೆಗ್ಯುಲೇಷನ್ ಇಲ್ದಿರಾ, ಒಂದು ಕಂಟ್ರೋಲ್ಸ್ ಇಲ್ದಿರಾ, ಒಂದು ತಿಳುವಳಿಕೆ ಇಲ್ದಿರಾ, ತಂದೆ ತಾಯಿಗೂ ತಿಳುವಳಿಕೆ ಇಲ್ದಿರಾ, ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದ ಕಾರಣದಿಂದ ಆ ಕರಾಳ ಮುಖ ಈಗ ಎದ್ದು ಎಲ್ಲ ಕಡೆ ಕುಣಿತಿದೆ, ಅದು ನಮಗೆ ಕಾಣ್ತಿಲ್ಲ.
1: ನೀವು ಈ ಯುವಜನರ ಹದಿಹರೆಯದವರ ವರ್ತಮಾನದ ಬಿಕ್ಕಟ್ಟುಗಳನ್ನು ಬೇರೆ ಬೇರೆ ದೇಶಗಳನ್ನು ಸುತ್ತುವ ಮೂಲಕ ಮತ್ತು ಕೆಲಸ ಮಾಡುವ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ. ಈ ಒಂದು ಒಟ್ಟು ಹಿನ್ನೆಲೆಯಲ್ಲಿ ನೀವು ಭಾರತವನ್ನು ಗ್ರಹಿಸ್ತಾ ಹೋದ ಹಾಗೆ ಇಲ್ಲಿ ಒಂದು ಪೀಸ್ ಇದೆ ಅನ್ನುವಂಥದ್ದು ನೀವು ಹೇಳಿದ್ರು. ಆದ್ರೂ ಇದು ಬೂದಿ ಮಿಚ್ಚಿದ ಕೆಂಡದ ಹಾಗೆ ಅಲ್ವಾ? ಈ ಪರಿಹಾರ ಸಾಧ್ಯತೆಗಳ ಬಗ್ಗೆ ನಿಮ್ಮ ಒಂದು ಕಲಿಕೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇದೇನ್ ಹೇಳ್ತದೆ ಅಂತ ಹೇಳ್ಬೋದಾ?
0: ಪರಿಹಾರ ಅನ್ನೋದು ಇದೆ, ಇಲ್ಲ ಅಂತಿಲ್ಲ, ಆದ್ರೆ ಸುಲಭ ಇಲ್ಲ. ಯಾಕಂದ್ರೆ ಅವೇರ್ನೆಸ್ ತುಂಬಾ ಕ್ರಿಯೇಟ್ ಮಾಡೋದು ಮುಖ್ಯ ಇದೆ. ಯಾಕಂದ್ರೆ ಮಂಗಳೂರಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೋದು, ಎಡ್ಯುಕೇಟೆಡ್ ಪೇರೆಂಟ್ಸ್ ಅಥವಾ ಯಾರು ವರ್ಕಿಂಗ್ ಪೇರೆಂಟ್ಸ್ ಇದೆ ಅವರಿಗೇನೆ ಸುಮಾರು ಮಟ್ಟಕ್ಕೆ ಒಂದು ಅಜ್ಞಾನ ಅನ್ನೋದಕ್ಕಿಂತ ತಿಳುವಳಿಕೆ ಕಡಿಮೆ ಇದೆ. ಒಂದು ಇಂಟರ್ನೆಟ್ ಇರುವಂತ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಏನೆಲ್ಲ ಮಾಡ್ಬೋದು ಒಂದು ಮಗು ಅಂತ ಹೇಳಿ, ಎಷ್ಟೆಲ್ಲ ದೂರ ಕರ್ಕೊಂಡು ಹೋಗ್ಬೋದು ಅಂತ. ಮತ್ತೆ ಮಗುವಾಗಿ ಮಗು ಹೋಗದೆ ಹೋದ್ರೇನು ಅಥವಾ ತರುಣರಾಗಿ ಹೋಗದೆ ಹೋದ್ರೇನು ಅಥವಾ ಈವನ್ ಅಡಲ್ಟ್ಸ್ ಕೂಡ ಹೋಗದೆ ಹೋದ್ರೇನು, ಆಲ್ಗೊರಿದಮ್ಸ್ ಅಂತ ಒಂದಿದೆ ಅದರ ಸಿಸ್ಟಮ್ಸ್. ಒಂದು ಆಲ್ಗೊರಿದಮ್ಸ್ ಅಲ್ಲಿ ಅಂದ್ರೆ ನಾವು ಏನನ್ನ ನೋಡ್ತೇವೆ ಅದನ್ನ ಪದೇ ಪದೇ ಪದೇ ಪದೇ ನಮಗೆ ತೋರಿಸ್ತದೆ. ಫಾರ್ ಎಕ್ಸಾಂಪಲ್, ಒಂದು ಮಗು ಅಪ್ಪಿ ತಪ್ಪಿ ಏನೋ ಒಂದು ಡಾನ್ಸ್ದು ಒಂದು ಏನೋ ಅರ್ಧ ಬಟ್ಟೆ ಹಾಕಿರುವಂತದ್ದು ಏನೋ ಒಂದು ಒಂದ್ಸರಿ ನೋಡ್ತು, ಎರಡ್ ಸರಿ ನೋಡ್ತು ಅನ್ಕೊಳ್ಳಿ, ಇದೇ ರೀತಿ ಕಂಟೆಂಟ್ ಪದೇ ಪದೇ ಹಾಕುವಂತದ್ದೇ ಅದಕ್ಕೆ ಆಲ್ಗೊರಿದಮ್ಸ್ ಅಂತಾರೆ. ಇಲ್ಲ ನೀವು ಒಂದು ಕುಕ್ಕಿಂಗ್ ಏನೋ ಒಂದು ರೆಸಿಪಿ ನೋಡಿದ್ರಿ ಅನ್ಕೊಳ್ಳಿ, ಪದೇ ಪದೇ ನಿಮಗೆ ಕುಕ್ಕಿಂಗ್, ಯಾಕಂದ್ರೆ ನಿಮಗೆ ಅದರಲ್ಲಿ ಚಟ ಇದೆ ಅಥವಾ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ನಾನು ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಏನೋ ಒಂದು ನೋಡಿದೆ ಅಥವಾ ಏನೋ ಪ್ರೇಯರ್ ರಿಲಿಜಿಯಸ್, ಅವರಿಗೆ ಪದೇ ಪದೇ ಅದೇ ತೋರಿಸುತ್ತೆ. ಆಯ್ಕೆ ಯಾವ್ದು ಮಾಡ್ಬೇಕು ಅನ್ನೋದನ್ನು ಮಕ್ಕಳ ಮೇಲೆ ಮುಖ್ಯ ಆಗುತ್ತೆ. ಇನ್ನೊಂದು AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಟೆಕ್ನಾಲಜಿನ ಹೇಗೆ ಬಿಲ್ಡ್ ಮಾಡ್ತದೆ ಅಂದ್ರೆ, ಅದು ಕಾರ್ಟೂನ್ಸೇ ಆಗಿರ್ಲಿ, ಯಾವುದೇ ಒಂದು ವಿಡಿಯೋ ಗೇಮ್ ಆಗಿರ್ಲಿ ಅಥವಾ ಪಜಲ್ಸ್ ಆಗಿರ್ಲಿ, ಬಣ್ಣ ಬಣ್ಣ ಬಣ್ಣ, ಒಂದು ವಿಪರೀತ ಬಣ್ಣ ಅಂದ್ರೆ ನ್ಯಾಚುರಲ್ ಆಗಿ ಒಂದು ಮರಕ್ಕಿರೋ ಬಣ್ಣಕ್ಕಿಂತ ಒಂದು ವಿಪರೀತ ಒಂದು ಅದ ಗಿಳಿ ಹಸಿರು ಆ ರೀತಿ ಹಸಿರಿನಲ್ಲಿ ತೋರಿಸೋದು, ಅಥವಾ ಒಂದು ಆಪಲ್ ಅಂದ್ರೆ ಒಂದು ಸಾಧಾರಣ ಕಲರ್ ಅಲ್ಲ, ತೀರ ಒಂಥರ ಶೈನಿಂಗ್ ಆಗಿ ತೋರಿಸೋದು, ಹೀಗೆ ವಿಪರೀತ ಕಲರ್ ಆಗಿ ತೋರಿಸೋದು. ಮತ್ತೆ ಯಾವುದೇ ಮೂವ್ಮೆಂಟ್ ಇದ್ರೆ ಬೇಗ ಬೇಗ ಬೇಗ ಬೇಗ ಮಾಡ್ತಾರೆ ಮೂವ್ಮೆಂಟ್, ನ್ಯಾಚುರಲ್ ಮೂವ್ಮೆಂಟ್. ಇವಾಗ ನಡೆಯುವಂತ ಮನುಷ್ಯನ್ ಓಡಿಸೋದು, ಕಣ್ಣೆಲ್ಲ ತಿರುಗಿಸುವುದು, ಇವೆಲ್ಲ ಆಳದಲ್ಲಿ ಮಕ್ಕಳಿಗೆ ಎಲ್ಲವನ್ನು ವೇಗದಲ್ಲೇ ನೋಡ್ಬೇಕು, ವೇಗನೇ ಪ್ರತಿಯೊಂದು ಅಂತ ಹೇಳ್ಬಿಟ್ಟು ಆ ಬೆಳೆಯುವಂತ ಮಗುವಿನ ಬ್ರೈನ್ ಅನ್ನ ತಿದ್ದುತ್ತೆ, ಅದು ತಿದ್ದು ಒಂದು ಒಂಥರ ಮಾರ್ಪಡಿಸುತ್ತೆ. ಸೊ ಅದು AI ಇಂದ. ಮತ್ತೆ ಸೆಕ್ಸ್ ಟಾರ್ಷನ್ ಮತ್ತೆ ಗ್ರೂಮಿಂಗ್ ಅಂತ ಇನ್ನೊಂದಿದೆ. ಈಗ ಇನ್ಸ್ಟಾಗ್ರಾಮ್ ಆಯ್ತು ಅಥವಾ ಫೇಸ್ಬುಕ್ ಆಯ್ತು ಅಥವಾ ಸ್ನಾಪ್ಚಾಟ್ ಅಂತ ಮಕ್ಕಳು ತುಂಬಾ ಯೂಸ್ ಮಾಡ್ತಾರೆ. ಇನ್ನು ಹೀಗೆ ಮಕ್ಕಳದ ಟೀನೇಜರ್ದು ತುಂಬಾ ಗ್ರೂಪ್ಗಳಿದ್ದಾವೆ. ಇದರಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಪ್ರಿಡೇಟರ್ಸ್ ಬರ್ತಾರೆ. ಅಂದ್ರೆ ಹೇಗೆ ಒಂದು ಒಂದು ಅನಿಮಲ್ ಇನ್ನೊಂದು ಅನಿಮಲ್ನ ಕೊಲ್ಬೇಕಂದ್ರೆ ಹೇಗೆ ಹೊಂಚು ಹಾಕತ್ತಲ್ಲ, ಸೊ ಅದು ಗ್ರೂಮಿಂಗ್ ಅಂತಾರೆ. ಸೊ ಮೊದ್ಲು ಹೇಳ್ತಾರೆ, ಹೇ ನಾನು ಬರೀ ನಾನು 12 ವರ್ಷ, ನಿನ್ಗೆ ಎಷ್ಟು, ನೀನ್ ಯಾವ ಸ್ಕೂಲ್ ಅಂತ ಹೀಗೆಲ್ಲ. ಮತ್ತೆ ಅಲ್ಲಿ ಆ ಕಡೆ ಇರೋದು ವಯಸ್ಸು ಎಷ್ಟು ಅಂತ ಗೊತ್ತಾಗಲ್ಲ, ಅವ್ರು ಹೇಳ್ತಾರೆ 12 ಅಂತ. ಅದೇ ತರ ಭಾಷೆ ಮಾತಾಡ್ತಾರೆ, ಮಕ್ಕಳಿಗೆ ಒಂದು ಹೆಪ್ಪಾಗಿ ಬೇರೆ ಭಾಷೆ ಇರ್ತದಲ್ಲ, ಅದೇ ತರ ಭಾಷೆ ಬಳಸೋದು, ಸ್ಲ್ಯಾಂಗ್ ಯೂಸ್ ಮಾಡೋದು, ಮತ್ತೆ ಮೆಚ್ಚೋದು ಮಕ್ಕಳನ್ನ, ಹೀಗೆಲ್ಲ ಮಾಡ್ತಾ ಮಾಡ್ತಾ ಮಕ್ಕಳನ್ನ ಮನಸ್ಸನ್ನ ಸೆಳಿತಾರೆ. ಸೆಳೆದು ಸೆಳೆದು ಸೆಳೆದು ಆಕ್ರಮಣ ಮಾಡ್ತಾರೆ, ಅದ್ರ ಮೇಲೆ ಬಂದಿ ಮಾಡ್ತಾರೆ, ಆಮೇಲೆ ಹೆದರಿಕೆ ಕೊಡ್ತಾರೆ. ಆಮೇಲೆ ನೀನು ಬಟ್ಟೆ ಇಲ್ಲದೆ ನನಗೆ ಒಂದು ಚಿತ್ರ ಕಳಿಸು, ಇಲ್ಲಾಂದ್ರೆ ನಾನು ಇಲ್ಲಿ ಹೇಳ್ತೇನೆ ಅಲ್ಲಿ ಹೇಳ್ತೇನೆ, ಒಂದ್ಸರಿ ಚಿತ್ರ ಸಿಕ್ಕದ್ಮೇಲೆ ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು. ಈ ರೀತಿ ತುಂಬಾ ಅಂದ್ರೆ ನಮ್ಗೆ ಸಾಧಾರಣವಾಗಿ ಇದು ಮೇಲೆ ಕಾಣ್ತಿಲ್ಲ, ಯಾಕಂದ್ರೆ ಪ್ರತಿ ಪೇರೆಂಟ್ಸ್ ಅವ್ರು ಏನ್ ನೋಡ್ತಾರೆ ಅದನ್ನೇ ತೋರಿಸ್ತದೆ ಆಲ್ಗೊರಿದಮ್ಸ್. ಅಂದ್ರೆ ಇದು ಏನ್ ನಡೀತಿದೆ ಇದನ್ನ ನಾವು ಹುಡ್ಕೊಂಡು ಹೋದ್ರೆ ಮಾತ್ರ ನಮ್ಗೆ ಕಾಣಿಸ್ತದೆ. ಸೊ ನಾನು ಇದನ್ನ ಹುಡ್ಕೊಂಡು ಹೋಗಿದ್ದೀನಿ, ಅಂಡ್ ಇದರ ಅಮೌಂಟ್ ಅಂದ್ರೆ ಗಾತ್ರ ಬಹಳ ದೊಡ್ಡದಾಗಿದೆ. ಸೊ ಈಗ ಇತ್ತೀಚೆಗೆ ಲಾಸ್ಟ್ 2-3 ಇಯರ್ಸ್ ಅಲ್ಲಿ

0: ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಅತಿ ಹೆಚ್ಚು ಸೆಕ್ಸ್ಟಾರ್ಷನ್ ಮತ್ತೆ ಗ್ರೂಮಿಂಗ್ ನಡೀತಾ ಇದೆ. ಮತ್ತೆ ಸೆಕ್ಷುಯಲ್ ಕ್ರೈಮ್ಸ್ ಅಂದ್ರೆ ಈ ವಿಡಿಯೋ ಹಿಡಿಯೋದು, 10 ವರ್ಷದ ಮಕ್ಕಳು, 12 ವರ್ಷದ ಮಕ್ಕಳು, ಹುಡುಗಿಯರಾಗ್ಲಿ ಹುಡುಗರೇ ಆಗ್ಲಿ, ಸ್ಕೂಲ್ ಬಾತ್ರೂಮ್ ಅಲ್ಲಿ ಹೋಗಿ ತಮ್ಮ ಏನೋ ವಸ್ತ್ರ ಇಲ್ಲದೆ ಉಡುಪಿಲ್ಲದೆ ಮಾಡಿ ಕಳಿಸೋದು. ಯಾಕಂದ್ರೆ ಎಲ್ಲೋ ಒಂದು ಚಿಕ್ಕ ವಿಷಯಕ್ಕೆ ಏನೇನು ಮೆಚ್ಚಿಸ್ಬೇಕಂತಲೋ, ಅಥವಾ ಲೈಕ್ಸ್ ಗಳಿಗೆ ಬೇಕು, ಅಥವಾ ಕಾಪಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕು, ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಎಂತ ಪುಟ್ಟ ಪುಟ್ಟ ಒಂದು ರಿವಾರ್ಡ್ಗೋಸ್ಕರ, ಅಥವಾ ಪುಟ್ಟ ಪುಟ್ಟ ಅಪ್ರಿಶಿಯೇಷನ್ ಗೋಸ್ಕರ, ಅಥವಾ ಪುಟ್ಟ ಪುಟ್ಟ ಬ್ಲಾಕ್ ಮೇಲ್ಗೋಸ್ಕರ ಅವರು ಯಾವ ಮಟ್ಟಕ್ಕೆ ಸಲೀಸಾಗಿ ಬಿಟ್ಕೊಡ್ತಿದ್ದಾರೆ ಅವರ ಒಂದು ಗೌರವ ಆಗ್ಲಿ, ಇದು ಗೌರವದ ವಿಷಯ ಅನ್ನೋದು ಕೂಡ ಅವರಿಗೆ ಪರಿಜ್ಞಾನ ಇಲ್ಲ ಆ ವಯಸ್ಸು. ನಾನು ಹೇಳ್ತಿರೋದು 10, 12, 13. ಸೊ ಹಾಗಾಗಿ ಇವೆಲ್ಲ ಇರಬೇಕಾದ್ರೆ ಅದಕ್ಕೆ ಪರಿಹಾರ ಏನಂದ್ರೆ ಅವೇರ್ನೆಸ್ ಬಹಳ ಮುಖ್ಯ. ಎಲ್ಲೆಲ್ಲಿ ಅವೇರ್ನೆಸ್ ಬೇಕು? ಟೀಚರ್ಸ್ ಜಾಗದಲ್ಲಿ ಬೇಕು, ಪೇರೆಂಟ್ಸ್ ಜಾಗದಲ್ಲಿ ಬೇಕು, ಮಕ್ಕಳ ಜಾಗದಲ್ಲೂ ಬೇಕು, ಮತ್ತೆ ಸೊಸೈಟಿ ಮತ್ತೆ ಪಾಲಿಸಿ ಮೇಕರ್ಸ್ ಗವರ್ನೆನ್ಸ್ ಜಾಗದಲ್ಲೂ ಬೇಕು, ಎಲ್ಲಾ ಜಾಗದಲ್ಲೂ ಬೇಕು. ಕರ್ನಾಟಕ ಈಗ ಬ್ಯಾನ್, 16 ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಹೇಳಿದೆ. ಆಸ್ ಅ ಪಾಲಿಸಿ, ಆಸ್ ಅ ರೂಲ್ ಅದನ್ನ ಹಾಕ್ಬೋದು, ಬಟ್ ಅದನ್ನ ಹೇಗೆ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಸ್ಟೆಪ್ ಬೈ ಸ್ಟೆಪ್ ಗೈಡ್ಲೈನ್ಸ್ ಇನ್ನೂ ರಿಲೀಸ್ ಮಾಡಿಲ್ಲ.
1: ನೀವು ಹೇಳುವ ಹಾಗೆ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ನಾವು ಎಷ್ಟರ ಮಟ್ಟಿಗೆ ಇಂಡಿವಿಜುವಲ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ನಾವು ತೊಡಗಿಕೊಳ್ತೇವೆ ಅನ್ನೋದು ಕೂಡ ಕ್ವಶ್ಚನ್. ಈ ಒಂದು ಹಿನ್ನೆಲೆಯಲ್ಲಿ ಮಕ್ಕಳನ್ನು ನಿಭಾಯಿಸುವುದು ನಾವು ಹೇಳಿದಷ್ಟು ಸುಲಭ ಅಲ್ಲ. ಹೆತ್ತವರಿಗೂ ಏನ್ ಮಾಡ್ಬೇಕು ಅಂತ ಯೋಚಿಸ್ಲಿಕ್ಕೆ ಆಗದಷ್ಟು ಅವರು ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ನೀವೇನು ಸಲಹೆ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಹೆತ್ತವರು ಈಗ ಒಂದು ಡಿಲೆಮಾದಲ್ಲಿದ್ದಾರೆ. ಯಾಕಂದ್ರೆ ಅವರು ಅವರನ್ನ ಬೆಳೆಸಿದ ರೀತಿ ಏನಿತ್ತು, ಪರವರಿಶ್ ಮಾಡಿದ ರೀತಿ ಏನಿತ್ತು, ಅದನ್ನೇ ಅವರು ಅಪ್ಲೈ ಮಾಡ್ತಿದ್ದಾರೆ ತಮ್ಮ ಮಕ್ಕಳಿಗೆ. ಬಟ್ ಈ ಜಮಾನದಲ್ಲಿ ಅಥವಾ ಈ ಟೈಮ್ನಲ್ಲಿ ಅದು ಅಪ್ಲೈ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ಲಿ ಅದು ಫೇಲ್ ಆಗಲಿಕ್ಕೆ ಚಾನ್ಸಸ್ ಇದೆ. ನನ್ನ ತಂದೆ ಮಾಡಿದ್ದಿಲ್ಲ, ನನ್ನ ತಂದೆ ತಾಯಿ ಮಾಡಿದ್ದು, ಅಥವಾ ನನ್ನ ಹಿರಿಯರು ಮಾಡಿದ್ದಿಲ್ಲ, ಅಜ್ಜ ಅಜ್ಜಿ ಮಾಡಿದ್ದೆಲ್ಲ ಮಾಡ್ತಿದ್ದೇನಲ್ಲ, ನಾನು ಬೆಳೆದಿದ್ದ ಥರ ನನ್ನ ಮಗು ಯಾಕೆ ಬೆಳೀತಿಲ್ಲ, ನಮ್ಮ ಮಧ್ಯೆ ಯಾಕೆ ಅಂತರ ಬೆಳೀತಾ ಇದೆ, ನಮ್ಮ ಮಾತುಕತೆ ಯಾಕೆ ನಿಲ್ತಿದೆ, ಅಥವಾ ಒಂದು ಮಾತು ಹೇಳಿದ ತಕ್ಷಣ ಮುನಿಸ್ಕೋತಾರೆ, ಮಾತೇ ಆಡೋದಿಲ್ಲ, ಮೌನಕ್ಕೆ ಹೋಗ್ತಾರೆ, ಕಣ್ಣು ತಿರುಗಿಸಿ ನೋಡ್ತಾರೆ, ಕೆಲವರು ಮಾತಾಡಿದ್ರೆ ಅದು ಒಂಥರ ಖಾರವಾಗಿ ಎದುರುತ್ತರ ಕೊಡುವಂಥದ್ದು, ಆಮೇಲೆ ದಿನಾನುಗಟ್ಟಲೆ ಅಂದರೆ ಫ್ಯೂ ಡೇಸ್ ಸೈಲೆನ್ಸಲ್ಲಿ ಹೋಗುವಂಥದ್ದು, ಆಮೇಲೆ ಈ ರೀತಿ ಏನೋ ಮಾತುಕತೆ ಆದ ತಕ್ಷಣ ಫ್ರೆಂಡ್ಸಿಂದ ಜಾಸ್ತಿ ಯಾವಾಗಲೂ ಚಾಟಲ್ಲಿ ಮಾತಾಡೋದು, ಎಲ್ಲನ ಶೇರ್ ಮಾಡೋದು, ಹೊರಗೆ ನಾನೀಗ ಹೇಳಿದ್ನಲ್ಲ ಗ್ರೂಮಿಂಗ್ ಮಾಡಲಿಕ್ಕೆ ಒಬ್ರು ಬರ್ತಾರೆ ಅಂತ ಇಂಟರ್ನೆಟ್ಟಲ್ಲಿ, ಅವ್ರ ಹತ್ರ ಎಲ್ಲ ಓಪನ್ ಮಾಡಿ ಹೇಳೋದು, ಮನೆಯ ವಿಷಯಗಳನ್ನೆಲ್ಲ, ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಏನಾದರೂ ಒಂದು ಇರುತ್ತಲ್ವ, ಅದನ್ನೆಲ್ಲ ಹೊರಗೆ ಬಿಚ್ಚಿಡೋದು, ಅದು ಅವರಿಗೆ ಒಂಥರ ಜೇನುತುಪ್ಪ ಸಿಕ್ಕಿದಂಗೆ, ಅದಕ್ಕೆ ನೊಣ ಹೇಗೆ ಬರ್ತವೆ, ಆಗ ಅದನ್ನು ಹಿಡಿದು ಒಂದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ, ದಾರ ಹೇಗೆ ನಮ್ಮ ನಿಟ್ಟಿಂಗಿಂದ ದಾರ ಎಳಿಬೋದು, ಹರಿತ ಎಳೆದು ಎಳೆದು ಎಳೆದು ಹೀಗೆ ಟ್ರಾಪ್ ಮಾಡ್ತಾರೆ ಮಕ್ಕಳನ್ನು. ಸೊ ಪೋಷಕರಿಗೆ ಏನಂದರೆ, ನಾನು ಅರಿವು ಅಂತ ಹೇಳಿದ್ದೆ, ಅರಿವು ಬಹಳ, ಅವೇರ್ನೆಸ್ ಅನ್ನೋದು ಬಹಳ ಬೇಕಾಗಿದೆ. ಎರಡನೇದಾಗಿ ಎಡ್ಯುಕೇಷನ್ ಸಹ ಬೇಕಾಗಿದೆ. ಮೂರನೇದಾಗಿ ಸಪೋರ್ಟ್ ಬೇಕಾಗಿದೆ. ಎಡ್ಯುಕೇಷನ್ ಅಲ್ಲಿ ಈಗ ನಾನು ಹೇಳಿದಾಗೆ ಕೆಲವು ಕಂಟ್ರಿಗಳು 13 ಬ್ಯಾನ್ ಮಾಡಿದೆ, ಕೆಲವು 18 ಬ್ಯಾನ್, ಫ್ಯೂ ಆಫ್ ದೆಮ್ ಐ ಥಿಂಕ್ ಆಸ್ಟ್ರೇಲಿಯಾ, ಗ್ರೀಸ್, ಸ್ವೀಡನ್ ಐ ಥಿಂಕ್ ಮಾಡಿದ್ದಾರೆ, ಮತ್ತೆ ಇಂಡಿಯಾನು ಫಾಲೋ ಮಾಡಿದೆ. ಇಂಡಿಯಾದಲ್ಲಿ ಆಂಧ್ರ ಮತ್ತೆ ಕರ್ನಾಟಕ ಲೀಡಲ್ಲಿದೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಕೂಡ ಅದರ ಹೆಜ್ಜೆ ತಗೊಳ್ತಿದೆ, ಡಿಸ್ಕಷನ್ ಡಿಬೇಟಲ್ಲಿದೆ. ಒಂದು ಕಡೆ ಅದು ಸೋಷಿಯಲ್ ಮೀಡಿಯಾನ ಪ್ರೋತ್ಸಾಹ ಮಾಡ್ತಿದೆ, ಬಟ್ ಇನ್ನೊಂದು ಕಡೆ ನಾಣ್ಯದ ಎರಡನೇ ಮುಖನ ನಾವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ನಡೀತಾ ಇದೆ. ಇದರ ಬಗ್ಗೆ ನಾನು ಸರ್ಕಾರಕ್ಕೆ ಒಂದೆರಡು ಬಾರಿ ನನ್ನ ಭಾವನೆಗಳು, ನನ್ನ ಆಲೋಚನೆಗಳನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಸೊ ಹಾಗಾಗಿ ಅರಿವು, ವಿದ್ಯೆ ಅಂದರೆ ಎಡ್ಯುಕೇಷನ್ ಮತ್ತು ಆಕ್ಷನ್ ಓರಿಯೆಂಟೇಷನ್ ಬೇಕಾಗುತ್ತೆ. ಪೇರೆಂಟ್ಸ್ ಎಲ್ಲ ಸೇರಬೇಕು, ಟೀಚರ್ಸ್ ಎಲ್ಲ ಸೇರಬೇಕು. ಬರೀ ಒಂದು ರೂಲ್ ಅಂತ ಹೇಳಿ ಬ್ಯಾನ್ ತಂದರೆ ಸಾಲಲ್ಲ, ಅದರ ತಕ್ಷಣ ಅಂದರೆ ತಕ್ಷಣ. ಯಾಕಂದರೆ ಒಂದೊಂದು ದಿವಸನೂ ಇಲ್ಲಿ ಮುಖ್ಯ ಆಗುತ್ತೆ, ಒಂದೊಂದು ತಿಂಗಳು ಮುಖ್ಯ ಆಗುತ್ತೆ. ನಾವು ಕೋವಿಡ್ ಸಮಯದಿಂದ ಕಳೆದ 5 ವರ್ಷದಿಂದ ಇವಾಗ 6 ವರ್ಷ, ಆ ಮಕ್ಕಳ ಗುಣಮಟ್ಟ ಹೇಗಿದೆ, ಅದಕ್ಕಿಂತ ಮುಂಚಿನ ಜಮಾನದ ಮಕ್ಕಳು ಗುಣಮಟ್ಟ ಹೇಗಿದೆ, ಅದನ್ನು ಅಳತೆ ಮಾಡುವವರು ಯಾರು? ನಾನು ಪ್ರತಿಯೊಂದು ದಿವಸ ಇದನ್ನು ಗಮನಿಸಿದ್ದೇನೆ. ಹಾಗಾಗಿನೇ ಇಕ್ಕಿಗಾಯಿ ಟೀನ್ ಅನ್ನೋದನ್ನು ನಾನು ಸೃಷ್ಟಿಸಿರೋದೇ ಹಾಗಾಗಿ. ಬಟ್ ಈ ಗಮನಿಸಬೇಕಾದ್ರೆ ಪೇರೆಂಟ್ಸ್ಗೆ ಟೈಮ್ ಬೇಕು. ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಾರೆ, ಅಥವಾ ಒಂದು ಫಾರ್ಮರ್ ಇದ್ರೂ ತೋಟಕ್ಕೆ ಹೋಗಿ ಬರ್ತಾರೆ, ತಾಯಿನೂ ಕೂಲಿ ಮಾಡಲಿಕ್ಕೆ ಹೋಗಿ ಬರ್ತಾರೆ. ಹೀಗಿರಬೇಕಾದ್ರೆ ಅವರೇನು ಅಂದ್ಕೊಂಡಿದ್ದಾರೆ, ಕೋವಿಡಲ್ಲಿ ನಾನು ಮಗಳಿಗೆ ಅಥವಾ ಮಗನಿಗೆ ಸ್ಮಾರ್ಟ್ ಫೋನ್ ಅಂದರೆ ತಾಳಿ ಅಡಮಾನವಿಟ್ಟು ಕೊಡಿಸಿದ್ದಾರೆ ಕೆಲವರು, ಕೊಡಿಸಿದ ಮೇಲೆ ಅಂದ್ಕೊಂಡು ನನ್ನ ಮಕ್ಕಳ ವಿದ್ಯಾಭ್ಯಾಸನ ನಾನು ಸೆಕ್ಯೂರ್ ಮಾಡಿದ್ದೇನೆಂದ ಒಂದು ಹೆಮ್ಮೆಯಿಂದ ಕಿರೀಟ ಇಟ್ಕೊಂಡಿದ್ದವರು, ಹಿಂಭಾಗದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಅವರಿಗೆ ಗೊತ್ತಾಗೋದು ಇಲ್ಲ. ಇದನ್ನು ನಾವು ಅವ್ರ ತನಕ ರೀಚ್ ಮಾಡಬೇಕು. ಈ ರೀತಿ ನಿಮ್ಮ ಕಾರ್ಯಕ್ರಮಗಳು ಬಹಳ ಮುಖ್ಯ. ಪ್ರತಿಯೊಂದು ಕಮ್ಯುನಿಟಿಯಲ್ಲೂ ಒಂದು ಕಮ್ಯುನಿಟಿ ರೇಡಿಯೋ ಆಗಲಿ ಅಥವಾ ಮೀಟಿಂಗ್ಸ್ ಆಗಲಿ ಅಥವಾ ವಿಮೆನ್ಸ್ ಗ್ರೂಪಲ್ಲಿ ಹೋಗಿ ಈ ರೀತಿ ಇದೆ ಅಮ್ಮ, ಈ ಥರ ಆಗ್ತಿದೆ, ನೀವು ಸ್ವಲ್ಪ ಎಚ್ಚರ ವಹಿಸಬೇಕು. ಆ್ಯಂಡ್ 10 ಸ್ಟೆಪ್ಸ್, ಈ 10 ಸ್ಟೆಪ್ಸಲ್ಲಿ ನೀವು ಹೇಗೆ ಮಕ್ಕಳ ಫೋನ್ ಚಟುವಟಿಕೆಗಳನ್ನು ನಿಯಂತ್ರಿಸಬಹುದು, ಅವರಿಗೆ ತಿಳುವಳಿಕೆ ಕೊಡಬಹುದು, ಮತ್ತು ಕೆಲವು ಪ್ರಾಕ್ಟೀಸಸ್, ಫಾರ್ ಎಕ್ಸಾಂಪಲ್ ರಾತ್ರಿ 9 ಗಂಟೆ ಆದಮೇಲೆ ಫೋನ್ ಎಲ್ಲರೂ ಬಂದು ಹಾಲಲ್ಲಿ ಇಟ್ಬಿಡೋದು, ಯಾರು ಬೆಡ್ರೂಮ್ಗೆ ತಗೊಂಡು ಹೋಗೋಂಗಿಲ್ಲ. ಇದೊಂದು ರೂಲ್, ಫ್ಯಾಮಿಲಿ ರೂಲ್. ಅಥವಾ ಮಹಾರಾಷ್ಟ್ರದಲ್ಲಿ ಒಂದು ವಿಲೇಜ್ ಇದೆ, ಅದು ಸಂಜೆ 7 ಗಂಟೆಯಿಂದ 9:30 ಇಡೀ ವಿಲೇಜಲ್ಲಿ, ಅವರ ಯಾರು ಪಂಚಾಯತಿ ಮುಖ್ಯ ಯಾರಿದ್ದಾರೆ ಅವ್ರು ಹೇಳಿದ್ರು, ಇಡೀ ವಿಲೇಜಲ್ಲಿ 2.5 ಅವರ್ಸ್ ನೋ ಫೋನ್, ನೋ ಮೊಬೈಲ್, ನೋ ಟಿವಿ. ಸೊ ಆಗ ಆ ಎರಡೂವರೆ ತ್ರಾಸ ಏನ್ ಮಾಡ್ತಾರೆ, ಪ್ರತಿಯೊಬ್ಬರು ಊಟ ಮುಗಿಸ್ಕೊಂಡು

0: ವಾಕ್ ಮಾಡಲಿಕ್ಕೆ ಈಚೆ ಬರ್ತಾರೆ, ಅಕ್ಕಪಕ್ಕದ ನೆರೆಹೊರೆಯವ್ರ ಹತ್ರ ಮಕ್ಕಳ ಜೊತೆ ಆಟಾಡ್ತಾರೆ, ಹಿರಿಯರು ಮಾತಾಡ್ಕೋತಾರೆ, ಹಳ್ಳಿಯ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಮಕ್ಕಳ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಸೊ ಕಮ್ಯುನಿಟಿ ಬಿಕಮ್ಸ್ ಇನ್ವಾಲ್ವ್ಡ್. ಈ ರೀತಿ ನಾವು ಹಳ್ಳಿ ಹಳ್ಳಿಗಳಲ್ಲಿ, ಕಾಲೋನಿ ಕಾಲೋನಿಗಳಲ್ಲಿ, ಟ್ರೈಬ್ ಟ್ರೈಬಲ್ಲಿ ಮಾಡಬೇಕಾಗುತ್ತೆ. ಸಿಟೀಸಲ್ಲಿ ಸ್ವಲ್ಪ ಇದು ಕಷ್ಟ ಆದ್ರೂ ಹೀಗೆ ಒಂದೊಂದು ಚಿಕ್ಕ ಚಿಕ್ಕ ಸಂಘಟನೆ ಏನಿದೆ ಅಂದರೆ ಗೌರ್ಮೆಂಟ್ ಮಾತ್ರ ಮಾಡೋ ಕೆಲಸ ಇಲ್ಲ ಇದು. ಪ್ರತಿ ಮನೆಯಲ್ಲೂ ಫೋನ್ ಇದೆಯಾ, ಪ್ರತಿ ಒಂದು ವ್ಯಕ್ತಿ ಹತ್ರನೂ ಫೋನ್ ಇದೆಯಾ, ಪ್ರತಿ ಮಗು ಕೈಯಲ್ಲೂ ಫೋನ್ ಇದೆಯಾ? 70% ಜವಾಬ್ದಾರಿ ನಮ್ಮ ಮೇಲೇ ಇದೆ. ಸೊ ಹೀಗೆ ಪೇರೆಂಟ್ಸ್ಗೆ ಅವೇರ್ನೆಸ್ ತಂದಾಗ ಆ್ಯಕ್ಷನ್ ಶುರು ಮಾಡ್ತಾರೆ. ಈಗ ಚಿಕ್ಕ ಚಿಕ್ಕದಾಗಿ ಸ್ಟೆಪ್ಸ್ ಹಾಕಿ ಕೊಟ್ಟರೆ ಅವರಿಗೆ, ಅವರು ಅದನ್ನ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ.
1: ಇವತ್ತು ಆಹಾರದ ಹಾಗೆ ಮೊಬೈಲ್ ಫೋನ್ ಅನ್ನುವಂಥದ್ದು ಒಂದು ಅವಿಭಾಜ್ಯ ಅಂಗಾಗಿದೆ. ಹೆತ್ತವರು ಮಾದರಿಯಾಗದೆ ಮಕ್ಕಳನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಈ ನೆಲೆಯಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ?
0: ಈಗ ಮಕ್ಕಳ ಮೇಲೆ ನಾವು ಯಾವಾಗಲೂ ಈತ ಸರಿಯಾಗೋದಲ್ಲ, ಅಥವಾ ಇವಳು ನಾನು ಹೇಳಿದ ಮಾತು ಕೇಳಲ್ಲ, ಅಥವಾ ಇವಳು ಗುಣ ಅಥವಾ ಇವನ ಗುಣ ಬದಲಾಗ್ತಿದೆ, ಬಹಳ ಬೇಗ ಬದಲಾಗ್ತಿದೆ, ನಮ್ಮಿಂದ ಡಿಸ್ಟೆನ್ಸ್ ಆಗ್ತದೆ, ಈಗೆಲ್ಲ ಮಕ್ಕಳನ್ನೇ ನಾವು ಬೆರಳು ತೋರಿಸ್ತಿದ್ದೇವೆ. ಈಗ 1980s ಅಲ್ಲಿ ಅಥವಾ 1990s ಅಲ್ಲಿ ನಾವು ಬೆಳೆದಂಥ ಸಮಯದಲ್ಲಿ ಟಿವಿ ಅನ್ನೋದು ಒಂದು ದಿನದ ಒಂದು ಅಂಗವಾಗಿತ್ತು. ಇಡೀ ದಿನ ಮುಗಿದ ಮೇಲೆ, ಊಟ ಗೀಟ ಆದಮೇಲೆ ಒಂದು ನ್ಯೂಸ್ ನೋಡ್ತಿದ್ವಿ, ಒಂದು ಯಾವುದೋ ಒಂದು ಗೀತೆಯ ಕಾರ್ಯಕ್ರಮನೋ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮನೋ ಅಥವಾ ವಾರಕ್ಕೆ ಒಂದು ಸಿನಿಮಾ ಬರ್ತಿತ್ತು. ಸೊ ಅದು ಒಂದು ಬ್ಯಾಲೆನ್ಸ್. ಇವಾಗ ಊಟದಲ್ಲಿ ಉಪ್ಪಿನಕಾಯಿ ಎಷ್ಟಿರಬೇಕು, ಊಟದ ಅಷ್ಟು ನಾವು ಉಪ್ಪಿನಕಾಯಿ ತಿಂದರೆ, ಅಥವಾ ನಿಮಗೆ ಗುಲಾಬ್ ಜಾಮೂನ್ ಇಷ್ಟ ಅಂತ ಹೇಳ್ಬಿಟ್ಟು ತಟ್ಟೆ ತುಂಬ ಊಟದಷ್ಟು ನಾವು ತಿನ್ಲಿಕ್ಕಾಗಲ್ಲ, ಹೊಟ್ಟೆ ತುಂಬ. ಸೊ ಈಗ ಏನಾಗಿದೆ ಅಂದರೆ ಮನೋರಂಜನೆ ಬಹಳ ಸಸ್ತಾಗಿ ಸಿಕ್ಕಿದೆ. ಧಾರಾವಾಹಿ ಮೇಲೆ ಧಾರಾವಾಹಿ ಹೆಣ್ಣುಮಕ್ಕಳನ್ನ ಹಿಡಿದಿಡ್ಲಿಕ್ಕೆ, ಕ್ರಿಕೆಟು, IPL ಮತ್ತು ಇನ್ನೆಂಥದ್ದು ಅವೆಲ್ಲ ಗಂಡಸರಿಗೆ, ಮತ್ತು ಮಕ್ಕಳಿಗೆ ಅನಿಮೇಷನ್ ಆಯಿತು, ವಿಡಿಯೋ ಗೇಮ್ಸ್ ಆಯಿತು, ಪಜಲ್ಸ್ ಆಯಿತು, ಸ್ನಾಪ್ಚಾಟ್ ಆಯಿತು, ಸೋಷಿಯಲ್ ಮೀಡಿಯಾ ಆಯಿತು, ಎಲ್ಲರೂ ಅದರಲ್ಲಿದ್ದಾರೆ. ಒಂದು ಸೈಡಲ್ಲಿ ಇದಕ್ಕೆ ಬಹಳ ಯೂಸ್ ಇದೆ. ನಾವು ಅದು ಯೂಟ್ಯೂಬ್ನ ಇಟ್ಕೊಂಡು ಎಷ್ಟೆಷ್ಟು ದೊಡ್ಡ ಉದ್ಯೋಗ ಎಂಟರ್ಪ್ರೈಸಸ್ ಎಲ್ಲ ಶುರು ಮಾಡಿದಂಥ ಮಕ್ಕಳಿದ್ದಾರೆ. ಸೊ ಅದು ನಾವು ಏನಕ್ಕೆ ಉಪಯೋಗಿಸ್ತೇವೆ ಅನ್ನೋದು ಮುಖ್ಯ ಆಗಿರುತ್ತೆ. ಅಲ್ಲಿ ನಾವು ನಮ್ಮ ಗಮನವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತೆ. ನಾವು ಬೆಳೆದವರಾಗಿರಿಂದ ನೀವಾಗಲಿ ನಾನಾಗಲಿ ಅಥವಾ ಕೆಲವರು ಅದನ್ನು ಇಟ್ಕೋಬಹುದು. ಬಟ್ ಈ ನಾನು ಹೇಳಿದ್ದೆನ ಅಲ್ಗೋರಿದಮ್ಸ್ ಹೇಗೆ ಡಿಸೈನ್ ಮಾಡಿದೆ ಅಂದರೆ, ನಿಮಗೇನಿಷ್ಟವೋ ಅದನ್ನೇ ಪದೇ ಪದೇ ಪದೇ ತೋರಿಸಿ ತೋರಿಸಿ ಜಾರಿಸಿ ಜಾರಿ ಜಾರಿ ಜಾರಿ, ನಾವು ನೀವು ಹಳ್ಳದಲ್ಲಿ ಬೀಳುವರೆಗೂ ಬಿಡೋದಿಲ್ಲ ಅದು. ಹೀಗೆ ದೊಡ್ಡವರಿಗೆ ಅದರ ಹಿಡಿತಾ ಇಲ್ಲ. ತಂದೆ ತಾಯಿ ಮನೆಗೆ ಬಂದ ಕೂಡಲೇ ಏನು ಮಾಡ್ತಾರೆ, ಓ ಫ್ರೆಂಡ್ಸ್ದು ಮೆಸೇಜ್ ಎಲ್ಲ ಬಂದಿರುತ್ತೆ ಚೆಕ್ ಮಾಡಬೇಕಂತ ಕೂರೋದು, 5 ನಿಮಿಷ ಮೆಸೇಜಿಗೆ ಸಾಕು. ಬಟ್ ಅಲ್ಲಿಂದ ಹೀಗೆ ಸ್ವೈಪ್ ಮಾಡ್ತಾ ಮಾಡ್ತಾ ಮಾಡ್ತಾ ಅರ್ಧ ಗಂಟೆ, 1 ಅವರ್ 2 ಅವರ್ ಆಗುತ್ತೆ. ಸೊ ಮಕ್ಕಳು ಕೂಡ ಶಾಲೆಯಿಂದ ಬಂದು ತಂದೆ ತಾಯಿ ಮನೆಗೆ ಬಂದಮೇಲೆ ಏನು ಮಾಡ್ತಾರೆ ಅನ್ನೋದನ್ನು ನೋಡಿ ಆ ರೋಲ್ ಮಾಡೆಲ್ನ ಅವರು ತಗೊಳ್ತಾರೆ. ಏನಂದರೆ ನಾವು ಹೊರಗೆ ಹೋಗಬೇಕು ಬೆಳಗ್ಗೆ ಎದ್ದು ಶಾಲೆಗೆ, ವಾಪಸ್ ಬರಬೇಕು, ವಾಪಸ್ ಬಂದಮೇಲೆ ಅಪ್ಪ ಅಮ್ಮ ಕೂತ ಥರ ಸೋಫಾ ಮೇಲೆ ಕೂತ್ಕೊಂಡು ಆ ಫೋನನ್ನು ಹೀಗೆ ಸ್ವೈಪ್ ಮಾಡ್ತಲೇ ಇರಬೇಕು ಅಥವಾ ರೋಲ್ ಮಾಡ್ತಾನೆ ಇರಬೇಕು. ಸೊ ಅದು ತಂದೆ ತಾಯಿನ ನೋಡಿ ಮಕ್ಕಳು ಕಲಿಯುವಂಥದ್ದಾಗಿದೆ. ನಾವು ಬೆಳೆಯೋ ಟೈಮಲ್ಲಿ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಎಂಟರ್ಟೈನ್ಮೆಂಟ್ ಕಡಿಮೆ ಇದ್ದಾಗ ನಾವು ವಿ ಲುಕ್ ಫಾರ್ ಆಪ್ಷನ್ಸ್. ಒಂದು ಡ್ರಾಯಿಂಗ್ ಮಾಡೋದು, ಡಾನ್ಸ್ ಕ್ಲಾಸಿಗೆ ಹೋಗೋದು, ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗೋದು, ಅಥವಾ ಪಕ್ಕದ ಇಲ್ಲಿ ಕಾಲೋನಿಯಲ್ಲಿ ಆಡೋದು ಕ್ರಿಕೆಟ್, ಅದು ಕೂಡ ಬಹಳ ಒಳ್ಳೆಯದು. ಗಲಿ ಕ್ರಿಕೆಟ್ ಏನು ಆಡ್ತಾರೋ ಅಥವಾ ಕಬಡ್ಡಿ ಏನು ಆಡ್ತಾರೆ, ಸೋಷಲೈಸೇಷನು, ಫಿಸಿಕಲ್ ಆಕ್ಟಿವಿಟಿ, ಸನ್ ಎಕ್ಸ್ಪೋಜರು, ಗಾಳಿಯಲ್ಲಿ, ಫ್ರೆಶ್ ಗಾಳಿಯಲ್ಲಿ, AC ಹಾಕ್ಕೊಂಡು ಮನೆಯಲ್ಲಿ ಕೂರೋದಕ್ಕಿಂತ ಫ್ರೆಶ್ ಗಾಳಿ ಬೇರೆ ಥರ ಇರುತ್ತೆ. ಮಕ್ಕಳು ಬೆಳೆಯೋ ಟೈಮಲ್ಲಿ ಫಿಸಿಕಲ್ ಆಕ್ಟಿವಿಟಿ, ಸನ್ ಎಕ್ಸ್ಪೋಜರ್ ಎಷ್ಟು ಬಹಳ ಮುಖ್ಯ. ಮತ್ತು ಸ್ಲೀಪ್ ಅದು ಇನ್ನೊಂದು. ಫೋನ್ ಕೊಟ್ಬಿಡ್ತಾರೆ, ಅವರವರಿಗೆ ಒಂದು ಫೋನ್ ಇದೆ, ಅವರವರ ರೂಮ್ ಇದೆ, ಅದು ಬೆಡ್ಶೀಟ್ ಹಾಕ್ಕೊಂಡು ಬೆಡ್ ಮೇಲೆ ಯಾವಾಗಲೂ ಕೂತು 2 ಗಂಟೆ ಆದರೂ ಗೊತ್ತಿಲ್ಲ. ತಂದೆ ತಾಯಿ ಮಲಗಿರ್ತಾರೆ, ಅವರಿಗೆ ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗುವಂಥ ಇದು, ಅವ್ರಿಗೆ ಜವಾಬ್ದಾರಿ ಇದೆ. ಮಗು ಎಷ್ಟು ಬೇಕಾದರೂ 2 ಗಂಟೆ 3 ಗಂಟೆ ಮಾಡ್ತಾ ಮಾಡ್ತಾ ಪ್ರತಿದಿನ ನಿದ್ದೆ ಕಳ್ಕೊಂಡ್ರೆ ಆ ಮಗುವಿನ ಬ್ರೈನ್ ಬೆಳವಣಿಗೆ, ಬ್ರೈನ್ ಡೆವಲಪ್ಮೆಂಟ್, ಬುದ್ಧಿ ಮತ್ತು ಮೆಮೊರಿ ಫಿಕ್ಸಿಂಗು, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗಲಿ ಸುಮಾರು ಮತ್ತು ಆರ್ಗನ್ ಡೆವಲಪ್ಮೆಂಟ್, ಕಣ್ಣಿನ ಶಕ್ತಿ, ವಿಷನ್ನು ಕಡಿಮೆ ಆಗುವಂಥದ್ದು, ಮತ್ತು ಕೂದಲು ಬೆಳವಣಿಗೆ. ಸುಮಾರು ಜನ ಕೂದಲು ಸ್ಕಿನ್ ಅಂತೆಲ್ಲ ತುಂಬ ಕಾನ್ಷಿಯಸ್ ಇದ್ದಾರಲ್ಲ, ಅವ್ರಿಗೂ ಸಹ ಹೇಳ್ತೇನೆ, ರಿಂಕಲ್ಸ್, ಬ್ಲೂ ಸ್ಕ್ರೀನ್ ಎಕ್ಸ್ಪೋಜರ್ ಆದಷ್ಟು, ಅದು TV ಇರಲಿ, ಕಂಪ್ಯೂಟರ್ ಇರಲಿ, ನೀವು IT ಡಿಪಾರ್ಟ್ಮೆಂಟಲ್ಲಿ ನೀವು ಕಂಪ್ಯೂಟರ್ ಕೆಲಸ ಮಾಡಿದ್ರು ಅದೇ ನಿಮಗೆ ಅಪ್ಲೈ ಆಗುತ್ತೆ. ಅಥವಾ ಫೋನ್ ಇರಲಿ, ಬ್ಲೂ ಲೈಟ್ ಇಸ್ ನಾಟ್ ಹೆಲ್ದಿ ಲೈಟ್. ಸನ್ ಲೈಟ್ ಥರ ಬಂದರೆ ಅದು ಚಂದ. ಸಣ್ಣ ಮಕ್ಕಳೇನಿದ್ರೆ ಬೆಳವಣಿಗೆ ಫೇಸಲ್ಲಿ ಗ್ರೋತ್ ಹಾರ್ಮೋನ್ಸ್ ಇರುತ್ತೆ ಅವರ ಮೈಯಲ್ಲಿ, ಹಾಗಾಗಿ ಆ ಗ್ರೋತ್ ಹಾರ್ಮೋನ್ಸ್ ಹೇಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ಪುಷ್ ಮಾಡಿ ಕರ್ಕೊಂಡೋಗುತ್ತೆ. ಬಟ್ ದೇರ್ ಕಮ್ಸ್ ಅ ಟೈಮ್, ಕ್ರಾಶ್ ಟೈಮ್ ಬರುತ್ತೆ ಸಡನ್ಲಿ, 22-23 ಆದಾಗ ಬ್ರೈನ್ ಫುಲ್ಲಿ ಡೆವಲಪ್ ಆಗಿರುತ್ತೆ ಆಗ. ಮತ್ತೆ ಬ್ರೈನ್ ಹೇಳ್ಬಿಡುತ್ತೆ ಗ್ರೋತ್ ಹಾರ್ಮೋನ್ ಈಗ ನಿಲ್ಲಿಸ್ಬೇಕು, ಯಾಕಂದ್ರೆ ಮನುಷ್ಯ ಮತ್ತೆ 20-30-40 ಬೆಳಿತಿರಲ್ಲ ಉದ್ದಕ್ಕೆ, ಬರೀ ಆವಾಗ ಮೇಂಟೆನೆನ್ಸ್ ಮಾಡೆಲ್ ಇರುತ್ತೆ, ಆಗ ಕ್ರಾಶ್ ಆಗುತ್ತೆ. ಸೊ ಯು ಕ್ಯಾನ್ ಸಿ, ಒಂದ್ ಸಾರಿ ಕೆಲಸ ಸಿಕ್ಕಿದ ತಕ್ಷಣ ಅಥವಾ ಮದ್ವೆ ಆಗಿದ ತಕ್ಷಣ ಸೈಜ್ ದೊಡ್ಡದಾಗಿ ಆಗುವಂತದ್ದು ಇರುತ್ತಲ್ಲ, ಅದು ಬಾಡಿ ಪುಟ್ಸ್ ಆನ್ ವೇಟ್ ಬಿಕಾಸ್ ನಾವು ನೆಗ್ಲೆಕ್ಟ್ ಮಾಡಿರ್ತೇವೆ. ಸೊ ಈಗೆಲ್ಲ ಇವೆ.
1: ಆರ್ತಿಯವರೇ, ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಹೆತ್ತವರಲ್ಲಿ, ವಿದ್ಯಾರ್ಥಿಗಳಲ್ಲಿ ಇವತ್ತು ಗೊಂದಲಗಳಿವೆ. ಈ ಸ್ಥಿತಿಯಲ್ಲಿ ಅರಿವಿನ ಜಗತ್ತಿಗೆ ಅವರನ್ನು ಸೆಳೆದುಕೊಂಡು ಹೋಗುವುದು ಮತ್ತು ಸಮಾಜಮುಖಿ ಆಗಿಸುವುದು ಹೇಗೆ ಅಂತ ಈ ಇಟಗಿ ಸಂಸ್ಥೆಯ ಮೂಲಕ ನೀವು ಅರ್ಥ ಮಾಡಿಕೊಂಡಿರುವಂಥದ್ದು, ಒಂದು ಆಶಾವಾದದೊಂದಿಗೆ ನಾವು ಮುಖಾಮುಖಿ ಆಗ್ಬೋದು ಹೇಗೆ ಅಂತ ಅನ್ನಿಸ್ತದೆ ನಿಮಗೆ?
0: ನಾವು ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಫಸ್ಟ್ ಡಾಕ್ಟರ್ ಮಾಡೋದೇನೆಂದರೆ ಡಯಾಗ್ನೋಸ್ ಮಾಡ್ತಾರೆ, ಪ್ರಾಬ್ಲಮ್ ಏನಂತ ಕಂಡಿಡಬೇಕು. ಜ್ವರ ಇರಬಹುದು, ಅದು ಮಲೇರಿಯಾ ಜ್ವರನ ಅಥವಾ ಬೇರೆಯಿಂದ ಡೆಂಗ್ಯೂ

0: ಪ್ರವ ಅಥವಾ ಬೇರೆ ಫ್ಲೂನ, ರೆಗ್ಯುಲರ್ ಫ್ಲೂನ ಅಂತ ಹೇಳ್ಬಿಟ್ಟು ಅಥವಾ ಟೈಫಾಯ್ಡ್ ಅಂತದಂತ ಟೆಸ್ಟ್ ಮಾಡ್ತಾರಲ್ಲ. ಸೊ ಡಯಾಗ್ನೋಸ್ ಕರೆಕ್ಟ್ ಆದ್ಮೇಲೆ ಮಾತ್ರ ಅದಕ್ಕೆ ತಕ್ಕಂತ ಮದ್ದು ಕೊಡ್ಲಿಕ್ಕೆ ಸಾಧ್ಯ. ಸೊ ಪ್ರತಿ ಕುಟುಂಬಕ್ಕೆ ಬೇರೆ ಬೇರೆ ಇರಬಹುದು, ಪ್ರತಿ ಝೋನ್ ಅಲ್ಲಿ ಬೇರೆ ಬೇರೆ ಇರೋದು. ಅರ್ಬನ್ ಪೇರೆಂಟ್ಸ್ನ ಅಥವಾ ಅರ್ಬನ್ ಸ್ಕೂಲಿನ ಪ್ರಾಬ್ಲಮ್ಸ್ ಬೇರೆ ಇರ್ಬೋದು, ರೂರಲ್ ಪೇರೆಂಟ್ಸ್ನ ಪ್ರಾಬ್ಲಮ್ ಬೇರೆ ಇರ್ಬೋದು. ಅರ್ಬನ್ ಪೇರೆಂಟ್ಸ್ಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ, ರೂರಲ್ ಪೇರೆಂಟ್ಸ್ಗೆ ನೀವು ಶುರುವಿಂದ ಹೇಳ್ಕೊಡ್ಬೇಕಾಗುತ್ತೆ. ಇನ್ನೊಂದೇನಂದ್ರೆ ನಾವು ತಪ್ಪು ಮಾಡ್ತಿರೋದು ಏನಂದ್ರೆ, ಪೇರೆಂಟ್ಸ್ಗಳು ನಾವು ನೋಡಿ 80s ಯಾವಾಗಂದ ದೂರವಾಣಿ ಎಲ್ಲ ಶುರುವಾಯಿತು ಅಥವಾ ಅದಕ್ಕಿಂತ ಮುಂಚೆ ನಮ್ಮ ಏನು ಆಕಾಶವಾಣಿ ಇದೆ ಅಥವಾ ರೇಡಿಯೋ ಇದೆ, ರೇಡಿಯೋದಲ್ಲಿ ಯಾವುದೇ ಸಂಗತಿ ಬಂದರೆ ಅದನ್ನು ನಾವು ಪೂರ್ತಿ ನಂಬ್ತೇವೆ. ಯಾಕಂದ್ರೆ ನ್ಯೂಸ್ ಅದು ಕ್ರೆಡಿಬಿಲಿಟಿ, ಯಾಕಂದ್ರೆ ಗೌರ್ಮೆಂಟ್ ರನ್ ಅಂತ ಹೇಳ್ಬಿಟ್ಟು ಆಗಿಂದ ನಮಗೆ ಅದು ಬೇರಲ್ಲಿ ಊರಿರುವಂಥದ್ದು. ಸೊ ರೇಡಿಯೋ ಮುಗಿದ ನಂತರ ಟಿ ವಿ ಬಂತು. ಟಿ ವಿಯಲ್ಲೂ ಅಷ್ಟೇ, ದೂರದರ್ಶನ 1, 2 ಅಂತ 2 ಚಾನಲ್ 3 ಚಾನಲ್ ಮಾತ್ರ ಇದ್ವು, ಅದರಲ್ಲೂ ಕ್ರೆಡಿಬಲ್ ನ್ಯೂಸ್ ಬರ್ತಿತ್ತು. ಮೀಡಿಯಾ ಆಗ ಕಮರ್ಷಿಯಲೈಸ್ ಆಗಿರಲಿಲ್ಲ, ಮತ್ತೆ ಲಾಭಕ್ಕೋಸ್ಕರ ಸಿಕ್ಕಾಪಟ್ಟೆ ಬೊಬ್ಬೆ ಹಾಕಿ ಇಲ್ಲದಿದ್ದನ್ನು ತೋರಿಸಿ ಅಥವಾ ಚಿಕ್ಕ ವಿಷಯಗಳನ್ನು ಎಸ್ಕಲೇಟ್ ಮಾಡಿ ನಿಜಗಳನ್ನು ಮುಚ್ಚುಮರೆ ಮಾಡಿ ಈ ರೀತಿಯೆಲ್ಲ ಪಾಲಿಟಿಕ್ಸ್ ಮೀಡಿಯಾದೊಳಗಡೆ ಇರಲಿಲ್ಲ ಅಥವಾ ಬಿಸ್ನೆಸ್ ಮೈಂಡ್ ಇರಲಿಲ್ಲ. ಮೀಡಿಯಾ ತನ್ನ ಕೆಲಸ ಮಾಡ್ತಿತ್ತು. ಆಗ ನಮಗೆ ಅವರ ಮೇಲೆ ನಂಬಿಕೆ ಬಂತು. ಆ ನಂಬಿಕೆನ ಈಗ ಅದನ್ನ ಎನ್ಕ್ಯಾಶ್ ಮಾಡ್ತಿದ್ದಾರೆ. ಲೇಟ್ 30s ಮತ್ತೆ 40s ಅಲ್ಲಿ ಇರುವಂತಹ ಪೇರೆಂಟ್ಸ್ಗೆ ಹೇಳ್ತಿರೋದು, ಅವರಿಗೆ ಟೀನ್ ಮಕ್ಕಳು ಇರ್ತಾರೆ, ಇವರು ಬೆಳೆದ ರೀತಿ ಹೆಂಗಂದ್ರೆ ಟಿವಿಯಲ್ಲಿ ಬರೋದೆಲ್ಲ ನಿಜ. ಸೊ ಹಾಗೇನೆ ಇದು ಫೋನ್ ಅನ್ನ ಹೇಗೆ ನೋಡ್ತಾರೆ ಅಂದ್ರೆ, ಇದು ಒಂದು ಕೈಯಲ್ಲಿರುವಂತಹ ಪುಟ್ಟ ಟಿವಿ, ಇದರಲ್ಲಿ ಬರುವುದಂತೆಲ್ಲ ನಿಜ. ಅದನ್ನ ಪ್ರಶ್ನಿಸಲ್ಲ, ಅದು ನಿಜವಾ ತಪ್ಪ, ಅದು ಬೇಕಂತ ಹೀಗೆ ಮಾಡಿರ್ತಾರಂತ. ಸುಮಾರು ಐ ಥಿಂಕ್ ಮೋರ್ ದೆನ್ 60-70% ಆಫ್ ದ ಕಂಟೆಂಟ್ ಇಸ್ ಫೇಕ್ ಅಂಡ್ ಇನ್ಅಪ್ರೋಪ್ರಿಯೇಟ್ಲಿ ಮೇಡ್. ಸೆನ್ಸರ್ಶಿಪ್ ಇಲ್ಲ, ಎಂಥ ವರ್ಡ್ಸ್ ಯೂಸ್ ಮಾಡ್ತಾರೆ. ಈವನ್ ಸಿನಿಮಾ ಹಾಡುಗಳು ಸಹ, ಸಿನಿಮಾದ ಕ್ವಾಲಿಟಿ ಕೂಡ ಬಹಳನೇ ಡಿಗ್ರೇಡ್ ಆಗಿದೆ. ಸಿವಿಲಿಯನ್ ಸಿವಿಲೈಸ್ಡ್ ಲೆವೆಲಲ್ಲಿಲ್ಲ ನಮ್ಮ ಸಂಸ್ಕೃತಿ. ಅದನ್ನು ಎತ್ತಿ ತೋರಿಸಿ ಇದು ನನ್ನ ಹೆಮ್ಮೆಯ ಪ್ರೊಡಕ್ಷನ್ ಅಂತ ಹೇಳಲಿಕ್ಕೆ ಕಷ್ಟ ಆಗುವಂತಹ, ಅಥವಾ ಇದು ನಮ್ಮ ಒಂದು ಕನ್ನಡ ಸಿನಿಮಾ ಅಂತ ಹೇಳಲಿಕ್ಕೆ ಅಥವಾ ಹಿಂದಿ ಸಿನಿಮಾ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಮಟ್ಟಕ್ಕೆ ಅದು ಇಳಿದಿದೆ. ಮತ್ತು ನಾವು ಬೆಳೆದಾಗ ಈಗ ಒಂದು ರಾಜ್ಕುಮಾರ್ ಮೂವಿ ಈ ಥರ, ಅಥವಾ ಹಿಂದಿಯಲ್ಲೇ ಒಂದು ದಿಲೀಪ್ ಸಾಹಬ್ ಅಂಥವರ ಮೂವಿ ನೋಡಬೇಕಾದ್ರೆ ಅದರಲ್ಲಿ ಒಂದು ಕಲಿಕೆ ಇರ್ತಿತ್ತು, ಲರ್ನಿಂಗ್ಸ್ ಇರ್ತಿತ್ತು. ಹೀಗಾಗಿ ನಾವು ಅದನ್ನು ಪಾಠ ಕಲಿತಿದ್ವಿ, ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿದ್ವಿ. ಹಾಗಾಗಿ ನಾವು ಅದನ್ನೇ ಈಗಲೂ ಮಾಡ್ಬೋದು ಅಂತ ಅನ್ಕೊಂತಿರೋದು ನಮ್ಮ ತಪ್ಪು. ಯಾಕಂದ್ರೆ ಇಷ್ಟೊಂದು ಫೇಕ್ ಇರಬೇಕಾದ್ರೆ, ಈಗ ಊಟದ ವಿಷಯಲ್ಲೂ ಸಹ ನೀವು ಹಳೆ ಟೈಮಲ್ಲಿ ಎಲ್ಲೇ ಬೇಕಾದ್ರೂ ಯಾರ ಮನೆಗಾದ್ರೂ ಹೋಗಿ ಒಂದು ಸ್ವಲ್ಪ ಮೊಸರನ್ನ ಅಥವಾ ಮುದ್ದೆ ಸಾರು ತಿಂದರೆ ಆರೋಗ್ಯಕರವಾಗ್ತಿತ್ತು. ಈಗ ನೀವು ದುಡ್ಡು ಎಷ್ಟು ಕೊಟ್ಟು ನೀವು ಹೊರಗಡೆ ತಿಂದ್ರೂ ಅದು ಪ್ಯೂರಿಟಿ ಇಲ್ಲ. ಅದೇ ರೀತಿ ಜೀವನದ ಸುಮಾರು ವಿಷಯಗಳಲ್ಲಿ ಪ್ಯೂರಿಟಿ ಕಳ್ಕೊಳ್ತಾ ಇರುವಂತಹ ಒಂದು ಜಮಾನ ಈಗ. ಇಕಿಗಾಯ್ ಟೀನ್ ಇದರ ಬಗ್ಗೆ ಅವೇರ್ನೆಸ್ ಮತ್ತು ಪೇರೆಂಟ್ಸ್ಗೆ ಸಪೋರ್ಟ್ ಮಾಡಲಿಕ್ಕೆ, ಶಾಲೆಗಳಿಗೆ ಸಪೋರ್ಟ್ ಮಾಡಲಿಕ್ಕೆ ಸಾಕಷ್ಟು ರಿಸೋರ್ಸಸ್ಗಳನ್ನ ಯೂಟ್ಯೂಬ್ ಮೂಲಕ ಮತ್ತು ಬ್ಲಾಗ್ಸ್ ಮೂಲಕ ಮತ್ತು ನಮ್ಮ ವೆಬ್ಸೈಟ್ ಮೇಲೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲೇ ಹೋದ್ರೂ ಇಕಿಗಾಯ್ ಟೀನ್ ನಿಮಗೆ ಸಹಕಾರವಾಗಿ ಸಪೋರ್ಟಿವ್ ಆಗಿ ರಿಸೋರ್ಸಸ್ನ ಕೊಡುತ್ತೆ. ಪ್ರತಿಯೊಂದು ನಮ್ಮ ಸಂದೇಶ, ಪ್ರತಿಯೊಂದು ನಮ್ಮ ಮೆಸೇಜಸ್ ಅಲ್ಲಿ ನಿಮಗೆ ಒಂದು ಅವೇರ್ನೆಸ್ಸು ಮತ್ತು ಒಂದು ತಿಳುವಳಿಕೆ ಅಥವಾ ಒಂದು ಸೊಲ್ಯೂಷನ್, ಇದನ್ನು ನಾವು ಮುಖ್ಯವಾಗಿ ಕೊಡ್ತೇವೆ.
1: ಹದಿಹರೆಯದಲ್ಲಿ ಒಂದಷ್ಟು ಗಂಭೀರ ಸಮಸ್ಯೆಗಳು, ಖಿನ್ನತೆ ಇರ್ಬೋದು, ಆತ್ಮಹತ್ಯೆಯ ಪ್ರಕರಣಗಳಿರ್ಬೋದು, ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಅನ್ನಿಸ್ತದೆ? ಮುಖ್ಯವಾಗಿ
0: ನೀವು ನಾವು ಬೆಳೆದ ಟೈಮಲ್ಲಿ ಅಮ್ಮ ಖಂಡಿತ ಮನೇಲಿ ಇರ್ತಿದ್ಲು, ಈಗ ಇಬ್ಬರು ಕೆಲಸಕ್ಕೆ ಹೋಗುವಂಥದ್ದು, ಪೇರೆಂಟ್ಸಿನ ಗಮನ ಮಕ್ಕಳಿಗೆ ಕಡಿಮೆ ಸಿಗ್ತಾ ಇದೆ. ಮತ್ತು ಪೇರೆಂಟ್ಸ್ ತಪ್ಪಲ್ಲ, ಯಾಕಂದರೆ ಈಗಿನ ಸಮಯದಲ್ಲಿ ಮಕ್ಕಳಿಗೆ ಓದಿಸ್ಬೇಕು, ಆ ಖರ್ಚಿದೆ, ಕಾರ್ ತಗೊಳ್ಬೇಕು, ಮನೆ ಮಾಡಬೇಕು ಅಂದರೆ ಅವರಿಬ್ಬರು ಕೆಲಸ ಮಾಡೋದು ಅನಿವಾರ್ಯವಾಗಿದೆ. ಬಟ್ ಮಕ್ಕಳು ಅಂತ ನಾವು ಈ ಪ್ರಪಂಚಕ್ಕೆ ತಗೊಂಡು ಬಂದಮೇಲೆ ಅವ್ರನ್ನ ಬೆಳೆಸೋದು ಎಲ್ಲದಕ್ಕಿಂತ ದೊಡ್ಡ ಕರ್ತವ್ಯ. ಅದರಲ್ಲಿ ಎರಡು ಮಾತಿಲ್ಲ, ಆ ಕರ್ತವ್ಯ ನಿಭಾಯಿಸೋದ್ರಲ್ಲಿ ಬಹಳ ಕೊರತೆ ಕಾಣ್ತಿದೆ. ಯಾರ ಮೇಲೆ ಇದು ಬ್ಲೇಮ್ ಅಲ್ಲ, ಬಟ್ ಇಟ್ಸ್ ಅ ಕಲೆಕ್ಟಿವ್ ಸೋಷಿಯಲ್ ಸಿಚುವೇಶನ್. ಅದನ್ನು ನಾವು ಎಲ್ಲರೂ ಸೇರಿ ಗಮನಕ್ಕೆ ತಗೊಂಡ್ಬಂದು ಮಕ್ಕಳು ಅಂದಮೇಲೆ ಅವರಿಗೆ ಪ್ರಯಾರಿಟಿ ಕೊಡಲೇಬೇಕು. ಹೇಗೋ ನಾವು ಒಂದು ಪಾರ್ಟ್ ಟೈಮ್ ಕೆಲಸ ಮಾಡೋಣ, ತಂದೆನೋ ಅಥವಾ ತಾಯಿನೋ ಮಕ್ಕಳಿಗೆ ಟೈಮ್ ಕೊಡುವ, ಅಟ್ಲೀಸ್ಟ್ ಈ ಕ್ರಿಟಿಕಲ್ ಏನು ತರುಣ ಫೇಸ್ ಇದೆಯಲ್ವಾ ಆ ಟೈಮಲ್ಲಿ. ಯಾಕಂದರೆ 10-11 ಆಗ್ತಾನೆ ಟೀನೇಜ್ದು ಎಂಜಿನಿಯರಿಂಗ್, ಟೀನೇಜ್ ಫೇಸ್ನ ಎಂಜಿನಿಯರಿಂಗ್ ಹೇಗಿರ್ತಂದ್ರೆ ಮುಂದೆ ಹೋಗಿ ನಾನು ಅಡಲ್ಟ್ ಆಗಿ ನನ್ನಷ್ಟಕ್ಕೆ ನಾನು ಬಾಳ್ಬೇಕಂದ್ರೆ ನಾನು ಈಗಲಿಂದಲೇ ಅದನ್ನ ತಯಾರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಎಂಜಿನಿಯರಿಂಗ್ ಡಿ ಎನ್ ಎ ಇದೆ ನಮಗೆ. ಹಾಗಾಗಿ ಆ ಮಗು ತಂದೆ ತಾಯಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ಸ್ವತಂತ್ರವಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಆಗ ಆ ಸ್ವತಂತ್ರದ ಆಲೋಚನೆಗಳು ಸಹಿ ಇದೆಯಾ, ತಪ್ಪಾದ ಕೆಲವು ಮಾರ್ಗದ ಹಿಡಿತಾರ ಅನ್ನೋದಕ್ಕೆ ಅಟ್ಲೀಸ್ಟ್ ದೂರದಿಂದ ನಾವು ಮಾನಿಟರ್ ಮಾಡಬೇಕಾಗುತ್ತೆ, ಸಹಿಯಾದ ಮಾರ್ಗದರ್ಶನ ಕೊಡಬೇಕಾಗುತ್ತೆ. ಅದೆಲ್ಲ ಯಾವುದು ಇಲ್ಲದೆ ನಾವು ಬೆಳೆದಂಗೆ ನಮ್ಮ ಮಕ್ಕಳು ಬೆಳೀತಾರೆ ಅಂತ ಅಂದ್ಕೊಂಡ್ರೆ ಅದು ಆಕ್ಸಿಡೆಂಟ್ಸ್ ಅಂದರೆ ಈ ಥರ ಅಬ್ಯೂಸ್ ಆಫ್ ಸಬ್ಸ್ಟೆನ್ಸಸ್ ಆಗಲಿ ಅಥವಾ ಸೂಯಿಸೈಡ್ಸ್ ಆಗಲಿ ಈ ಥರ ಎಲ್ಲ ಅದಕ್ಕೆ ಕಾರಣ ಆಗುತ್ತೆ.
1: ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ 5-10 ವರ್ಷಗಳಲ್ಲಿ ನಮ್ಮ ಯುವ ಶಕ್ತಿಯ ಭವಿಷ್ಯ ಏನು ಅಂತ ನಿಮ್ಗೆ ಅನ್ನಿಸ್ತದೆ?
0: ಇದು ನನ್ನ ಸಂಸ್ಥೆ ಅಥವಾ ನನ್ನ ಇಕಿಗಾಯ್ ಟೀನ್ ಶುರು ಮಾಡಲಿಕ್ಕೆ ಅತಿ ಮುಖ್ಯದ ಕಾರಣ ಅಂದ್ರೆ ನಮ್ಮ ದೇಶ ಎಂತಹ ದೇಶ, ದೈವ ಭೂಮಿ ಇದು. ಇಲ್ಲಿನ ಮಕ್ಕಳು ತರುಣ ವಯಸ್ಸಲ್ಲಿ ಏನಿದ್ದಾರೆ, 10 ವರ್ಷದಲ್ಲಿ ಇವರು ಹೇಗೆ ಬೆಳೀತಾರೆ. ಮುಂದಿನ ನಮ್ಮ ವರ್ಕಿಂಗ್ ಫೋರ್ಸ್ ಅಥವಾ ಆರ್ಮಿ ಆಗಲಿ ಅಥವಾ ಬ್ಯೂರೋಕ್ರಸಿ ಆಗಲಿ ಅಥವಾ ಯಾವುದೇ ಒಂದು ಡಾಕ್ಟರ್ಸ್ ಕ್ವಾಲಿಟಿ ಆಗಲಿ,

0: ಕಾಲದ ಡಾಕ್ಟರ್ಸ್ ಕ್ವಾಲಿಟಿಗೂ ಈಗಿನ ಕ್ವಾಲಿಟಿಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಜನ ಹೇಳ್ತಾರೆ. ನಾವು ಕೆಲವು ಕಡೆ ಅದನ್ನ ನೋಡಿದ್ದೇವೆ. ಸೊ ಎಡ್ಯುಕೇಷನ್ ಅನ್ನೋದಕ್ಕೋಸ್ಕರ ಎಡ್ಯುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಆಗಿದ್ದಾವೆ, ಬಟ್ ಇಸ್ ದ ಕ್ವಾಲಿಟಿ ಬೀಯಿಂಗ್ ಮೇಂಟೈನ್ಡ್? ನಾವು ಡೆವಲಪ್ಮೆಂಟ್ ಆಗ್ತಾ ಇದ್ದಾಗೆ ನಾವು ಇನ್ನೂ ಬೆಟರ್ ಆಗಬೇಕೇ ಹೊರತು ನಾವು ಬರೀ ಥಾಟ್ಲೆಸ್ ಡೆವಲಪ್ ಆಗಿಬಿಟ್ಟು ಅಥವಾ ಎಕ್ಸ್ಪ್ಯಾನ್ಷನ್ಸ್ ಆಗಿದ್ದಾವೆ ಬಟ್ ಅದರಲ್ಲಿ ಸಾರಾಂಶ ಕಡಿಮೆ ಆಗ್ತಾ ಹೋಗ್ತಿದೆ. ಸೊ ಇದ್ರ ಕಡೆ ಗಮನ ಬಹಳ ಮುಖ್ಯ ಇದೆ. ನಾವು ಏನಿದ್ರೂ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕಂದ್ರೆ ನಾವು ಮಾಡುವಂಥ ಯಾವುದೇ ಕಾರ್ಯಗಳು ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಪರಿಸರಕ್ಕೆ ಮತ್ತು ಮಾನವೀಯತೆಗೆ ಉಪಯೋಗ ಆಗುವಂತ ಇರಬೇಕು. ಬರೀ ಹಣ ಮಾಡಬೇಕು ಬೇಕಾಗಿದೆ, ಅದು ಇಟ್ ಇಸ್ ನೆಸೆಸರಿ, ಬಟ್ ಇಟ್ ಇಸ್ ನಾಟ್ ದಿ ಓನ್ಲಿ ನೆಸೆಸಿಟಿ ಇನ್ ಲೈಫ್. ಬಿಕಾಸ್ ಟು ಬಿ ಅ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಟು ಬಿ ಆಫ್ ಯೂಸ್, ಬೇರೆಯವರಿಗೆ ಉಪಯೋಗ ಆಗುವಂತಹ ವ್ಯಕ್ತಿಯಾಗಿ ಬೆಳೆಯುವಂಥವರು, ಸಮಾಜದ ಒಂದು ಆಕಾಂಕ್ಷೆ ಮತ್ತು ಒಂದು ಸೂಕ್ಷ್ಮತೆಗಳನ್ನು ತಿಳ್ಕೊಂಡು ಬೆಳೆಯುವಂಥ ಜನಾಂಗ ಮುಂದೆ ತರಬೇಕು ಅನ್ನೋ ಉದ್ದೇಶದಿಂದನೇ ನಾವು 1 ಮಿಲಿಯನ್ ಮಕ್ಕಳನ್ನು ಸಂಭಾಷಣೆ ಮಾಡಿ ಅಥವಾ ಭೇಟಿ ಮಾಡಿ ಅವರಿಗೆ ನಮ್ಮ ತರಬೇತಿಯನ್ನು ಕೊಟ್ಟು ಸಹಕಾರವನ್ನು ಕೊಟ್ಟು ಅವರ ಮನಸ್ಸನ್ನು ಈ ವಿಷಯಗಳಿಗೆ ಸೂಕ್ಷ್ಮಪಡಿಸಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ.
1: ಈಟಿಂಗ್ ಐ ಟೀಮ್ ಸಮಾಜದ ಎದುರಿರುವ ಈ ಸವಾಲುಗಳಿಗೆ ಹೇಗೆ ಉತ್ತರಿಸುತ್ತದೆ ಅಂತ ಸಂಕ್ಷಿಪ್ತವಾಗಿ ಹೇಳ್ಕೊಳ್ತೀರಾ?
0: ಸಮಾಜದಲ್ಲಿ ಈಗ ಸೋಷಿಯಲ್ ಡಿಕ್ಲೈನ್ ಇನ್ ಕ್ವಾಲಿಟಿ ಆಫ್ ಟೀನೇಜರ್ಸ್, ಅಂದರೆ ಸುಯಿಸೈಡ್ ಜಾಸ್ತಿ ಆಗೋದು, ಕ್ರೈಮ್ ರೇಟ್ ಜಾಸ್ತಿ ಆಗೋದು, ಜುವೆನೈಲ್ ಕ್ರೈಮ್ಸ್. ಇವಾಗ ನಾನು ರೀಸೆಂಟ್ಲಿ ಹಾಸನದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ನಾನು ಚೆಕ್ ಮಾಡಿದಾಗ ಅವ್ರು ಹೇಳಿದರು ಜುವೆನೈಲ್ ಕ್ರೈಮ್ ಇದು ರಿಟೆನ್ಷನ್ ಹೋಮ್ ಏನಿದೆ ಅಲ್ಲಿ ಇತ್ತೀಚೆಗೆ ಸಡನ್ಲಿ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಜುವೆನೈಲ್ ಡಿಟೈನೀಸ್. 18 ಕಡಿಮೆ ಇರೋ ಮಕ್ಕಳ ಸಂಖ್ಯೆ ಅಲ್ಲಿ ಜಾಸ್ತಿ ಆಗ್ತಿದೆ ಒಂದು. ಎರಡನೇದು, ಆ ಸಂಖ್ಯೆಯಲ್ಲಿ ಮೋರ್ ದೆನ್ 95% ಸೆಕ್ಷುವಲ್ ಅಥವಾ ಡ್ರಗ್ ರಿಲೇಟೆಡ್. ಇದು ಶಾರ್ಪ್ ಇನ್ಕ್ರೀಸ್ ಇದೆ. ನಮಗೆ ಅದನ್ನ ಪಬ್ಲಿಕ್ ಆಗಿ ನ್ಯೂಸ್ ಕೊಡ್ತಿಲ್ಲ, ಯಾಕಂದ್ರೆ ನ್ಯೂಸ್ ಚಾನೆಲ್ ಅವರಿಗೆ ಅವ್ರಿಗೆ ಒಂಥರ ಮಸಾಲೆ ಐಟಮ್ಗಳು ಬೇಕು, ಸೊ ಅವರು ಅದರ ಹಿಂದೆ ಓಡ್ತಾರೆ. ಸೊ ಈಗ ನಾವು ಸೋಷಿಯಲ್ ಆರ್ಗನೈಸೇಷನ್ಸ್ ಅಂತ ಏನಿದಾವೆ ಅಥವಾ ಸೋಷಿಯಲ್ ಬೆಂಟ್ ಆಫ್ ಮೈಂಡ್ ಅಂತ ಸೋಷಿಯಲ್ ಅವೇರ್ನೆಸ್ ಇರುವಂತವರು ಈ ಕಾಸಸ್ ನ ತಗೊಂಡು ಇದ್ರ ಬಗ್ಗೆ ಈಗ ಮಾಡಿಲ್ಲ ಅಂದ್ರೆ, ನಮ್ಮ ಕೈಯಲ್ಲಿ ಇದನ್ನು ಸಾಧ್ಯ ಇರಬೇಕಾದ್ರೆ ಮಾಡಿಲ್ಲ ಅಂದ್ರೆ ಮುಂದೆ ಇನ್ನೊಂದು 5 ವರ್ಷದಲ್ಲಿ ಬಹಳ ಟೂ ಲೇಟ್ ಆಗಿರುತ್ತೆ. ಯಾಕಂದ್ರೆ ಅಮೆರಿಕದಲ್ಲಿ ನಾನು ಟ್ರಾವೆಲ್ ಮಾಡಿರೋದ್ರಿಂದ ಹೇಳ್ತೇನೆ, ಯುರೋಪ್ ಅಲ್ಲಿ ಕೆಲವು ರಾಷ್ಟ್ರಗಳಿದೆ, ಜರ್ಮನಿ ಫಾರ್ ಎಕ್ಸಾಂಪಲ್, ಲಂಡನ್ ಅಲ್ಲಿ ಸಹ ಮಕ್ಕಳು ಎಷ್ಟು ತೀರಾ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಡ್ರಗ್ ಅಲ್ಲಿ ಪೂರ್ತಿ ಇಳಿದಿದ್ದಾರೆ, ಕುಟುಂಬಗಳು ಹೊಡೆದಿದ್ದಾವೆ, ಈವನ್ ಪೇರೆಂಟ್ಸ್ ಆರ್ ಆಲ್ಸೋ ಇನ್ ಟು ಸಪ್ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್, ಇದರಲ್ಲಿ ಪೇರೆಂಟ್ಸ್ ಮುಳುಗಿರ್ತಾರೆ. ಆಮೇಲೆ ಪೇರೆಂಟ್ಸ್ ಇಂದ ಸೆಪರೇಟ್ ಆಗಿರೋದು, ಮತ್ತೆ ಸ್ಟೇಟ್ ಇಂದ ಏನೋ ಒಂದು ಅಲವೆನ್ಸ್ ಸಿಗುತ್ತೆ ಅದನ್ನ ತಗೊಂಡು ಅದನ್ನ ಡ್ರಗ್ಸಿಗೆ ಹಾಕೋದು, ಅದು ಸಾಲೋದಿಲ್ಲ ಯಾಕಂದ್ರೆ ಎಕ್ಸ್ಪೆನ್ಸಿವ್ ಇರ್ತದೆ. ಸೊ ಕಳ್ತನ ಮಾಡೋದು, ಶಾಪ್ ಲಿಫ್ಟಿಂಗ್ ಮಾಡೋದು, ಈ ತರ ಎಲ್ಲ ಮಾಡಿ ಅವರು ಡಿಟೈನಿ ಹೋಮ್ಸ್ ಅಲ್ಲಿ ಇರ್ತಾರೆ, ಇಲ್ಲಂದ್ರೆ ರಸ್ತೆ ಬದಲಿ ಮಲಗಿರ್ತಾರೆ ಅಂತ ಹೇಳಕ್ಕಾಗಲ್ಲ, ಬಿದ್ದಿರ್ತಾರೆ ಅಂತ ಹೇಳಬೇಕು. ಅದು ಬಟ್ಟೆ ಸರಿ ಇದೆಯಾ, ಊಟ ಮಾಡಿದರ ಅಥವಾ ಮಲಮೂತ್ರ ಮಾಡಿದರೆ, ಇದರ ಕೂಡ ಪರಿಜ್ಞಾನ ಅವರಿಗಿಲ್ಲ. ರೋಡ್ ಬದಿಯಲ್ಲಿ ಮಲಗಿದ್ದೀನ, ರೋಡ್ ಮೇಲೆ ಬಿದ್ದಿದ್ದೀನ, ಇದು ಕೂಡ ಪರಿಜ್ಞಾನ ಇಲ್ಲದವ. ಹಾಗೆ ನಮ್ಮ ದೇಶದ ಯುವಕರು ಇರಬೇಕೆ? ನಾವು ಇದಕ್ಕೋಸ್ಕರ ನಾವು ತಂದೆ ತಾಯಿ ನಮ್ಮ ಮಕ್ಕಳನ್ನ ಹುಟ್ಟಿಸಿ ಬೆಳೆಸಿದ್ದೇವೆಯಾ? ಇವತ್ತು ನನ್ನ ಮನೆಯಲ್ಲಿ ಈ ಸಮಸ್ಯೆ ಇರಲಾರದು, ಬಟ್ ಬರಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಇದೆಯಾ? ಮತ್ತೆ ಪಕ್ಕದಲ್ಲಿ ಅಥವಾ ನಮ್ಮ ಊರಲ್ಲಿ ನಡೀತಿದ್ರೆ ಅದು ನಮ್ಮ ಮಕ್ಕಳಲ್ವಾ? ಖಂಡಿತ ನಮ್ಮ ಸಮಾಜ ನಾವು ಅನ್ನೋದು, ನಾನು ಅನ್ನೋದನ್ನ ಬಿಟ್ಟು ನಾವು ಅಂತ ಯೋಚನೆ ಮಾಡಿದಾಗ ಮಕ್ಕಳೆಲ್ಲ ನಮ್ಮ ಮಕ್ಕಳೇ. ಸೊ ಅವರಿಗೆ ತಿಳುವಳಿಕೆ ಹೇಳುವಂತಹ ಒಂದೇ ಒಂದು ಸಾಧನೆ ಅಂದರೆ, ನಾವು ಹಳೆಯ ಜೀವನ ಕಂಡವರು, ಶಾಸ್ತ್ರ ಮತ್ತು ಸಂಸ್ಕೃತಿನ ಕಂಡವರಿಗೆ ಮಾತ್ರ ಅದರ ಸ್ವಾದ ಗೊತ್ತಿದೆ. ಅದರಲ್ಲಿ ನಾವು ಅಂದರೆ, ನಾನು ತುಂಬ ಕನ್ಸರ್ವೇಟಿವ್ ಥಿಂಕಿಂಗ್ ಅಲ್ಲ ನಾನು, ಬಟ್ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯ ಅಂಶಗಳಿದ್ದಾವೆ, ಅದನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕು. ಹೇಗೆ ನಾವು ಪಾಶ್ಚಾತ್ಯ ಸಂಸ್ಕೃತಿನ ಹೀಗೆ ಬ್ಲೈಂಡ್ಲಿ ಅಪ್ಲೈ ಮಾಡ್ತಿದ್ದೀವಿ, ಇಲ್ಲ ಅದನ್ನು ನಾವು ನೋಡಬೇಕು. ನಾವು ಇಲ್ಲಿಂದ ನಮಗೆ ತೋರಿಸೋದು ಫೋನಲ್ಲಿ ಪಳಪಳ ಅಂತ ಹೊಳೆಯೋದು ಮಾತ್ರ, ಅಲ್ಲಿ ಹೋಗಿ ನೋಡಬೇಕು
1: ಏನಿದೆ ಅಂತ.
0: ನಾನು ನೋಡಿದ್ದೀನಿ ವಾರ್ ಪ್ಲೇಸಸ್ಸಲ್ಲೂ ಹೋಗಿದ್ದೀನಿ, ಮತ್ತೆ ಈ ತರ ಡಿಟೈನಿ ಪ್ಲೇಸಸ್ಲ್ಲೂ ಹೋಗಿ ಜೈಲ್ಸಲ್ಲೂ ಹೋಗಿದ್ದೀನಿ. ಅಂದ್ರೆ ಬಹಳ ಬಹಳ ಗಂಭೀರವಾದ ಪರಿಸ್ಥಿತಿ, ಅದಕ್ಕೆ ಬೇರೆ ಸೆಷನ್ ಇಟ್ಕೊಳ್ಳೋಣ. ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಕಿವಿಯಲ್ಲಿ ರಕ್ತ ಬರ್ತದೆ ಕೇಳಿಸ್ಕೊಂಡವರಿಗೆ. ಆ ರೀತಿ ಪರಿಸ್ಥಿತಿಗಳನ್ನ ನೋಡಿದ್ದೀನಿ. ಹಾಗೆಲ್ಲ ನೋಡಿ ಬಂದ ಮೇಲೆ ನಮ್ಮ ದೇಶದಲ್ಲಿ ಇದರಲ್ಲಿ ಈ ತರ ಸಿಚುವೇಶನ್ ಇಲ್ಲದಾಗಲೂ ನಮ್ಮ ಯುವಕರನ್ನ ನಾವು ಯಾಕೆ ಕಳ್ಕೋಬೇಕು? ನಮ್ಮ ಮುಂದಿನ ಜನಾಂಗ ಯಾಕೆ ದಾರಿ ತಪ್ಪಬೇಕು? ಪ್ರತಿಯೊಬ್ಬರು ಅಲ್ಲದೆ ಹೋದ್ರು ಸುಮಾರು ಜನ ದಾರಿ ತಪ್ಪುವಂತಹ ಸಾಧ್ಯತೆ ಸಂಪೂರ್ಣವಾಗಿ ನನಗೆ ಕಾಣ್ತಿದೆ.
1: ನಿಜ ಆರತಿಯವರೇ, ಹದಿಹರೆಯದ ಮಕ್ಕಳ ಸಂದರ್ಭದ ಸಂಘರ್ಷಗಳಿಗೆ, ಸಂಕಷ್ಟಗಳಿಗೆ ನಿಮ್ಮ ಮಾತು ಉತ್ತರದಾಯಿಯಾಗಿದೆ. ಈ ಮಾತುಗಳಿಗೆ ನಮ್ಮ ಹೃದಯವನ್ನು ಕೂಡ ನಾವು ಕೊಡಬೇಕು, ಮತ್ತು ಈ ನಿಟ್ಟಿನಲ್ಲಿ ಕ್ರಿಯಾಶೀಲ ಜಗತ್ತನ್ನು ಕಟ್ಟುವ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡುವಂತಾಗಬೇಕು ಅನ್ನುವ ಒಂದು ಸದಾಶಯದೊಂದಿಗೆ ನೀವು ಇವತ್ತು ನಮ್ಮ ಜೊತೆ ತೆರೆದಿಟ್ಟ ಮಾತುಗಳಷ್ಟು ನಮ್ಮ ಯುವ ಮನಸ್ಸುಗಳನ್ನು ಕಟ್ಟುವ ಮಾತುಗಳಾಗಲಿ ಎನ್ನುವ ಆಶಯದೊಂದಿಗೆ ನಿಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 284ನೆಯ ಕಾರ್ಯಕ್ರಮದಲ್ಲಿ ಹದಿಹರೆಯ ವಿಶೇಷವೇ ಸಂಘರ್ಷವೇ ಆರತಿ ಐರಿನ್ ಅವರೊಂದಿಗೆ ನಡೆಸಿದ ಸಂವಾದ ಕೇಳಿದಿರಿ. ನಡೆಸಿಕೊಟ್ಟವರು ದೇವಿಕಾ ನಾಗೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು

ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಕಂಕನಾಡಿ ಫಳ್ನೀರ್ ರೋಡಿನಲ್ಲಿರುವ ಪ್ರಜ್ಞಾ ಸಲಹಾ ಕೇಂದ್ರದ ದೂರವಾಣಿ ಸಂಖ್ಯೆಗಳು 243268 243268 243293 ಹಾಗೂ 243213 ಎಸ್ಟಿಡಿ ಸಂಖ್ಯೆ 0824. ಸಾರ್ವಜನಿಕರು ಅವರ ಕೌಟುಂಬಿಕ ವೈವಾಹಿಕ ಸಮಸ್ಯೆ ಹಾಗೂ ಆಪ್ತ ಸಮಾಲೋಚನೆಗಾಗಿ ಈ ಸಂಸ್ಥೆಯ ಸದುಪಯೋಗ ಪಡೆಯಬಹುದು.

ಪ್ರಜ್ಞಾ ಸಲಹಾ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮ ಭರವಸೆಯ ಬೆಳಕು ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಈಗ ಸಮಯ 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಿ ಆರ್ ವೇದವಲ್ಲಿ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಕೆಆರ್ ಗಣೇಶ್, ಘಟ ಎಸ್ ವಿ ವಿಶ್ವನಾಥನ್. ಮೊದಲಿಗೆ ಕೇಳಿ ಅಕ್ಷಯಲಿಂಗ ವಿಭೋ, ರಚನೆ ದೀಕ್ಷಿತರು, ಶಂಕರಾಭರಣಂ ರಾಗ, ಮಿಶ್ರಚಾಪು ಥಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಆರ್ ವೇದವಲ್ಲಿ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಕೆಆರ್ ಗಣೇಶ್, ಘಟ ಎಸ್ವಿ ವಿಶ್ವನಾಥನ್. ಆಕಾಶವಾಣಿ ಮಂಗಳೂರು, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಕೈಗಾರಿಕೆ ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಚಾಲ್ತಿಯಲ್ಲಿರುವ ಯೋಜನೆಗಳು ಹಾಗೂ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿ ರಾಂಪುರ ಗ್ರಾಮದ ಗೌರಮ್ಮ ಸಿದ್ದಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು 8 ಜನ ಮಹಿಳೆಯರು ಭಾಜನರಾಗಿದ್ದಾರೆ. ಕಲಬುರಗಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಾಯಿತು. ಕಡ್ಡಿ ರಾಂಪುರ ಗ್ರಾಮದಲ್ಲಿ ಸಾವಯವ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗೌರಮ್ಮ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ. ಕಟ್ರಾಂಪುರ ಗ್ರಾಮದಲ್ಲಿ 12 ಎಕರೆ ಜಮೀನಿದೆ. ಬಾಳೆ, ತೆಂಗು, ಅಡಿಕೆ, ಲೆಮನ್, ನುಗ್ಗೆಕಾಯಿ, ಕಬ್ಬು, ಮಾವು, ಟೀಕುಡ್ಡು ಎಲ್ಲಾ ಸೇರಿಸಿ ಸಮಗ್ರ ಕೃಷಿ ಮಾಡಲಾಗಿದೆ. ಹನಿ ನೀರಾವರಿ ಯೋಜನೆ ಮಾಡಲಾಗಿದೆ. ಇವೆಲ್ಲ ಪ್ರಯತ್ನದಿಂದ ನನಗೆ ಕಲ್ಯಾಣ ಕರ್ನಾಟಕದಿಂದ ವಿಜಯನಗರ ಡಿಸ್ಟಿಕ್ಗೆ ನನಗೆ ಅವಾರ್ಡ್ ಸಿಕ್ಕಿದೆ. ಉತ್ತಮ ರೈತ ಮಹಿಳೆ ಎಂದು ನನಗೆ ಪ್ರಶಸ್ತಿ ಸಿಕ್ಕಿದೆ.
0: ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 10ನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. 22ರವರೆಗೆ ಜರುಗುವ 10 ದಿನಗಳ ಮಾವು ಮೇಳದಲ್ಲಿ ಕೇಸರ್, ದಶಹರಿ, ತೋತಾಪುರಿ, ಮಲ್ಲಿಕ, ಬೆನೆಶಾನ್, ಸಿಂಧೂರಿ, ಇಮಾಮ್ ಪಸಂದ್ ಸೇರಿದಂತೆ ವಿವಿಧ ತಳಿ ಮಾವುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಲಿದೆ. 100ಕ್ಕೂ ಹೆಚ್ಚಿನ ಸಂಖ್ಯೆಯ ಮಾವು ಬೆಳೆಗಾರರು ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. 10ನೇ ವರ್ಷದ ಮಾವು ಮೇಳದ ಅಂಗವಾಗಿ ಆಯೋಜಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16, 17 ಹಾಗೂ 18ರಂದು 3 ದಿನಗಳ ಕಾಲ ಮಾವು ಮೇಳ 2026 ಆಯೋಜಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಾಗಮಲೆಗೆ ಪಾದಯಾತ್ರೆ ಮೂಲಕ ತೆರಳಲು ಜಾತ್ರಾ ಅವಧಿಯಲ್ಲಿ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಾಗಮಲೆಗೆ ತೆರಳುತ್ತಿದ್ದ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಕಾವೇರಿ ಹಾಗೂ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಿದ ಸಚಿವರು, ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ, ಯುಗಾದಿ, ಜಾತ್ರೆ ವೇಳೆ ಮಾತ್ರವೇ ಕಾಲ್ನಡಿಗೆಯಲ್ಲಿ ಸಾಗಲು ಅವಕಾಶ ನೀಡುವಂತೆ ನಿರ್ದೇಶಿಸಿದರು. ವಿಶ್ವಪ್ರಸಿದ್ಧ ಹಂಪಿಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಹೋಮ್ಸ್ಟೇ, ವಸತಿಗೃಹ ಹಾಗೂ ಗೆಸ್ಟ್ ಹೌಸ್ಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು, ನಾಗರಿಕರು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರುವಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಚ್ಚರ ವಹಿಸಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ ನಾಳೆ ಬೆಳಗ್ಗೆ 11:30ಕ್ಕೆ ಜಿಕೆವಿಕೆ ಆವರಣದಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಜರುಗಲಿದೆ. ಇಂದು ಹಿರಿಯ ಸಾಹಿತಿ ಪದ್ಮವಿಭೂಷಣ ಆರ್ ಕೆ ನಾರಾಯಣ

0: ಎಂಡ್ ಅವರ ಪುಣ್ಯತಿಥಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ಕೆ ನಾರಾಯಣ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರಿಯ ಸ್ವಾಗತ ಕೇಳುಗರೆ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ.
3: ಕೇಳುಗರೆ ನಮಸ್ಕಾರ. ಬಾಡಿದ ಹೂಗಳು, ಮೊಗ್ಗುಗಳು, ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ. ಆದರೆ ಪಡುಬಿದ್ರಿಯ ಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಿತ್ರಕಲಾವಿದೆಯಾಗಿ ಸುಮಾರು 23 ವರ್ಷಗಳ ಅನುಭವ ಅವರದು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
4: ನಮಸ್ತೆ ಮೇಡಮ್.
3: ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂತಹ ಹೂವಿರಬಹುದು ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂತಹ ಹೂಗಳು ಬಾಡಿ ಹೋದಾಗ ಅದನ್ನು ಬಿಸಾಡುವಂಥದ್ದು ಸಾಮಾನ್ಯ. ಆದರೆ ನೀವು ಇದಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನು ಮಾಡಿದ್ದೀರಿ. ಹೇಗೆ ಮೇಡಮ್, ಹೇಗೆ ಆರಂಭ ಆಯಿತು, ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು?
4: ಅಂದರೆ ನಾವು ಚಿಕ್ಕದಿರುವಾಗ ಶಾಲೆಗೆ ಹೋಗುವ ಈ ಎಲೆಗಳನ್ನೆಲ್ಲ ಏನೋ ಒಂದು ಕುತೂಹಲಕ್ಕೆ ತೆಗೆದು ಪುಸ್ತಕದಲ್ಲಿ ಇಡುವಂಥದ್ದು, ಅದು ನನಗೆ ತುಂಬ ಥ್ರಿಲ್ ಅನಿಸ್ತಾ ಇತ್ತು, ತುಂಬ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡಲೇ. ಯಾಕಂದರೆ ಹಸೆಲೆ ಇದ್ದದ್ದು, ಅದು ಒಂಥರ ಹಳದಿ ಥರ ಒಂಥರ ಕಂದು ಬಣ್ಣಕ್ಕೆ ತಿರುಗುವಂಥದ್ದು, ಅದು ಯಾವಾಗಲೂ ನನಗೆ ಮನಸ್ಸಲ್ಲಿ ನನಗೆ ತಲೆಯಲ್ಲಿ ಇತ್ತು ಏನಾದರೂ ಇದರಲ್ಲಿ ಒಂದು ಮಾಡಬೇಕು ಅಂತ. ಬಹುಶಃ ಟೈಮು ಸಿಕ್ಕಿರಲಿಲ್ಲ, ಬಹುಶಃ ನಾನಾಗ ಕಲಾವಿದೆಯೂ ಆಗಿರಲಿಲ್ಲ. ಒಂದು ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆಲ್ಲ ಹಾಗೇನೇ ಇತ್ತು. 1999 ನಾನು BGM ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಮೊಹಮ್ಮದ್ ಸರ್ರಿಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು. ನಂತರ ಇದು ನಾನು ಊರಲ್ಲಿ ಬಂದು ತೋಟ ಮಾಡ್ಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಹೊಳಿತಾ ಇತ್ತು. ಮೊದಲು ಮಾಡ್ತಾ ಇದ್ದೆಲ್ಲ ಯಾಕೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಇಡುದು. ಅದು ಒಂದು ಒಂದು ಮೆಥಡ್, ಆಕ್ಚುಲಿ ನನ್ನ ಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಮೊಣಗಿಸಿರುವಂತ.
3: ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು.
4: ಒಣಗಿಸ್ತಾ ಇದ್ದೆ, ಬಟ್ ಏನೋ ಒಂದು ಮಾಡ್ಬೇಕು ಅಂತ ಇತ್ತು, ತುಮೂಲ ಇತ್ತು, ಆಸಕ್ತಿ ಇತ್ತು. ನನ್ನಿಂದ ಮೊದಲಿಂದ ನನಗೊಂದು ಸಂಶೋಧನಾತ್ಮಕ ಒಂದು ಪ್ರವೃತ್ತಿ ಯಾಕೆ ಬಂತು, ಹೇಗೆ ಬರ್ತದೆ. ಚಿಕ್ಕದಿಲ್ಲಿರುವಾಗ್ಲೂ ನನ್ನ ಅಪ್ಪನಿಗೆ ಯಾವಾಗ್ಲೂ ತುಂಬಾ, ಅವ್ರ ಅಪ್ಪ ಹೇಳುದು ಎಷ್ಟು ಪ್ರಶ್ನೆ ಕೇಳ, ನೀನು ಉತ್ತರ ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ. ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ. ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನ್ಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬಹುದು ಅಂತ ಅನಿಸ್ತದೆ.
3: ಈಗ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್, ನೀವು ಬೆಳೆದಿದ್ದು?
4: ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದು ಅಲಿ ಗ್ರಾಮ, ಕೋಟ, ಉಡುಪಿ ಜಿಲ್ಲೆ ಬರ್ತದೆ. ನಂತರ ನನ್ನ ತಂದೆಗೆ ವರ್ಗಾವಣೆ, ಅವರು ಆರೋಗ್ಯ ಇಲಾಖೆಯಲ್ಲಿ ಇದ್ರು, ಹಾಗಾಗಿ ಸಾಲಿಗ್ರಾಮ, ಸಾಗರ ಮತ್ತೆ ಉಡುಪಿ, ಮಂಗಳೂರಲ್ಲಿ ಎಲ್ಲ ಆಯ್ತು. ಮದುವೆ ಆಗಿ ನಾನು 13 ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ, UAE. ಹಾಗೆ ಅಲ್ಲಿ ಹೋದಾಗ್ಲೂ ಹಾಗೆ ನನ್ಗೆ ಅದೇ ನಾನು ಹೇಳಿದಲ್ಲ, ನನ್ಗೇನು ಸಮಥಿಂಗ್ ಇಸ್ ಮಿಸ್ಸಿಂಗ್, ನನ್ಗೆ ಅದೊಂದು ಒಂದು ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು.
3: ಅಲ್ಲಿ ಶಾರ್ಜಾದಲ್ಲಿರುವಾಗ ನೀವು ಏನು ಚಿತ್ರ ಬಿಡಿಸುವಂತದ್ದು ಯಾವ್ದು ಮಾಡ್ತಾ ಇರ್ಲಿಲ್ಲ?
4: ಇಲ್ಲ, ಮಾಡ್ತಾ ಇದ್ದೆ ನಾನು. ಅದೇನು 1999 ನನ್ಗೆ ಮದ್ವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಎಲ್ಲ ಮಹಿಳೆಯರ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು, ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ. ಆಗ ಅದೇ ಟೈಮ್ ಅಲ್ಲಿ ಮಗಳು KG-1 ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಕಲ್ಪ್ಚರ್, ಸಿರಾಮಿಕ್ಸ್, ಗ್ರಾಫಿಕ್ಸ್ ಮತ್ತೆ ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅದು ಕಂಟಿನ್ಯೂ ಆಗೇ ಇತ್ತು. ನಂದು ಮನೆ ಕೆಲಸದೊಂದಿಗೆ ದಿನ ಒಂದು 7-8 ಗಂಟೆಗಳ ಕಾಲ ನಾನು ಕೂತ್ಕೊಂಡು ಆರ್ಟ್ ಮಾಡುವಂತದ್ದು ಇದ್ದೇ ಇತ್ತು.
3: ಯಾವ್ದೆಲ್ಲ ಆರ್ಟ್ಗಳನ್ನ ಮಾಡ್ತೀರಿ?
4: ವಾಟರ್ ಕಲರ್ ಪೇಂಟಿಂಗ್ಸ್, ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಅಂತೆಲ್ಲ ಬರ್ತದೆ. ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ಥರ ಎಲ್ಲ ಮಾಡ್ತಾ ಇದ್ವಿ, ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಹೆಚ್ಚು

0: ಹೆಚ್ಚಾಗಿ ಹೂಗಳ ಬಗ್ಗೆ ನನ್ನ ಕೊಲೀಗ್ಸ್ ಕೂಡ ಯಾವಾಗ್ಲೂ ಕೇಳುದು, ಎಂತ ನಿಂಗೆ ಹೂ ಮತ್ತೆ ಎಲೆ ಬಿಟ್ಟರೆ ಬೇರೆ ಎಂತ ಕಾಣುದಿಲ್ವಾ, ಅಂದ್ರೆ ಎಷ್ಟು ಮಾಡುದು ಅಂತ. ಬಟ್ ನನಗೆ ಎಷ್ಟು ಮಾಡಿದ್ರೆ ಸಹ, ನಾನು ಪೋರ್ಟ್ರೇಟ್ ಎಲ್ಲ ಮಾಡಿದ್ದೇನೆ ಇಲ್ಲ ಅಂತಲ್ಲ, ಲ್ಯಾಂಡ್ಸ್ಕೇಪ್ ಸೀಸ್ಕೇಪ್ ಎಲ್ಲ ತುಂಬಾ ಮಾಡಿದ್ದೇನೆ, ಬೇಕಾದಷ್ಟು ಮಾಡಿದ್ದೇನೆ, ಸಾಧಾರಣ ಒಂದು 200-300 ಜಾಸ್ತಿಯೇ ಮಾಡಿದಿರ್ಬಹುದು. ಬಟ್ ಆದ್ರೆ ನನ್ಗೆ ಒಂದು ಒಳಗಿಂದ ಒಂದು ಏನೋ ಒಂದು, ನನ್ಗೆ ಅದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಂದು ಎಲ್ಲ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೇನೆ, ಅಕ್ರಿಲಿಕ್ ಅಲ್ಲಿ ಮಾಡಿದ್ವು ಎಲ್ಲ ಹೆಚ್ಚಿನದೆಲ್ಲ ಹೂಳು ಎಲೆಗಳು ಇದೇ ಎಲ್ಲ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು.
1: ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲವೂ ಬಂದು ಬಿಡ್ತದೆ. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಎಲೆಗಳದ್ದೇ, ಎಲೆಗಳನ್ನ ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನ ತುಂಬಿಸುವಂಥದ್ದು, ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನ ಹೇಳಿ.
0: ಅಂದರೆ ಇದಾದರೆ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡಿಕೊಂಡಾಗ, ತೋಟ ಮಾಡಿಕೊಂಡಾಗ ನನಗೆ ಮನೆ ಒಳಗೆ ನೋಡಿದ ಕೂಡಲೇ ಇದು ನನಗೆ ಹಕ್ಕಿಯ ಕೊಕ್ಕಿನ ಹಾಗೆ ಕಾಣುವಂಥದ್ದು, ಅದರದ್ದು ಬಾಲದ ಹಾಗೆ ಕಾಣುವಂಥದ್ದು, ಏನೋ ಚಿಟ್ಟೆ ಹಾಗೆ ಕಾಣುವಂಥದ್ದು, ನನ್ನ ಕಲ್ಪನೆಗೆ ಹಾಗೆ ಆಗ್ತಾ ಇತ್ತು. ನನಗೆ ಅದು ತುಂಬ ವಿಚಿತ್ರ ಕೂಡ ಆಗ್ತದೆ, ಯಾಕಂದರೆ ನಾವು 13-11 ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು, ಗುರುಗಾಮಲ್ಲಿ ಕೂಡ. ಆವಾಗ ನನಗೆ ಆಗ್ತಿತ್ತು, ಅಂದರೆ ನನ್ನ ಮನಸ್ಥಿತಿ ಸರಿ ಇಲ್ವಾ, ಅಂದರೆ ಏನೋ ನನಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟಾ ಹೀ ಅಂದ್ರೆ, ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳುದಿಲ್ಲ, ಎಲ್ಲರ ಹತ್ರ ಹೇಳ್ತೇವೆ ಇಲ್ಲ ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ, ಆದ್ರೆ ಮನಸ್ಸು ನಮ್ದು ಕೇಳುದಿಲ್ಲ, ಅದಿನ್ನೂ ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ. ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನೋಡು ನಿಂಗೆ ಹಾಗಂದ್ರೆ ನೀನು ಅದನ್ನು ಒಣಗಿಸಿ ಏನಾದ್ರೂ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದು ಕೂಡ ಹಾಗೆ, ನಿಮ್ಗೆ ಎಲ್ಲ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಈಗಿದೆ ಎಲೆ ಹೇಳಿದ ಕೂಡಲೇ, ಅಂದ್ರೆ ನನ್ನ ಹತ್ರ ಒಂದು 300 ಜಾತಿಯ ಗಿಡಗಳಿದ್ರೆ ಒಂದು 3 ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ, ಡ್ರೈ ಆಗ್ತದೆ ನಿಮ್ಗೆ. ಬಟ್ ಇದರಲ್ಲಿ ಈಗ ನಾವೀಗ ಒಂದು ಇದನ್ನೊಂದು ಗಿಫ್ಟ್ ಕೂಡ ಕೊಡ್ಲೆ, ಅಟ್ ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಅದೊಂದು ಬರ್ಬೇಕು,
1: ಬಾಳಿಕೆ
0: ಬರ್ಬೇಕು. ಅವ್ರು ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ, ಯಾಕಂದ್ರೆ ನಾನು ಫಸ್ಟ್ ಎಲ್ಲ ಈ ಗೊರಟೆ ಹೂ ದಾಸವಾಳ ನಮ್ದಿಲ್ಲ ಆಗ ಎಲ್ಲ ಸ್ಟಾರ್ಟಿಂಗ್, ಅದು ರಿಸರ್ಚ್ ತರಾನೆ ಅಂತ ಹೇಳ್ಬೋದು ಮಾಡ್ತಾ ಇದ್ದೆ. ಬಟ್ ಅದು ಫಂಗಸ್ ಬರ್ತಾ ಇತ್ತು, ಕಲರ್ ಫೇಡ್ ಆಗ್ತಾ ಇತ್ತು. ಸೊ ಮತ್ತೆ ಅದು ತುಂಬಾ ಆಸಕ್ತಿ ಉಳಿತಾ ಇತ್ತು, ಯಾಕಂದ್ರೆ ನಾನು ಫಸ್ಟ್ ಒಂದು ದಿನಕ್ಕೆ ಒಂದು 20 ಜಾತಿಯ ಎಲೆಗಳನ್ನು ಪುಸ್ತಕದೊಳಗೆ ಇಟ್ಟು ಮತ್ತೆ ಒಂದು 25 ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುವುದಂತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಪುನಃ ಮರಳಿ ಪ್ರಯತ್ನ, ಇದು ನಂದು ಬಹುಶಃ ಇದು 10 ವರ್ಷಗಳ ಕಾಲ ಪ್ರಯತ್ನವೇ ಇದು, ಮತ್ತೆ ಏನಲ್ಲ ಪ್ರಯೋಗಾತ್ಮಕ. ಅಂದ್ರೆ ಈಗ ಯಾರಾದ್ರೂ ಒಂದು ಹೊಸ ಎಲೆ ತಂದುಕೊಟ್ಟು ನೀವು ಹೂ ತಂದುಕೊಟ್ಟು ನೀವು ಡ್ರೈ ಮಾಡಿ ಅಂದ್ರೆ ನಾನು ಕೂಡ್ಲೇ ಮಾಡ್ಲಿಕ್ಕೆ ಕೇಳುದಿಲ್ಲ, ಯಾಕಂದ್ರೆ ನನ್ಗೆ ಅದು ನೋಡ್ಬೇಕು ಫಂಗಸ್ ಬರಬಾರ್ದು ಮೇನ್, ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗ್ಬಾರ್ದು. ಈಗ ನಾವು ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗ್ಬಾರ್ದು, ಅದೇನೇ ರಿಟೇನ್ ಆಗಿರ್ಬೋದು. ಮತ್ತೆ ಇದು
1: ಎಲೆಗಳು ಬರ್ತವ ಹಾಗೆ
0: ಇಲ್ಲ, ಅದೇ ನಾನು ಹೇಳಿದಲ್ಲ ನಿಮ್ಗೆ ಈಗ 300 ಜಾತಿಯ ಎಲೆಗಳು ಇದ್ರೆ ಒಂದು 2-3 ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ. ಕಲೆ ಒಂದು ಎಲೆಗಳನ್ನು ನೋಡುವಾಗ ನಾನು ಮಾಡಿರುವಂತದ್ದೇನಿಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ, ಅದನ್ನ ನಾನು ಒಂದು ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಷ್ಟೇ. ಸುಮಾರು ಒಂದು 40 ವರ್ಷಗಳ ಕೆಳಗಡೆ ಈ ಗುಲುಗುಂಜಿ ಮಂಜುಟ್ಟಿ ಸೀಡ್ಸ್ ಎಲ್ಲ ಕಲರ್ಫುಲ್,
1: ಹೌದು
0: ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನು ನೋಡುವಾಗ. ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತದೆ, ಅಣಬೆ ಬುಡ್ಫಂಗಿ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್. ಸೊ ಅದನ್ನು ಕೂಡ ಹಾಗೆ ಡ್ರೈ ಕಲೆಕ್ಟ್ ಮಾಡುದು, ಇಡುದು ಡ್ರೈ ಆಗಿರ್ತದೆ ಅದು. ಬಟ್ ಅದು ನೋಡಿ ಹೀಗೆ ಒಂದು 8-10 ವರ್ಷ ನೋಡ್ತಾ ಇದ್ದು, ಅಷ್ಟು ಒಂದು 4-5 ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ 1 ವರ್ಷದೊಳಗೆ ಅಷ್ಟೇ, ಅದು ಯಾವ್ದಕ್ಕೆ ಅಟ್ಯಾಕ್ ಬರುದಿಲ್ಲ ಅಂತಹ ವಸ್ತುಗಳನ್ನು ಮಾತ್ರ ಇದು ಮಾಡ್ತದೆ. ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂತದ್ದು, ಪುಸ್ತಕದೊಳಗೆ ಇಟ್ಟು ವೆಯ್ಟ್ ಎಲ್ಲ ಕರೆಕ್ಟ್ ಇಡಬೇಕು, ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ ನಿಮ್ಗೆ ಎಷ್ಟು ತಾಳ್ಮೆ ಬೇಕಂದ್ರೆ. ಈಗ ನಾವೇ ಅರ್ಜೆಂಟ್ ಅಲ್ಲಿ ಹೋಗಿ ಅದು ಓವರ್ ಲ್ಯಾಪ್ ಮಾಡಿಟ್ರೆ ಲೀವ್ಸ್ ಎಲ್ಲ ಅದೆಲ್ಲ ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗುದಿಲ್ಲ. ಮತ್ತೆ ಕುತೂಹಲಕ್ಕೆ 2 ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ, ನೋ ನೀವು ಏನ್ ಮಾಡಿದ್ರು ಒಮ್ಮೆ ನಿಮ್ಗೆ ಅದು ಫುಲ್ ಏರ್ಟೈಟ್ ಆಗಿರ್ಬೇಕು. ಸೊ ತರ ಮಾಡ್ಕೊಂಡು ಹೋಗ್ಬೋದು, ಇದು ಒಂದು ಮೆಥಡ್. ಸೆಕೆಂಡ್ ಇಸ್ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬೂ ಪ್ಲಾಂಟ್ ಅಂತೇಳಿ ವಾಸ್ತು ಗಿಡ ಅಂತ ಹೇಳ್ತಾರೆ, ಅದು ಗಿಡ ಕೂಡ ಹಾಗೇನೆ. ನಿಮ್ಗೆ ಅದನ್ನೊಂದು ನೀವು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ರಲ್ಲಿ ಮೇನ್ ಇರೋದು ಏನಿಲ್ಲ ಅಬ್ಸರ್ವೇಷನ್, ನಿಮ್ದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ ಹಾಗೆ ಇನ್ನೋವೇಟಿವ್ ಐಡಿಯಾಸ್ ಕೂಡ. ಅದು ನ್ಯಾಚುರಲ್ ಆಗಿ ಡ್ರೈ ಆದಾಗ ನಿಮ್ಗೆ ಅದು ಟೆಕ್ಸ್ಚರ್ ಇಸ್ ಎಂಟೈರ್ಲಿ ಡಿಫ್ರೆಂಟ್, ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಂದ್ರೆ ನಿಮ್ಗೆ ಅದು ಮಳೆಗಾಲದಲ್ಲಿ ಕೂಡ ಹಾಗೆ ಸಿಕ್ಕುದಿಲ್ಲ, ತುಂಬಾ ಬಿರು ಬಿಸಿಲಿನಲ್ಲಿ ಕೂಡ ಆ ತರ ಸಿಕ್ಕುದಿಲ್ಲ. ನಿಮ್ಗೆ ಮೇನ್ ಸಿಕ್ಕುವಂಥದ್ದು ಈ ಚಳಿಗಾಲದ ಟೈಮಲ್ಲಿ ಕೂಡ. ಸೊ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ, ಆಗ ನಾನು ಹೇಳಿದಲ್ಲ ಉಡ್ ಫಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂಥದ್ದು, ಮಂಜುಟ್ಟಿ, ಗುಂಜಿ, ಹೀಗೆ ಕೆಲವು ಜಾತಿಯ ಗಿಡಗಳಿಗ ಬಟನ್ ರೋಸ್ ಹೇಳ್ತೇವಲ್ಲ ನಾವು, ಅದು ಕೂಡ ಹಾಗೆ ಗಿಡದಲ್ಲಿ ಅದು ನಾರ್ಮಲ್ ಆಗಿ ಡ್ರೈ ಆದ್ರೆ ನಿಮ್ಗೆ ಅದಕ್ಕೆ

0: ಫಂಗಸ್ ಬರುವುದಿಲ್ಲ, ಉದುರುದಿಲ್ಲ. ಮೇನ್ ನೀವು ಅದು ಕೂಡ ನೋಡಬೇಕಾಗ್ತದೆ, ಉದುರಬಾರ್ದು. ಆಮೇಲೆ ಅದಿಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು. ಕೆಲವುದು ನಿಮಗೆ ಡ್ರೈ ಆಗ್ತದೆ, ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ, ಉದುರದೆ. ಇದು ಎರಡನೇ ಮೆಥಡ್ ಆಗ್ತದೆ. ಮತ್ತು ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ಸೈಡ್ ಡೌನ್, ಅಂದರೆ ನಾವು ಏನಾದರೆ ಒಂದು ಹ್ಯಾಂಗರಿಗೋ ಏನಾದರೂ ಒಂದಿಷ್ಟು ಕಟ್ಟಿ ಬಿಟ್ಟು, ತುಂಬ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮಗೆ ಡ್ರೈ ಆಗ್ತದೆ, ಆದರೆ ಕಲರ್ ಬಿಡ್ತದೆ. ಪೇಪರಲ್ಲಿ ಮಾಡ್ತಾ ಇರಲ್ಲ, ಅದರ ಮೇಲೆ ಕಲರ್ ಎಲ್ಲ ಬಿಡ್ತದೆ. ಸೊ ನಾವು ಇದೆ ತುಂಬ ಈ ಎಲ್ಲ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನು ಒಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ. ಅಥವಾ ಕಲರ್ ಬಿಡುವುದಿದ್ರೂ ಕೂಡ ನಾವು ಅದರ ಕೆಳಗಡೆ ಬೇರೆ ಏನೋ ಒಂದು ಎಲೆಯನ್ನಿಟ್ಟು ಕಲರ್ ಬಿದ್ದಿರುವಂಥದ್ದು, ಆ ಎಲೆಗಳು ಆ ಹೂವುಗಳು ಪೇಪರಿಗೆ ಟಚ್ ಆಗದಿದ್ದ ಹಾಗೆ, ಅಂದರೆ ಸುಮಾರು ಟೆಕ್ನಿಕ್ಸ್ ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ. ಆ್ಯಕ್ಚುಲಿ ನನಗೆ ಬಿಗಿನಿಂಗಲ್ಲಿ ತುಂಬ ಆಸಕ್ತಿ ಇತ್ತು, ಎಲ್ಲ ಪುಸ್ತಕಗಳನ್ನೆಲ್ಲ ಓದೋದು, ಲೈಬ್ರರಿಯಿಂದ ತರೋದು, ಡ್ರಾಯಿಂಗ್ ಮೆಥಡ್ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಅಂತ ಯಾರು ಇಷ್ಟು ತನಕ ಅಂತ ಒಂದು ಕೂಲಂಕುಷವಾಗಿ ಮಾಡಿದ್ದಂತ ಇಲ್ಲ, ಜಸ್ಟ್ ಎಲೆಗಳನ್ನು ಇಟ್ಟಿದ್ದಾರೆ ಅಷ್ಟೇ. ಇವನು ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ ನವರಲ್ಲ, ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿದವ್ರು ಯಾರು ಇಲ್ಲ ಅಂತ ಹೇಳ್ಕೊಂಡು ಬಹುಶಃ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
1: ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂಥದ್ದು ಅಂತ ಹೇಳಿ, ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ಟರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳಿಲ್ಲ?
0: ನಿಮಗೆ ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ, ನಾಟ್ ಗ್ಲಾಸಿ ಟೈಪ್ ಆಲ್ಸೋ, ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡಬಹುದು. ಅದರ ಒಳಗೆ ಇಟ್ಟು ವೆಯ್ಟ್ ಇಡಬೇಕು. ವೆಯ್ಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 22-25 ಒಂದು ಪೇಪರ್ ಇಟ್ಟರೆ ಇಡ್ಬಹುದು. ನಿಮ್ಗೊಂದು 8 ಪೇಪರ್ ಅದೇ ಫಸ್ಟ್ ಹೇಳಿದ್ರೆ ಓವರ್ ಲ್ಯಾಪ್ ಮಾಡ್ಲಿಕ್ಕಿಲ್ಲ, ಮತ್ತೆ ನಿಮ್ಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು ಪೇಪರ್ ಅನ್ನು. ಮತ್ತೆ ವೆಯ್ಟ್ ಕೂಡ ಹಾಗೆ ಒಂದು ಸಾಧಾರಣ ಒಂದು 25-30 ಕೆಜಿ ಜಾಸ್ತಿ ಇಟ್ಟರು ಅಡ್ಡಿಲ್ಲ ನಿಮ್ಗೆ. ಅಷ್ಟು ವೆಯ್ಟ್ನಷ್ಟು ನಿಮ್ಗೆ ಏನಾದ್ರೆ ಭಾರವಾದ ವಸ್ತುಗಳು, ಅದು ಭಾರವಾದ ವಸ್ತುಗಳಂದ್ರೆ ಒಂದ್ ಸೈಡ್ ಹತ್ರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು. ವೆಯ್ಟ್ ಎಲ್ಲ ಕರೆಕ್ಟ್ ಎಷ್ಟಿಗೆ ಬರ್ಲಿಕ್ಕೆ ಇರ್ತದೆ, ಅಂದ್ರೆ ಒಂದ್ ಸೈಡ್ 40 ಕೆಜಿ ಮತ್ತೊಂದ್ ಸೈಡ್ 20 ಕೆಜಿ ಹಾಗಲ್ಲ, ಆದ್ರೆ ವೆಯ್ಟ್ ಎಲ್ಲ ಕರೆಕ್ಟ್ ಇರ್ಬೇಕು. ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. 25 ದಿನ ಆದ್ರೂ ಮಿನಿಮಮ್ ಬೇಕೇ. ಬಟ್ ಈ ಮೆಥಡ್ ಕೂಡ ನಿಮ್ಗೆ ಮಳೆಗಾಲದಲ್ಲಿ ಎಲ್ಲ ಆಗೋದಿಲ್ಲ. ಆ ಮಳೆಗಾಲದಲ್ಲಿ
1: ಫಂಗಸ್
0: ಅಂದ್ರೆ ನೀರಿನ ಅಂಶ ಇರ್ತದಲ್ಲ ನಿಮ್ಗೆ. ಈಗ ಗಿಡಗಳಿಂದ ನೀವು ತೆಗೆಯುವಾಗ್ಲೂ ಕೂಡ ಎಲೆಗಳಾಗ್ಲಿ ಹೂಗಳಾಗ್ಲಿ ಏನೇ ತೆಗೆಯುವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು. ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನ್ಗೆ ಇವತ್ತು ಪುರ್ಸೊತ್ತು ಸಣ್ಣ ಹೋಗಿ ನಾನು ಎಲ್ಲೇ ತೆಗ್ದೆ ಇಲ್ಲ, ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು. ಅಂದ್ರೆ ಬೆಳಿಗ್ಗೆ 8-10 ಒಳಗೆ ನೀವು ಗಾರ್ಡನ್ಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ. ಹಿಂಗೆ ರಾ ಮೆಟೀರಿಯಲ್ ಕಲೆಕ್ಷನ್ನೇ ನನಗೆ ಬಹುಶಃ ಒಂದು 50-60 ಅಷ್ಟೇ ವರ್ಷದಲ್ಲಿ, 360 ದಿವಸದಲ್ಲಿ. ಎಲ್ಲ ದಿವಸಗಳಲ್ಲಿ ಆಗೋದಿಲ್ಲ. ನಿಮ್ಗೆ 10 ನಂತರ ಎಲ್ಲ ತೆಗ್ದಾಗ್ತದಂದ್ರೆ ಆಗದೇ ಇರಲಬಹುದು, ಬಟ್ ಆಗ್ತದೆ. ಹೆಚ್ಚಾಗಿ ಏನಂದ್ರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ. ಅಂದ್ರೆ ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ, ಅವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಇರ್ತದೆ. ಸೊ ಚಾನ್ಸಸ್ ಆರ್ ದೇರ್ ಅದು ಒಂಥರ ಉದುರಿ ಹೋಗುವಂತ ಚಾನ್ಸಸ್. ಅದಕ್ಕೆ ರಿಸ್ಕ್ ತಗೊಳ್ಳಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆದೆಲ್ಲ ಒಮ್ಮೆ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗೆದು ಇದ್ರ ಮೇಲೆ ನನಗೊಂದು ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನಗೆ ಟೈಮ್ ಬೆಸ್ಟ್ ಟೈಮ್ ಅನಿಸ್ತದೆ.
1: ಹೌದು. ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ?
0: ಎಲ್ಲ ಹೂಗಳು ಸೂಕ್ತ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ. ಮಳೆಗಾಲ
1: ಗುಲಾಬಿ ಇರ್ತದೆ ಅಥವಾ
0: ಗುಲಾಬಿ ಸಹ ನಿಮ್ಗೆ ಅಂದ್ರೆ ಈಗ ನೀವು ಅಂದ್ರೆ ಈಗ ಅಂಗಡಿಯಲ್ಲಿ ತಕೊಂಡ್ರಿ ಅಂತ ಎನ್ಸ್ಕೊಳ್ಳಿ, ಅದ್ರಲ್ಲಿ ಏನಾಗ್ತಾರೆ ಅವ್ರು ನೀರು ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ, ಅದ್ ಸ್ಪ್ರಿಂಕಲ್ ಇಟ್ ಅವಾಗ ಅದನ್ನೆಲ್ಲ ನಿಮ್ ತೊಳೆಯೋ. ನಾನಿವತ್ತು ರೋಸ್ ಹೇಳಿ ಎಲ್ಲರೂ ಬೆಳೆಸಿದೆ, ನಾನು ಹಾಳು ಮಾಡಿದ್ದೆ, ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ. ಇಲ್ಲ, ಹಾಗೆ ಅಲ್ಲ, ಅಂದರೆ ನೀರಿನ ಅಂಶ ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು, ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದ ಗಾರ್ಡನೇ. ನೀರಿನ ಅಂಶ ಇಲ್ದಿದ್ದಾಗ, ಮಿಸ್ಟ್ ಇಲ್ದಿದ್ದಾಗ ಅದನ್ನು ಚೂಸ್ ಮಾಡಿ. ಮತ್ತು ಎಲ್ಲ ಹೂಗಳು ಆಗೋದಿಲ್ಲ, ಅಂದರೆ ರೋಸಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬ ಸಪ್ರೇಟ್ ಆಗಿರ್ತದೆ, ತುಂಬ ಗುಪ್ಪೆ ಥರ ಕೂಡ ಇರ್ತದೆ. ಅದು ನೀವೇ ಫೈಂಡ್ ಔಟ್ ಮಾಡಬೇಕು ಯಾವ ಥರದ್ದು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡಂತ. ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಗೊಂಡ್ರು ಕೂಡ ಕಲರ್ ಬಿಡ್ ಚಾನ್ಸಸ್ ಇರ್ತದೆ.
1: ಸಾಮಾನ್ಯವಾಗಿ ಬುಕ್ಕಿನ ಎಡೆಯಲ್ಲಾಗಿರ್ಬಹುದು ಅಥವಾ ಯಾವ್ದೇ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ ಕಲರ್ ಬದಲಾವಣೆ ಆಗಿ ಕಲರ್
0: ಖಂಡಿತ ಬದಲಾವಣೆ ಆಗ್ತದೆ. ನಿಮ್ಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ರುದ್ರಾಕ್ಷಿ ಹೂ ಹೇಳ್ತೇವಲ್ಲ, ಅದು ನಾನು ಸಿಲಿಕಾ ಜೆಲ್ ಅಲ್ಲಿ ಇಟ್ಟು ಮಾಡ್ತೇವೆ. ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ 2-3 ವರ್ಷಗಳ ನಂತರ ಚಾನ್ಸಸ್ ಆರ್ ಅದು ಕಲರ್ ಚೇಂಜ್ ಆಗುವಂಥದ್ದು ಪರಿಸ್ಥಿತಿ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ ಪರ್ಚೇಸ್ ಮಾಡುವಾಗಲೇ ಹೇಳ್ತೇವೆ ಅಂಥದ್ದು. ಬಟ್ ಇದನ್ನು

0: ಅವ್ರದ್ದು ಕ್ಯಾಟಗರಿನೇ ಬೇರೆ ಇರ್ತದೆ. ಬಿಕಾಸ್ ಅಟ್ ಲವರ್ಸು ಆಗಿರ್ಬೇಕು, ಅವ್ರಿಗೆ ಇದರ ಬಗ್ಗೆ ಒಂದು ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಮಾತ್ರ ತಗೊಳ್ತಾರೆ.
1: ಈಗ ನೀವು ಎಲೆ ಅಥವಾ ಹೂವನ್ನ ಒಣಗಿಸಿ ಆಯ್ತು, ನಂತರದ ಸ್ಟೆಪ್ ಏನು?
0: ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್ ಅಂದ್ರೆ, ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ, ಹೋಗಿ ನಾನೀಗ ಹೋಗಿ ಮಾಡ್ತೇನೆ, ಇಲ್ಲ ನನ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಮೊದ್ಲಿಂದ ಸಹ ಹಾಗೆ, ನಂದು ಫ್ರೀ ಟೈಮ್ಲಿ ಲೈಕ್ ಐ ಹ್ಯಾವ್ ಟು ಬಿ ವೆರಿ ಕ್ವಾಯಟ್. ಕೆಲವರು ಇದ್ದಾರೆ ಖುಷಿ ಆಗುತ್ತೆ ಸಂತೆಯಲ್ಲಿ ಕೂಡ ಹೋಗಿ ಅವ್ರು ಆರ್ಟ್ ಮಾಡಿ ಬರ್ತಾರೆ, ಬಟ್ ನನಗೆ ಹಾಗಲ್ಲ. ಕ್ವಾಯಟ್ ಇರಬೇಕು, ಸೈಲೆಂಟ್ ಇರಬೇಕು, ಮತ್ತೆ ಒಂದೆರಡು ದಿನ ಆಲೋಚನೆ ಮಾಡ್ತಾ ಇರ್. ಮತ್ತೆ ಇದರಲ್ಲಿ ನಿಮಗೆ ಹೇಗಂದ್ರೆ, ಈಗ ಪೇಂಟಿಂಗ್ ಅಲ್ಲಿ ನಿಮಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ, ಸೊ ನೀವು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಇಟ್, ನೀವು ಏನು ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇದರಲ್ಲಿ ಇಟ್ಸ್ ಅಪೋಸಿಟ್ ರಿಯಾಕ್ಷನ್ ಏನಂದ್ರೆ, ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮಗೆ ಇದು ಮತ್ತೆ ನಿಮಗೆ ಐಡಿಯಾ ಬರ್ತದೆ ನೀವೇನು ಮಾಡ್ಬೋದು ಇದರಲ್ಲಿ. ಆಮೇಲೆ ಸ್ಟಿಚಿಂಗ್ ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ನು ಫುಲ್ ಅದರಲ್ಲಿ ಏನೇನು ಬೇಕಾಗ್ತದೆ, ಕಣ್ಣು ಮಾಡೋದಾದರೆ ಯಾವುದು ಬೇಕಾದ, ಕೊಕ್ಕು ಮಾಡಬೇಕಾದ್ರೆ, ಕಾಲು ಮಾಡಬೇಕಾದ್ರೆ, ಅಂದರೆ ಈಗ ಪ್ರತಿ ಪಾರ್ಟ್ಸಿದ ಬಗ್ಗೆ ಥಿಂಕ್ ಮಾಡ್ತಾನೆ ಇರಬೇಕಾಗ್ತದೆ. ಅಂದರೆ ಈಗ ನನಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ದು ಗೊತ್ತಾಯ್ತು ಹೇಗೆ ಮಾಡೋದಂತ. ಮತ್ತು ಪೇಸ್ಟಿಂಗ್ ಇದೆಲ್ಲ ನಮಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ, ಸೊ ಅದು ಅದೇ ಎಲ್ಲದೂ ನನ್ನ ಥರ ಹೆಲ್ಪ್ ಆಗಿದೆ ಈ ಥರ ಮಾಡೋದ್ರಲ್ಲಿ.
1: ನೀವು ಯಾವುದೆಲ್ಲ ಡಿಸೈನ್ಗಳೆಲ್ಲ ಮಾಡಿದ್ದೀರಿ?
0: ಇಷ್ಟರ ತನಕ ಕೋಳಿ, ನವಿಲು, ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ. ಇತ್ತೀಚೆಗೆ ಈಗ ಲಾಸ್ಟ್ ಒಂದು ಎರಡು ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಲರ್ಲೆಸ್ ಆರ್ಟ್ ವರ್ಕ್ಸ್, ಅಂದ್ರೆ ಯಾವುದಕ್ಕೆ ಎಲ್ಲ ಆಂಟಿಕ್ ಟೈಪ್. ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಒಂದು ಕೋಳಿಯ ರೆಕ್ಕೆ ಆಗಲಿ, ಅದಕ್ಕೆ ಕೊಕ್ಕಾಗಲಿ, ಕಣ್ಣು ಕಾಯಿ, ಇಲ್ಲಿ ಕೂಡ ನಿಮಗೆ ಬಣ್ಣಗಳು ಕಾಣೋದಿಲ್ಲ, ಕಲರ್ಫುಲ್ ಎಲೆಗಳಿರ್ತದೆ, ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ.
1: ಈಗ ಬೇಡಿಕೆ ಹೇಗಿದೆ ಮೇಡಮ್, ಅಂದರೆ ನೀವು ಅದನ್ನು ಮಾಡಿ ಮಾರಾಟ ಮಾಡ್ತೀರಿ, ಅದಕ್ಕೆ ಬೇಡಿಕೆ ಹೇಗಿದೆ?
0: ನಾನು ಹೇಳಿದಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ 5 ವರ್ಷದ ಕೆಳಗೆ ಇದೊಂದು ಶುರು ಮಾಡಿಕೊಂಡಾಗ ಈ ಥರ ಒಂದು ಮಾರ್ಕೆಟ್ ಇದೆ ಅಂತ. ಸೊ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲೂ. ಈ ಕಲೆಯನ್ನು ನಾನು ಆ್ಯಕ್ಚುಲಿ ಫಸ್ಟು 2020 ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಹೊಳ್ರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದರು. ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬ ಸ್ಫೂರ್ತಿ ಕೊಟ್ಟರು. ನಾನು ಅದೇ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ, ಆದರೆ ಇದೊಂದು ತುಂಬ ಇನಿಷಿಯಲ್ ಸ್ಟೇಜ್ ಇತ್ತು 5 ವರ್ಷದ ಕೆಳಗೆ. ಅದನ್ನು ಸಿಂಪಲ್ ಆಗಿ ನಾನೊಂದು ಬೊಕ್ಕೆ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ. ಮತ್ತೆ ಅವರಿಗೆ ತುಂಬಾ ಹೇಳಿದ್ರು ಇದು ತುಂಬಾ ಇಟ್ಸ್ ಅ ವೆರಿ ಪೊಟೆನ್ಶಿಯಲ್, ನೀವು ಮಾಡ್ಕೊಂಡು ಹೋಗಿ ಅಂತ. ಸೊ ಅದರ ನಂತರ ನಂದು 2020 ನಂತರ ಇಟ್ ಹ್ಯಾಸ್ ಕಮ್ ಟು ದ ಮಾರ್ಕೆಟ್. ಫ್ರಾಂಕ್ಲಿ ಟೆಲಿಂಗ್, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ. ವಿಭಿನ್ನತೆ ಇಷ್ಟು ಅಂದ್ರೆ, ಒಂದು ನಾನು ಇಷ್ಟು ತನಕ ಒಂದು 350 ಕಲಾಕೃತಿಗಳನ್ನು ಮಾಡಿದ್ದೇನೆ, 150 ಜಾಸ್ತಿ ಸೇಲೆ ಆಗಿದೆ, ಮತ್ತೆ ಕೆಲವು ಕಸ್ಟಮೈಸ್ಡ್ ಆರ್ಡರೇ ಬಂದಿದೆ. ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡಿಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್. ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನಂದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು, ಒಳ್ಳೆ ರೆಸ್ಪಾಂಡ್ ಇದೆ. ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ, ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸತು ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದಾಗ, ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ, ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದ ಎಂತ ಆಗ್ತದೆ. ಮತ್ತೆ ಹೇಳ್ತಾರೆ ಕೆಲವರು, ಓ ನಾವು ಮಾಡ್ತೇವೆ ಅದು ಆಗುದಿಲ್ಲ, ಫಂಗಸ್ ಬರ್ತದೆ. ನೈ ಸೆಡ್ ಇಟ್ಸ್ ನಾಟ್ ಲೈಕ್ ದಟ್, ನೀವಾಗಿರ್ಬೇಕು, ಆವಾಗ ಮಾತ್ರ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು, ಹೋದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಆರ್ಡರ್ಸ್ ಬರ್ಬೋದು. 2 ವರ್ಷದ ಕೆಳಗೆ ಅದಾನಿ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ 16 ಮೀಟರ್ ಏರಿಯಕ್ಕೆ ಹಾಕಿದ್ರು, 8 ಮೀಟರ್ ಏರಿಯಕ್ಕೆ ನಂದು ಹೂವಿದು ಮಾಲೆ. ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ, ನನಗೆ ಮೇನ್ ನನಗೆ ನನ್ನ ಊರು, ನಮ್ಮ ಊರು, ನನ್ನ ಹೂ ಅಂದರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ. ಅಂದರೆ ನಾನು ಎಲ್ಲ ಕಡೆ ಸುತ್ತಾಡಿ ಬಂದರೂ ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲೇ ಸ್ಥಳೀಯಗಳಿಲ್ಲ, ಅಂದ್ರೆ ಈಗ ಡೆಲ್ಲಿ
1: ಊರಿನ ಹೂಗಳು
0: ನಮ್ಮ ಊರುಗಳಿಲ್ಲ, ಅಲ್ಲ ಆ ಊರಿದು ಹೂಗಳು ಇಲ್ಲ ನಮ್ಮ ಊರಿದು ಬಿಡಿ. ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ, ಇಲ್ಲಿ ಸಹ ನೀವು ಹೋಗ್ಲಿ ಸಿಂಗಾಪುರ್ ಹೋದಾಗ, ಏನೋ ತುಲೀಪನ್ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ, ಬಟ್ ಆದ್ರೆ ನಮ್ಮ ಸ್ಥಳೀಯ ಗಿಡಗಳು, ಈಗ ನಾನು ಹೇಳಿದ್ ಇಲ್ಲಿ ಅಂತಲ್ಲ ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ನಾನೇನು ಮಾಡಿದೆ, ಗಾರ್ಡನ್ ಮಾಡ್ಕೊಂಡು ನಂಗೆ ಜಾಸ್ತಿ ಕೆಲಸ ಸಹ ಮಾಡಲಿಕ್ಕೆ ಬೇಡ, ಲೇಬರ್ ಇಟ್ಕೊಂಡು ಮಾಡಲಿಕ್ಕೆ ಬೇಡ. ಸೊ ನಾನು ಆವಾಗ ಏನು ಮಾಡಿದೆ, ಗೊರಟೆ, ನಂದಿ ಬಟ್ಲು, ರಥಹೂ, ಕರವೀರ, ಸಂಪಿಗೆ,
1: ಅದೆಲ್ಲ ಇಲ್ವೇ ಇಲ್ಲ,
0: ಅದೆಲ್ಲ ಇಲ್ವೇ ಇಲ್ಲ, ಅದನ್ನೇ ನಾನು ಗಿಡ ಹಾಕಿ. ಈಗ ನನ್ನ ತೋಟ ಹೇಳಿದ ಕೂಡಲೇ ನಿಜವಾಗ್ಲೂ ನಾನು ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇ ಅಲ್ಲಿ, ನಾನು ವಾರಕ್ಕೊಂದು ದಿವಸ ಕೂಡ ನೀರು ಹಾಕುದಿಲ್ಲ. ಯಾಕಂದ್ರೆ ಆ ಜಾತಿಯ ಗಿಡಗಳು ನಂದಿ ಬಟ್ಲು, ಇದಕ್ಕೆಲ್ಲ ಯಾರಾದ್ರೂ ಗೊಬ್ಬರ ಹಾಕುದ

0: ಉಂಟ, ಯಾರು ನೀರು ಕೂಡ ಹಾಕೋದಿಲ್ಲ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಟು ನಂಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ, ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ 45 ವೆರೈಟಿ ಜಾಸ್ತಿನೇ ಇರ್ಬೋದು ನನ್ನ ಅಂದಾಜು, ಕೇಪಳ ಇದನ್ನೆಲ್ಲ ಗಿಡಗಳನ್ನು ನೆಟ್ಕೊಳ್ತಾ ಹೋದೆ. ಅವ ನನ್ಗೆ ಏನಾಗ್ತದೆ, ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದ ಕೂಡಲೇ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡ್ಬೇಕು ಅಂತ ಏನಿಲ್ಲ, ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ. ಇವನ್ ನನ್ನ ಹೂಮಾಲೆಯ ಪ್ರದರ್ಶನಗಳು ಇದ್ದವು ಕೂಡ, ದಿನೇಶ್ ಹೊಳ್ರು ಕೂಡ ಒಂದು ಮಾತು ಹೇಳಿದ್ರು. ನಾನು ಫಸ್ಟ್ ಅವಾಗ ಏನಂತ, ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ, ಇಲ್ಲ ಅದು ತುಂಬಾ ಚೆನ್ನಾಗಿದೆ ನಿಮ್ದು, ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ ಅಂದ್ರೆ. ಈಗ ನಾವು ನಿಜವಾಗ್ಲೂ ಹೇಳುದು ಎನ್ವೈರನ್ಮೆಂಟಲ್ ಡೇ, ಅವ ಮರ ನೆಡಿ ಮರ ನೆಡಿ ಹೇಳ್ತೇವೆ, ಯಾರು ಮರ ನೆಡು? ಮನೆ ಹತ್ರ ಯಾರು ನೆಡುದಿಲ್ಲ, ಎಲ್ಲರಿಗೆ ಕಸ ಬೇಡ, ಅದ್ರದ್ದು ಇದು ಬೇಡ, ರೂಟ್ ಬರ್ತದೆ, ಬೇರು ಬರ್ತದೆ, ಹಾಗೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹೂವಿದಾದ್ರೆ ಅದು ಹೂವಿದು ಕೂಡ ಅಂತ ಎಲ್ಲರೂ ಗಾಬಿ ತಂದು ನೋಡುದು, ಮತ್ತೊಂದು ತಂದು ನೋಡುದು, ಹಾಗಲ್ಲ. ನೀವು ಸ್ವಲ್ಪ ಆಲೋಚನೆ ಮಾಡಿ, ನೀವು 40 ವರ್ಷದ ಕೆಳಗೆ ಹೋದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮ್ಗೆ ಸಿಕ್ಕುವಂಥದ್ದು ಇದೇ ಹೂಗಳು. ನಾನೇನು ಮಾಡಿದೆ, ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನಾನು ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು. ಹಾಗಾಗಿ ನನಗೇನಾಯ್ತಂದ್ರೆ, ಗಾರ್ಡನ್ ಅಂದರೆ ಓ ನಿಮಗೆ ಕೆಲಸದವರೇ ಬೇಕು, ನೀರು ಹಾಕಬೇಕು ಅಂಥದ್ದೆಲ್ಲ ಎಂಥ ಟೆನ್ಷನ್ ಇಲ್ಲ, ಆ ಥರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ. ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರಕಾರಿ ಗಿಡಗಳು ಸ್ವಲ್ಪ ಡೆಕೋರೇಟ್ ಫಾರ್ಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ.
1: ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡ
0: ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದೇನೆ. ಅಂದ್ರೆ ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್, ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ. ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲಿ ನನಗಂದ್ರೆ ರೂಫ್ ಉಂಟು ಆಲ್ರೆಡಿ, ನಾವು ಮನೆ ಕಟ್ಟಿರುವಾಗ ರೂಫ್ ಮೇಲ್ಛಾವಣಿ ಇತ್ತು, ಅಲ್ಲಿ ಏನ್ ಮಾಡಿದೆ ಎಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕೊಂಡಿದ್ದೇನೆ. ಅದು ಕೂಡ ಏನು, ಮೊದಲಿಂದ ನಾನೇನು ಫಸ್ಟ್ ಏನು 200 ಗಿಡ ಇರಲಿಲ್ಲ, ಫಸ್ಟ್ 6 ಪಾಟ್ ಇಂದ ಶುರು ಮಾಡಿದ್ದು. ಸ್ಲೋಲಿ ಸ್ಲೋಲಿ ಗೊತ್ತಾಯ್ತು, ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟ ಕೂಡಲೇ ಅದು ತುಂಬಾ ಬಾಡಿ ಹೋಗುದು, ಅದಕ್ಕೆ ದಿನಾ ನೀರು ಹಾಕಬೇಕು, ತುಂಬಾ ಕಷ್ಟ ಪಡ್ಬೇಕಾಗ್ತಿತ್ತು. ದಿನಾ ನೀರು ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸುತ್ತಿರ್ತದೆ, ಎಲ್ಲರಿಗೂ ಕಷ್ಟ. ಸೊ ನಾನೇನ್ ಮಾಡಿದೆ, ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡ್ರೆ ನಾನೇ ಅದು ಡಿಫ್ರೆನ್ಸ್ ಮಾಡ್ಕೊಂಡದ್ದು. ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಅದು ಗಿಡ ಮರದ ಕೆಳಗೆ ಇತ್ತ, ಅಲ್ಲಿ ಮೇಲೆ ಏನಾದ್ರು ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರು ಇರ್ತಾ ಇತ್ತ. ಅಂದ್ರೆ ಅವಾಗ ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತು. ಟೆರೆಸ್ ಗಾರ್ಡನ್ ಅಲ್ಲೂ ಹಾಗೆ ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು, ತುಂಬಾ ಎಲ್ಲ ಹಾಕ್ಬಾರ್ದು. ಸನ್ಲೈಟ್ ಬೇಕು, ದಿನಕ್ಕೊಂದು 3-4 ಗಂಟೆಗಳಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು.
1: ಸೊ ಈ ಜೊತೆಗೆ ತರಕಾರಿ ಕೂಡ ಇದೆ,
0: ತರಕಾರಿ ಕೂಡ ಮಾಡಿಸ್ ನಮ್ಗೆ 2-3 ದಿನಕ್ಕಾಗುವಷ್ಟು ಆಗ್ತದೆ, ತುಂಬಾ ಅಂತಲ್ಲ.
1: ಹೌದು,
0: ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು. ಈಗ ಬಸಳೆ, ಬದನೆಕಾಯಿ, ಹಾಗೆ ಹುಗ್ಗೆದು.
1: ಆರಂಭದಲ್ಲೇ ನೀವೊಬ್ರು ಚಿತ್ರಕಲಾವಿದೆ, ಹೌದು, ಕುಂಚಕಲೆಗಳನ್ನು ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ, ಹೇಗೆ ಬದಲಾಗಿ?
0: ಶಾರ್ಜಾದಲ್ಲಿರುವಾಗ್ಲೂ ಕೂಡ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ, ಆಮೇಲೆ ಗುರ್ಗಾಂವ್ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಅದೇ ಗುರ್ಗಾಂವ್ ಅಲ್ಲಿ ಇರುವಾಗ ನನ್ಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಮಾಡ್ತಾ ಇದ್ದೆ ಮೊದ್ಲು, ಎಲ್ಲದನ್ನೂ ಬ್ಲೈಂಡ್ ಆಗಿ ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ. ಸೊ ನನ್ಗೆ ಈಗ ತುಂಬಾ ವರ್ಷಗಳ ಕಾಲ ನಿಮ್ಗೆ ಒಂದೇ ತರ ಇದ್ರೆ ಹೊಸತನ ನಿಮ್ಗೆ ಬಿಸ್ತದೆ ಆಕ್ಚುಲಿ. ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ನಂದು ಎಲ್ಲ ಕೊಲೀಗ್ಸಿಗೆಲ್ಲ ತುಂಬಾ ಬೇಜಾರು, ಯಾಕೆ ನೀವು ವರ್ಕ್ ಮಾಡಿ, ಇಲ್ಲ ನಾನು ಗಾರ್ಡನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಶುರುವಾದ ಜರ್ನಿ, ಹೂವಿದು ಮಾಲೆ ಮಾಡೋದು ಎಲ್ಲ ಕಟ್ತಾ ಇದ್ದೆ, ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ. ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ, ಒಂದೇ ತರ ಇತ್ತು ನನ್ಗೆ, ಐ ಜಸ್ಟ್ ಶಿಫ್ಟ್ ಸಮಥಿಂಗ್ ಎಲ್ಸ್. ಬಟ್ ಇದು ಕೂಡ ನನ್ನ ಕೈ ಹಿಡಿತು, ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು. ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಹೌದು,
0: ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡ್ರಿ, ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದಕ್ಕೆ ನಿಮ್ಗೆ 3D ಎಫೆಕ್ಟ್ ಬರುದಿಲ್ಲ. ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ 3-4 ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ. ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟ್ ಜಾಸ್ತಿ, ಬಟ್ ಇಟ್ಸ್ ವೆರಿ ಗುಡ್ ಲುಕ್, ತುಂಬಾ ಚಂದ ಕಾಣ್ತದೆ. ಇವನ್ ಫ್ರೇಮ್ ಹೇಗ್ ಮಾಡಿಸ್ಬೇಕಂತವೇ ಆಲೋಚನೆ ಮಾಡಿ ಮಾಡಿ 1 ವರ್ಷ ತೆಗ್ದೆ. ಆವಾಗ ನಂದು ಮೊದಲ ಒಂದು 500 ಕಲಾಕೃತಿಗಳು ಹಾಳಾಗಿತ್ತು, ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ, ಅದಕ್ಕೆ ಒಂದು ಸರಿಯಾಗಿ ನಮ್ಗೆ ಐಡಿಯಾ ಇಲ್ಲ ಅಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಫ್ರೇಮ್ ಬೇಕು. ಈಗ ಈ ಕಲಾಕೃತಿಗಳು ಮಾಡುವಾಗ ನನ್ಗೆ ಮೊದಲು ಫ್ರೇಮ್ ರೆಡಿ ಇರ್ಬೇಕು. ಈಗ ಬೇರೆ ಕಲಾಕೃತಿಗಳು ಹೇಗೆ, ನಿಮ್ಗೆ ವಾಟರ್ ಕಲರ್ ಅಕ್ರಿಲಿಕ್ ಎಲ್ಲ ನಿಮ್ಗೆ ಪೇಪರ್ ರೆಡಿ ಇದ್ರೆ ನೀವು ವರ್ಕ್ ಮಾಡುದು, ಮತ್ತೆ ನಿಮ್ಗೆ ಬೇಕಿದ್ದಾಗ ಹೋಗಿ ಮಾತ್ರ ಫ್ರೇಮ್ ಮಾಡುದು.
1: ಒಳ್ಳೆದು ಮೇಡಮ್, ಇಷ್ಟು ಹೊತ್ತು ನಿಮ್ಮ ಒಂದು ವಿಶೇಷ ಕಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಟ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ ಆಶಯ ನಮ್ಮ

0: ಮಧು. ನಮಸ್ಕಾರ ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
2: ಇದುವರೆಗೆ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.
4: ಆಕಾಶವಾಣಿ ಮಂಗಳೂರು, ಈಗ ಸಮಯ 12:30:54.
5: ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8:00. ಮೂತ್ರಕೋಶ ಹಾಗೂ ಪ್ರಾಸ್ಟೇಟ್ಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಈ ಕುರಿತಾದ ಪ್ರಶ್ನೆಗಳಿಗೆ ಏನಪ್ಪೋಯ ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ ಉತ್ತರಿಸಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನೆಪೋಯ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
4: ಇದೊಂದು ಪ್ರಕಟಣೆ. ದಿನಾಂಕ 17/5/2026 ಮತ್ತು 18/5/2026 ಮಂಗಳೂರಿನ ಕದ್ರಿ ಪಾರ್ಕ್ ಆವರಣದಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ಗೇರು ಮೇಳ ಹಾಗೂ ಕಾರ್ಯಾಗಾರ 2026 ಆಯೋಜಿಸಲಾಗಿದೆ. ಈ ಕಾರ್ಯಾಗಾರವನ್ನು ಸನ್ಮಾನ್ಯ ಅರಣ್ಯ ಸಚಿವರು ಉದ್ಘಾಟಿಸಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಇದರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
6: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ, ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಎರಡನೆಯ ಭಾಗ ವಿಕ್ರಮಾದಿತ್ಯ ವಿಜಯ. ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷ ಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
7: ಯಲವಾದಾರಿ ಹೋಗನೆ
8: ಮಹಾರಾಜ,
7: ವಿಭಾಕರನೆಂಬ ಹೆಸರನ್ನು ಇರಿಸಿಕೊಂಡು ನೀನು ತಿರುಗಾಡುತ್ತಾ ಇದ್ದಿ. ಬರಬರುತ್ತ ನಂದಿ ಶೇಷ್ಠಿಯ ಮನೆಯೊಳಗೆ ಹೋಗಿ ಅಲ್ಲಿದ್ದಂತ ಅನ್ನ ಆಹಾರವನ್ನೆಲ್ಲ ಸ್ವೀಕರಿಸಿದ್ದಿ. ಕಡೆಯಲ್ಲಿದ್ದಂತ ಮುತ್ತಿನ ಆಹಾರವನ್ನು ಕದ್ದಿದ್ದಿ ಎಂಬ ವಾರ್ತೆ ನನಗೆ ಬಂದು ಮುಟ್ಟಿದೆ.
6: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30.
4: ಇದೊಂದು ಪ್ರಕಟಣೆ. ಬೆಳ್ತಂಗಡಿ ತಾಲೂಕಿನ ಉಚ್ಚಿರೆ ಓಡಾಳ ಎಂಬಲ್ಲಿ ತೋಟದ ಕೆಲಸ ಮಾಡುತ್ತಿದ್ದ ತಿಪ್ಪಣ್ಣ ಫಕೀರಪ್ಪ ಅವರ ಮಗಳು 17 ಪ್ರಾಯದ ರಾಧಾ ಎಂಬುವವರು 2026 April 23 ತಾರೀಕಿನಂದು ಕಾಣೆಯಾಗಿರುತ್ತಾರೆ. ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತೆ. ಕಾಣೆಯಾದ ಬಾಲಕಿಯ ಚಹರೆ ಈ ರೀತಿಯಾಗಿದೆ. ಹೆಸರು ರಾಧಾ, ಪ್ರಾಯ 17 9 ತಿಂಗಳು, ಎತ್ತರ ಸುಮಾರು 4'5", ಬಣ್ಣ ಬಿಳಿ ಮೈಬಣ್ಣ, ಸಪೂರ ಮೈಕಟ್ಟು, ತಿಳಿದಿರುವ ಭಾಷೆ ಕನ್ನಡ. ಕಾಣೆಯಾದ ವೇಳೆ ಧರಿಸಿದ್ದ ಬಟ್ಟೆ ಕಪ್ಪು ಬಿಳಿ ಬಣ್ಣದ ಟಾಪ್ ಹಾಗೂ ಪ್ಯಾಂಟ್. ಎಡಕೈ ಹೆಬ್ಬೆರಳ ಬಳಿ ಅಮ್ಮ ಹೆಸರಿನ ಮಚ್ಚೆ ಇರುತ್ತದೆ. ವಿದ್ಯಾರ್ಹತೆ SSLC ಪಾಸ್ ಆಗಿರುತ್ತಾಳೆ. ಕಾಣೆಯಾದ ಈ ಯುವತಿಯ ಮಾಹಿತಿ ದೊರೆತಲ್ಲಿ ಈ ಕೆಳಗಿನ ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆ 2320993, ಎಸ್ಟಿಡಿ ಕೋಡ್ 08256, ಮೊಬೈಲ್ ಸಂಖ್ಯೆ 9480805370. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಸಮಯ 12:35.

0: ನಿಮಿಷ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
2: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಧುಸೂದನ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಇವತ್ತು ನಾವು ಒಂದು

0: ಅದು ಒಳ್ಳೆ ಆರೋಗ್ಯಕ್ಕಾಗಿ ಅಂತ ಹೇಳ್ತೀವಿ, ಆದರೆ ಯಾವ ರೀತಿ ಮಾಡಬೇಕು ಅಂತ ಅನ್ನೋದು ಭಾಳ ಜನರಿಗೆ ಗೊತ್ತಿರಲ್ಲ. ಈಗ ಸರ್ ನನಗೆ ಬೇಸಿಕ್ ಹೇಳಬೇಕಾಗಿರೋದು, ನೀವು ಮನುಷ್ಯನಿಗೆ ವ್ಯಾಯಾಮದ ಅಗತ್ಯತೆ ಎಷ್ಟು ಅಂತ ಹೇಳಿ.
1: ಇದು ತುಂಬ ಒಂದು ಉತ್ತಮವಾದ ಹಾಗೂ ಅತಿ ಮುಖ್ಯವಾದ ಒಂದು ಪ್ರಶ್ನೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಒಂದು ದಿನಕ್ಕೆ ತನಗೆ ಅಥವಾ ತನ್ನ ಆರೋಗ್ಯಕ್ಕೋಸ್ಕರ 40 ನಿಮಿಷ ವ್ಯಾಯಾಮ ಮಾಡಲೇಬೇಕು ಅಂತ ಪುಸ್ತಕ ಹೇಳುತ್ತೆ. ಬಟ್ ನಾವೆಲ್ಲರೂ, ನೀವು ಎಷ್ಟು ಜನ ನಿಜವಾಗ್ಲೂ ವ್ಯಾಯಾಮ ಮಾಡ್ತಿದ್ದೀರಾ ಕೈ ಎತ್ತಿ ಅಂದ್ರೆ ಒಬ್ರು ಕೂಡ ಕೈ ಎತ್ತಲಿಕ್ಕೆ ರೆಡಿ ಇರಲ್ಲ,
0: ಸುಳ್ಳೆತ್ತಿರ್ತಾರೆ.
1: ಸೊ ಆ ರೀತಿ ಆ 40 ನಿಮಿಷನ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ವ್ಯಾಯಾಮ ಮಾಡಿ ಹಾಗೂ ನಮ್ಮ ದೈಹಿಕ ಸ್ವಚ್ಛತೆನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ನಾವು ಮಾಡುವಂತ ಒಂದು ಕ್ರಿಯೆ ಇರುತ್ತೆ ವ್ಯಾಯಾಮ. ಸೊ ಈ ವ್ಯಾಯಾಮನ ನಾವು ಹೇಗೆ ಮಾಡ್ತೀವಿ, ಯಾಕೆ ಮಾಡ್ತೀವಿ ಮತ್ತು ಯಾವ ಸಮಯದಲ್ಲಿ ಮಾಡ್ತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾರಿಗೋ ಒಬ್ರಿಗೆ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಬೋದು, ಅವರಿಗೆ ಯೋಗ ಮಾಡಿ ಅಂತ ಯಾರೋ ಹೇಳಿ ಅವ್ರು ಯೋಗದಲ್ಲಿ ಬೆಂಡಿಂಗ್ ಆಕ್ಟಿವಿಟಿ ಮಾಡಿ ಓವರ್ ಸ್ಟ್ರೆಚ್ ಇಂದ ಇನ್ನೂ ಡಿಸ್ಕ್ ಪ್ರೊಲ್ಯಾಪ್ಸ್ ಜಾಸ್ತಿ ಆಗ್ಬೋದು. ಸೊ ಆ ರೀತಿ ನಾವು ಏನ್ ತಿಳ್ಕೋಬೇಕು ಅಂದ್ರೆ, ಈ ಕೆಲವು ವ್ಯಾಯಾಮಗಳು ಕೆಲವು ಕಾಯಿಲೆಗಳಿಗೆ ಸರಿ ಇರಲ್ಲ, ಹಾಗೂ ಇನ್ನು ಕೆಲವು ಕಾಯಿಲೆಗಳಿಗೆ ಈ ರೀತಿಯ ವ್ಯಾಯಾಮ ಮಾಡೋದ್ರಿಂದನೇ ಗುಣ ಆಗುತ್ತೆ ಅನ್ನೋ ಒಂದು ಪಾರಿಣಿತ್ಯನೂ ಇರುತ್ತೆ. ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ನಾವು ಯಾವಾಗ್ಲೂ ಒಂದು ಸಮಾಲೋಚನೆ ಮಾಡಿ ವೈದ್ಯರ ಸಲಹೆ ತಗೊಂಡು ಅದರ ಮುಖಾಂತರ ವ್ಯಾಯಾಮ ಮಾಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ.
0: ಎಕ್ಸರ್ಸೈಸ್ ಅಂತಂತಂದ್ರೆ ಒಂದು ಮಾಹಿತಿ ಪಡ್ಕೊಂಡು ಮಾಡಬೇಕು ಅಂತ ನೀವೆಲ್ಲ ಹೇಳ್ತೀರಿ.
1: ಖಂಡಿತ.
0: ಮತ್ತೆ ಈಗೇನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವ್ಯಾಯಾಮದ ಎಲ್ಲಾ ಭಂಗಿಗಳು ಬರ್ತವೆ, ಆಮೇಲೆ ಸಣ್ಣ ಸಣ್ಣ ಪಿಕ್ಚರ್ಗಳು ಇರ್ತವೆ, ರೀಲ್ಸ್ ಇರ್ತದೆ. ಆ ರೀಲ್ಸ್ ಅಲ್ಲಿ ಇರೋದನ್ನೇ ಅಷ್ಟಾದ್ರೂ ಮಾಡಿದ್ರೆ ಸಾಕು ಅಂತಂತ ಒಂದು ಭ್ರಮೆ ಇರ್ತದೆ. ಅದು ತುಂಬಾ ತಪ್ಪು ಅಂತಂತ ಹೇಳಿ ಅವ್ರಿಗೆ ಗೊತ್ತೇ ಆಗಲ್ಲ, ಅದನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಬೇಕಾರೆ. ಆವಾಗ ಈಗ ಅಪಾಯಕಾರಿ ಅಂತಂದಾಗ ಅದು ಎಕ್ಸಸೈಸಲ್ಲೂ ಇದೆ, ಯೋಗದಲ್ಲಿ ಇದೆ ಮತ್ತು ನಡಿಗೆಯಲ್ಲೂ ಇದೆ. ವಾಕಿಂಗ್ ಅಂತನೋದು ತುಂಬಾ ಸಿಂಪಲ್, ಅದು ಏನು ಅದಕ್ಕೆ ಯಾವುದೇ ತಜ್ಞತೆ ಬೇಕಾಗಿಲ್ಲ ನಂದಿರ್ತೀವಿ, ಅದರಲ್ಲೇ ವೈಜ್ಞಾನಿಕ ಅಂಶಗಳು ಇವೆ. ವಾಕಿಂಗ್ ಬಗ್ಗೆ ಹೇಳಿ ಸರ್. ಹೆಂಗೆ?
1: ದಟ್ಸ್ ಅಗೇನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕೆಲಸ ನಾವು ಮಾಡಿ ದಿನ ಇಡೀ ಕೂತ್ಕೊಂಡು ಬೆಂಗಳೂರಲ್ಲಿ ಇರುವಂತವ್ರು ಕೆಲಸ ಮಾಡ್ತಾರೆ, ಇಲ್ಲ ಊರಲ್ಲೂ ನಾವು ತುಂಬಾ ಸಮಯ ಕೂತ್ಕೊಂಡೇ ನಾವು ಎಲ್ಲಾ ಕೆಲಸನೂ ಮಾಡಿರ್ತೀವಿ. ಬಟ್ ಅದರ ನೆಕ್ಸ್ಟ್ ನಾವು ವಾಕಿಂಗ್ ಹೇಗೆ ಮಾಡಬೇಕು ಅಥವಾ ಜಾಗಿಂಗ್ ಮಾಡಬಹುದಾ ಅಥವಾ ನಾವು ರನ್ನಿಂಗ್ ಮಾಡಬಹುದಾ. ಸೊ ಈ ಮೂರು ಅಂಶದಲ್ಲೂ ಒಂದು ಮೂರು ವಿಧವಾದ ಪಂಗಡ ಇದೆ. ಸೊ ಇದರಲ್ಲಿ ನಾವು ಯಾವ ವಯಸ್ಸಿನ ವ್ಯಕ್ತಿ ಯಾವ ಎಕ್ಸಸೈಸ್, ಯಾವ ವ್ಯಕ್ತಿ ವಾಕಿಂಗ್ ಮಾಡ್ಬೋದು, ಯಾವ ವ್ಯಕ್ತಿ ಜಾಗಿಂಗ್ ಮಾಡ್ಬೋದು, ಯಾವ ವ್ಯಕ್ತಿ ರನ್ನಿಂಗ್ ಮಾಡ್ಬೋದು, ಇದನ್ನು ಕೂಡ ನಾವು ಒಂದು ಸಮಾಲೋಚನೆ ಮಾಡಿ ಡಿಸಿಷನ್ಸ್ ಗೆ ಬರಬೇಕು. 20-30 ವರ್ಷದ ಎಲ್ಲಾ ವ್ಯಕ್ತಿಗಳು ಅವ್ರು ರನ್ನಿಂಗ್ ಮಾಡಿದ್ರು ನಡೆಯುತ್ತೆ, ವಾಕಿಂಗ್ ಮಾಡಿದ್ರು ನಡೆಯುತ್ತೆ, ಜಾಗಿಂಗ್ ಮಾಡಿದ್ರು ನಡೆಯುತ್ತೆ ಅನ್ನೋದು ನಾವು ತಿಳ್ಕೋತೇವೆ.
0: ಇದು ನೋಡಿ ಇಂಪಾರ್ಟೆಂಟ್, ತಾವು ಹೇಳ್ತಾ ಇರೋದು ಈಗ ಕಲ್ ತಿಂದು ಕರಗಿಸುವ ವಯಸ್ಸು ಒಂದು ನಿಮ್ದು ಅಂತ ಹೇಳ್ತಾರೆ ಹಿರಿಯರೆಲ್ಲ ಯುವಕರಿಗೆ.
1: ಹೌದು,
0: ಏನ್ ಮಾಡಿದ್ರು ನಡೀತದೆ, ಬಿಕಾಸ್ ಅವ್ರ ವಯಸ್ಸು.
1: ಹೌದು,
0: ಆದ್ರೆ ಆ ವಯಸ್ಸಲ್ಲೇನೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಸಮಸ್ಯೆ ಅನುಭವಿಸ್ತಿರ್ತಾರೆ, ಆದ್ರೆ ಅದು ಸರಿಯಾಗ್ಬಿಡುತ್ತೆ ಬಿಕಾಸ್ ಅವ್ರ ವಯಸ್ಸಿನ ಪ್ರಭಾವ.
1: ಅವರ ದೇಹದಲ್ಲಿ ರಿಕವರಿ
0: ಜಾಗೃತಿ ತಗೋಬೇಕು ಅಂತ.
1: 40 ವರ್ಷದ ಮೇಲ್ಪಟ್ಟವರಿಗೆ ನಾವು ಸಡನ್ ಆಗಿ ನಾಳೆನೆ ನಾವು ಡಾಕ್ಟರ್ ಎಕ್ಸಸೈಸ್ ಮಾಡಿ ಅಂದ ಕೂಡಲೇ ಎಷ್ಟೋ ಜನ ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡಕ್ ಹೋದ ಕೂಡಲೇ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆಗಿರೋ ಸಿನಾರಿಯಾನು ಇದೆ. ಸೊ ನಾವು ಯಾವತ್ತೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಲಿ, ಫಸ್ಟ್ 2 ವಾರ ನಮ್ಮ ದೈಹಿಕ ದೃಢತೆಗೋಸ್ಕರ ನಾವು ಸ್ಲೋ ಪ್ರೋಗ್ರೆಸಿವ್ ಎಕ್ಸಸೈಸ್ ಅನ್ನಂಗೆ ಮಾಡಬೇಕು. ವಾಕಿಂಗ್ ಫಸ್ಟ್ 1 ವಾರ ಕಂಟಿನ್ಯೂಸ್ 40 ನಿಮಿಷ ನಡೆದು, ನೆಕ್ಸ್ಟ್ ವಾರ ಬ್ರಿಸ್ಕ್ ವಾಕಿಂಗ್ ಮಾಡಿ, ಅದರ ನೆಕ್ಸ್ಟ್ ವಾರ ಜಾಗಿಂಗ್ ಮಾಡಬೇಕು. ಆಗ ನಮ್ಮ ಜಾಯಿಂಟ್ ಏನು ಬಲ ಇರುತ್ತೆ, ಸದೃಢತೆ ಇರುತ್ತೆ, ಅದನ್ನ ಅಷ್ಟ್ರಲ್ಲಿ ಪಡ್ಕೊಂಡಿರುತ್ತೆ. ಅವಾಗ ನೀವು ಜಾಗಿಂಗ್ ಮಾಡಕ್ ಹೋದಾಗ ನಿಮ್ ಜಾಯಿಂಟ್ ಅಲ್ಲಿ ಸ್ಟ್ರೈನ್ ಆಗಲ್ಲ, ಜಾಯಿಂಟ್ ಅಲ್ಲಿ ಎಕ್ಸ್ಟ್ರಾ ಸವೆತ ಬರಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ನಾವು ಸಡನ್ ಆಗಿ ಡಾಕ್ಟರ್ ಹೇಳಿದ್ದಾರೆ ನನ್ಗೆ ಎಕ್ಸಸೈಸ್ ಮಾಡ್ಬೇಕು, ನನ್ನ ಆರೋಗ್ಯ ಚೆನ್ನಾಗಾಗಬೇಕು ಅಂತ ಒಂದೇ ದಿನಕ್ಕೆ 40 ವರ್ಷದ ಮೇಲ್ಪಟ್ಟಂತ ವ್ಯಕ್ತಿ ಓಡ್ಲಿಕ್ಕೆ ಹೋಗಿ ಅವರಲ್ಲಿ ಬ್ಲಾಕೇಜ್ ಕೂಡ ಇರ್ಬೋದು. ಹೀಗೆ ನೀವು ನ್ಯೂಸ್ ಅಲ್ಲಿ ತುಂಬಾ ಕಡೆ ನೋಡ್ತಾ ಇದೀರ, 30-32 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಆಗುವ ಸಿನಾರಿಯೋ ಇದೆ. ಆ ರೀತಿ ನೋಡಿದಾಗ 40 ವರ್ಷದ ಮೇಲ್ಪಟ್ಟ ಎಲ್ಲಾ ವ್ಯಕ್ತಿಗಳಲ್ಲೂ ಎಥಿರೋಸ್ಕ್ಲಿರೋಸಿಸ್ ಅಂತ ಒಂದು ಕಾಯಿಲೆ ಇದೆ. ಅದು ನಮ್ಮ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆ ಬ್ಲಡ್ ವೆಸಲ್ ಥಿಕ್ನೆಸ್ ಜಾಸ್ತಿ ಆಗಿದೆ. ಈ ಎಥಿರೋಸ್ಕ್ಲಿರೋಸಿಸ್ ಯಾವಾಗ 70% ಮೇಲೆ ಹೋಗುತ್ತೆ, ಆ ಹಾರ್ಟ್ ಅಲ್ಲಿ ಯಾವಾಗ ಈ ಬ್ಲಾಕೇಜ್ ಇರುತ್ತೆ ಆಗ ಹೃದಯಾಘಾತ ಆಗುತ್ತೆ. ಬಟ್ ಹಾರ್ಟ್ ಒಂದೇ ಕಡೆ ಅಂತಲ್ಲ, ಕಾಲಲ್ಲಿರಬಹುದು, ದೇಹದ ಬೇರೆ ಅಂಗಗಳಲ್ಲಿರಬಹುದು, ಬ್ಲಡ್ ವೆಸಲ್ಸ್ ಥಿಕ್ ಆಗಿರುತ್ತೆ. 40 ವರ್ಷ ಆದ್ಮೇಲೆ ಇದು ಒಂದು ಬಿಪಿಗೆ ಮೂಲ ಕಾರಣ ಅನ್ನೋದು ಇತ್ತೀಚಿನ ರಿಸರ್ಚ್ ಎಲ್ಲ ಪ್ರೂವ್ ಮಾಡಿದೆ. ಆ ರೀತಿ ಇರೋದ್ರಿಂದ ಈ ಎಲ್ಲಾ ಕಾನ್ಸೆಪ್ಟ್ಸ್ ನ ನಾವು ತಿಳ್ಕೋಬೇಕು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ದೇಹ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಅರ್ಥಕೊಂಡು ಅದ್ರ ಮೇಲೆ ವಾಕಿಂಗ್, ಜಾಗಿಂಗ್ ಹಾಗೂ ರನ್ನಿಂಗ್ ಇದು ಡಿಸಿಷನ್ ಮಾಡಬಹುದು.
0: ಸರ್, ನಿಜವಾಗ್ಲೂ ನೀವು ಹೇಳ್ತಾ ಇರೋದು ನೋಡಿದ್ರೆ ಈಗ ವಾಕಿಂಗ್ ಅಂತಂದ್ರೆ ಯಾರದೇ ಸಲಹೆ ಏನು ಬೇಕಾಗಿಲ್ಲ, ನನ್ನ ಪಡೆಗೆ ನಡಿಬಹುದು ಅಂತ ಅಂದಿರ್ತಾರೆ. ಆದರೆ ಇವತ್ತು ಈ ಕಾರ್ಯಕ್ರಮ ಕೇಳ್ತಾ ಇರೋರು ಖಂಡಿತವಾಗಿ ಯಾವುದೇ ಒಂದು ಈಗ ರೋಗಗಳಿಗೆ ಹೆಂಗೆ ನಾವು ವೈದ್ಯರ ಕಡೆ ಸಂಪರ್ಕ ಮಾಡ್ತೀವಿ, ಅದೇ ರೀತಿ ಒಂದು ಎಕ್ಸರ್ಸೈಸ್ ಮಾಡಬೇಕಂದ್ರೂ ಕೂಡ ವೈದ್ಯರನ್ನ ಕಾಣಲೇಬೇಕು. ಆಮೇಲೆ ವಿಶೇಷವಾಗಿ ಈ ತಜ್ಞತೆ ಇರ್ತದೆ ಈ ವಿಷಯದಲ್ಲಿ, ಸ್ವಲ್ಪ ಭಾಳಷ್ಟು ಒಳ್ಳೆ ರೀತಿಯಾಗಿ ಹೇಳೋರು. ಈಗ ನೀವು ನೋಡಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಅದು ಯಾರು ಯಾವ ಡಾಕ್ಟರ್ ನನಗೆ ಉತ್ತಮ ಸಲಹೆ ಕೊಡಬಲ್ಲರು ಅಲ್ಲಿ ಹೋಗಿ ಮಾಹಿತಿ ಪಡಿಬೇಕು ಮುಖ್ಯವಾಗಿ.
1: ಅದು ಖಂಡಿತ ನಿಜ. ಈ

0: ಮಾಹಿತಿ ಈ ವಿಚಾರಕ್ಕೆ ಬಂದಾಗ ನಿಮ್ಗೆ ಫಿಸಿಯೋಥೆರಪಿಸ್ಟ್ಗಳಿರ್ಬೋದು, ಅವರು ಈ ವಿಷಯದಲ್ಲೇ ಪಾರಿಣಿತ್ಯ ಹೊಂದಿರ್ತಾರೆ. ಹಾಗೆ ವೈದ್ಯಕೀಯ ಸಲಹೆಗಾರರಲ್ಲಿ ಎಲ್ಲಾ MBBS ಮಾಡಿರುವಂತ ವೈದ್ಯರಿಗೆ ಬೇಸಿಕ್ ಬಾಡಿ ಹೆಲ್ತ್ ಅಂಡ್ ಹೆಲ್ತ್ ಪ್ಯಾರಾಮೀಟರ್ಸ್ ಬಗ್ಗೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರೋದ್ರಿಂದ ಅವರಲ್ಲೂ ನೀವು ಇದ್ರ ಬಗ್ಗೆ ಬೇಸಿಕ್ ಸಲಹೆಗಳನ್ನ ತಗೋಬಹುದು. ಮತ್ತು ಆರ್ಥೋಪೆಡಿಷಿಯನ್ಸ್ ಹಾಗೂ ನರ ರೋಗ ತಜ್ಞರು, ಸೊ ಇವರೆಲ್ಲರಲ್ಲೂ ಇದ್ರ ಮೇಲೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರುತ್ತೆ. ಹಾಗೂ ಹಾರ್ಟ್ ಅಂತ ಬಂದಾಗ ಕಾರ್ಡಿಯಾಲಜಿಸ್ಟ್. ಸೊ ಇವರೆಲ್ಲರದು ಒಂದು ಒಟ್ಟು ಸಲಹೆಯನ್ನು ಸೇರಿಸಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ತಿಳಿದು ನೀವು ಎಕ್ಸರ್ಸೈಸ್ ಮಾಡಬೇಕು ಅಂತ ನಾನು
1: ಮಾಡಬೇಕು. ಬಹಳ ಒಳ್ಳೆಯ ರೀತಿಯಾಗಿ ನೀವು ಸಲಹೆ ನೀಡಿದಿರಿ. ಅಂದ್ರೆ ಒಬ್ಬ ವೈದ್ಯ, ಈಗ ಅವರು ಸಾಮಾನ್ಯ ನರರೋಗದ ವೈದ್ಯ, ಅದರ ರೋಗಕ್ಕೆ ಸಂಬಂಧಪಡೋ ಹಾಗೆಯೇ ನಾನು ಹೇಳಬೇಕು ಅಂತಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಬೇರೆದನ್ನು ಸಲಹೆ ತೊಗೊಳಕ್ಕಂತ ಅದಕ್ಕಾಗಿಯೇ ಯಾರು ಹೋಗಲ್ಲ. ಬೇರೆ ಬೇರೆ ಸಮಸ್ಯೆದ ಹೋಗುತ್ತೆ, ಅದು ಒಂದು ಮಾತು ಹೇಳ್ಬೋದು, ಒಂದಿಷ್ಟು ಯೋಗ, ಒಂದಿಷ್ಟು ವಾಕಿಂಗ್ ಮಾಡಿ ನೀವು ಅಂತ ಒಂದು ಮಾತು ಹೇಳ್ತಾರಷ್ಟೇ. ಆದರೆ ಎಕ್ಸರ್ಸೈಸ್ಗಳನ್ನು ಯಾವ ರೀತಿ ಮಾಡಬೇಕು, ಅದರಲ್ಲಿ ಏನು ಅಪಾಯಗಳಿವೆ, ಯಾವ್ಯಾವ ಎಕ್ಸರ್ಸೈಸ್ ಮಾಡಬೇಕು ಅಂತ ಅನ್ನೋದು, ಅದಕ್ಕೆ ಆದಂಥ ಒಂದು ಸಪರೇಟ್ ಡಾಕ್ಟ್ರೇ ಇರಬೇಕು ಅಂದರೆ ಎಲ್ಲವೂ ಗೊತ್ತಿರೋ ಡಾಕ್ಟರ್ ಇದ್ರೂ ಕೂಡ ಇರಲಿ ಅಂತ ನಾವು ಬಯಸ್ತೀವಿ.
0: ಸೊ ಈಗ ಫಿಸಿಯೋಥೆರಪಿಸ್ಟ್ ಅಂತ ಏನಿದ್ದಾರೆ, ಸೊ ಅವರಲ್ಲಿ ಈ ಪಾರಿಣಿತ್ಯನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಅವರು ಅದನ್ನು ಬಾಡಿ, ಮಸಲ್, ಬೋನ್ ಈ ಮೂರು ಅಂಶಗಳನ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ.
1: ಸರಿ, ಈಗ ಬಾಡಿ ಬಗ್ಗೆ ತಾವು ಹೇಳ್ತಾ ಇದ್ರಿ, ಈಗ ಕಾಲಿಗೆ ತೊಂದರೆ, ಹಾರ್ಟಿಗೆ ದಪ್ಪನ ವೆಸಲ್ಸ್ ಇರ್ತದೆ ಅಂತ ಹೇಳ್ತಾ ಇದ್ರಿ. ಈಗ ಯಾವ ಎಕ್ಸರ್ಸೈಸಿಂದ ಅಪಾಯ ಹೆಚ್ಚಿದೆ, ಯಾವುದೋ ಒಂದು ಇರುತ್ತೆ, ಯಾವುದೋ ಬಹಳ, ಆ ಎಕ್ಸರ್ಸೈಸ್ಗಳನ್ನು ನಾವು ಖಂಡಿತವಾಗಿ ಪರಿಣಿತಿದಾರರಿಂದ, ತರಬೇತಿದಾರರಿಂದನೇ ಮಾಡಬೇಕು ಅಂತ ನಾವು ಮಾತಾಡ್ತೀವಿ. ಉದಾಹರಣೆ, ಈಗ ಈ ಜಿಮ್ಗಳಲ್ಲೆಲ್ಲ ಹೋಗ್ತಾ ನೋಡಿ, ಸುಮ್ಮನೆ ಮನೆಯಲ್ಲಿ ಏನೋ ಒಂದು ಇದೆ ಅಂತ ತಿಳ್ಕೊಂಡು ಎತ್ತಿ ಎತ್ತಿ ಇಡೋದಲ್ಲ, ಯಾವ ರೀತಿ ಯಾವುದು ಡೇಂಜರಸ್ ಇದೆ ಅಂತ.
0: ಎಕ್ಸರ್ಸೈಸಲ್ಲಿ ತುಂಬ ಡೇಂಜರಸ್ ಆದ ಎಕ್ಸರ್ಸೈಸ್ ಅಂತ ಬಂದರೆ ನಾನು ಜಿಮ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಜಿಮ್ಮಲ್ಲಿ ನಾವು ವೆಯ್ಟ್ ಲಿಫ್ಟಿಂಗ್ ಏನು ಮಾಡ್ತಿರ್ತೀವಿ, ಸೊ ಇತ್ತೀಚೆಗೆ ಎಲ್ಲ ಆರ್ಥೋಪೆಡಿಕ್ ಕ್ಲಿನಿಕ್ಗಳಲ್ಲಿ ಹೋಗಿ ಅವರು ಮಾಡಿರುವ ಒಂದು ತಪ್ಪಾದ ಎಕ್ಸರ್ಸೈಸ್ ವಿಧಾನದಿಂದ ಅವರ ಶೋಲ್ಡರ್ ಅಲ್ಲಿ ಲಿಗಮೆಂಟ್ ಟಿಯರ್ ಆಗಿರಬಹುದು, ಅಥವಾ ಡಿಸ್ಕ್ ಬಲ್ಜ್ ಆಗಿರಬಹುದು, ಅಥವಾ ನೀ ಟ್ರೋಮಾ ಆಗಿರ್ಬೋದು. ಥ್ರೆಡ್ಮಿಲ್ ವಾಕಿಂಗ್ ಕೂಡ ಅಷ್ಟೇ, ಆ ಇನ್ಕ್ಲಿನೇಷನ್ ನ ಫಸ್ಟಿಗೆನೆ ಆ ಜಿಮ್ಮಲ್ಲಿ ಹೋಗಿ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಇವತ್ತೇ ಎಲ್ಲ ನಡೆದು ಬೆವರನ್ನೆಲ್ಲ ನಾನು ಇವತ್ತೇ ಸುರಿಸಿ ಸಣ್ಣ ಆಗಬೇಕು ಅಂತ ಕೆಲವರು ಸಡನ್ ಆಗಿ ಎಕ್ಸರ್ಸೈಸ್ನ ಮಾಡಲಿಕ್ಕೆ ತುಂಬ ತೀವ್ರಗತಿಯಲ್ಲಿ ಹೋಗ್ತಾರೆ. ಆ ರೀತಿ ಹೋದಾಗೆಲ್ಲ ತುಂಬಾ ಬಾಡಿಲಿ ಡ್ಯಾಮೇಜ್ ಆಗಿ ಅವರು ಆರ್ಥೋಪೆಡಿಕ್ಸ್ ಹತ್ರ ಹೋಗಿ ಅದಕ್ಕೆ ಸಲಹೆ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ಪರಿಸ್ಥಿತಿ ಬಂದಿರುತ್ತೆ.
1: ಜಿಮ್ ಬಗ್ಗೆ ಯೋಚನೆ ಮಾಡಲ್ಲ ಆಮೇಲೆ ಅವರು,
0: ಯೋಚನೆ ಮಾಡ್ಲಿಕ್ಕೆ ಹೋದ್ರು ಅವ್ರ ದೇಹ ಅದಕ್ಕೆ ಸ್ಪಂದಿಸಲ್ಲ, ಆ ರೀತಿ ಅಂತ ಸ್ಥಿತಿಗತಿಗೂ ಹೋಗ್ಬಿಡುತ್ತೆ. ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಾವು ಏನಾದ್ರು ಒಂದು ತಪ್ಪು ವಿಧಾನ ಫಾಲೋ ಮಾಡಿದ್ವಿ, 10 kg ಒಂದೇ ದಿನಕ್ಕೆ ನನ್ನ ಶೋಲ್ಡರ್ ಮೇಲೆ ನಾನು ಇವತ್ತು ಎತ್ತುತ್ತೀನಿ ಅಂದ್ಕೊಳ್ಳೆ, ನನ್ನ ಶೋಲ್ಡರ್ ಅದಕ್ಕೆ ಇಷ್ಟು ವರ್ಷ ಎತ್ತಿ ರೆಡಿ ಇರಲ್ಲ. ಸೊ ಸಡನ್ ಆಗಿ ನಾನು 10 kg ಮೇಲೆ ಎತ್ತುತ್ತೀನಿ ಅಂದ್ಕೊ ಹೋದ ಕೂಡಲೆ ನನ್ನ ಶೋಲ್ಡರ್ ಅಲ್ಲಿ ಇರುವಂತಹ ಲಿಗಮೆಂಟ್ಸ್ಗೆ ಸ್ಟ್ರೈನ್ ಆಗ್ಬೋದು, ಅಲ್ಲಿರುವಂತಹ ಟೆಂಡಾನ್ಗಳಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಆ ರೀತಿ ಇರ್ಬೇಕಾದ್ರೆ ಪ್ರತಿ ಒಂದು ಎಕ್ಸರ್ಸೈಸ್ಗೂ ಒಂದು ಇತಿ ಮಿತಿ ಅಂತಿರುತ್ತೆ. ಸೊ ಅದು ಏನು ಅಂತ ನಾವು ನಮ್ಮ ದೇಹಕ್ಕೆ ಯಾವ್ದು ಸರಿ ಅನ್ನೋದನ್ನ ತಿಳ್ಕೊಂಡು ನಾವು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಈಗ ಈ ಕೆಲವು ತಾವು ಹೇಳ್ತಿದ್ರಿ, ಜಿಮ್ ಆಗಲಿ ಅಥವಾ ಇತ್ಯಾದಿ ಇನ್ನೊಂದು ಯಾವುದೋ ತುಂಬ ಅಪಾಯದ ರೀತಿಯಲ್ಲಿ ಅದನ್ನು ಮಾಡಕ್ಕೆ ಹೋದಾಗ ಸಮಸ್ಯೆ ಅನುಭವಿಸ್ತಾರೆ. ತುಂಬ ಸರಳವಾಗಿ ಅಂತಂದರೆ, ಈಗ ಒಂದು ವಾಕಿಂಗ್ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ಸರಿಯಾಗಿ ಮಾಡಬೇಕು, ಅದು ಬೇರೆ. ತುಂಬ ಸರಳವಾದಂತಹ ವ್ಯಾಯಾಮ ಅಂದರೆ ಯಾವುದು?
0: ನನ್ನ ಪ್ರಕಾರ ನಾವು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂಥ ವ್ಯಾಯಾಮ ಮತ್ತು ಅತಿ ಹೆಚ್ಚು ನೆಗ್ಲೆಕ್ಟ್ ಮಾಡ್ತಿರುವಂಥ ಒಂದು ಹಾಗೂ ಮಾಡದೇ ಇರುವಂಥ ವ್ಯಾಯಾಮ ನಮ್ಮ ಬೆನ್ನಿನ ಮಾಂಸಕ್ಕೆ ಬೇಕಾಗಿರುವಂಥ ಎಕ್ಸಸೈಸ್. ನಾವು ಒಂದು ಕೆಲಸ ಮಾಡಬೇಕಾದ್ರೆ ಭಾರ ಎತ್ತಿರ್ತೀವಿ ಅಂದ್ಕೊಳ್ಳಿ, ಎತ್ತಬೇಕಾದ್ರೆ ನಮ್ಮ ಬಾಡಿ ಫ್ರಂಟ್ ಮಸಲ್ಸ್ ವರ್ಕ್ ಆಗುತ್ತೆ, ಆದರೆ ಆ ಬಗ್ಗೆ ಎತ್ತುವ ವ್ಯಾಯಾಮದಲ್ಲಿ ಬ್ಯಾಕ್ ಮಸಲ್ ಡ್ಯಾಮೇಜ್ ಆಗಿರುತ್ತೆ. ನಾವೆಲ್ಲ ನಮ್ಮ ಬ್ಯಾಕ್ ಸ್ಟ್ರೆಂತ್ ಆಗುತ್ತೆ ಅಂತ ಅನ್ಕೋತೀವಿ, ಬಟ್ ಅದಾಗಲ್ಲ.
1: ಬೆನ್ನು ಕಾಣಿಸಲ್ಲ,
0: ಬೆನ್ನಿಗೆ ಅದ್ರ ಫಲ ಸಿಕ್ಕಿರಲ್ಲ. ಸೊ ನಾವು ಇಡೀ ದಿನ ನಡೀತೀವಿ, ನಡೆದಾಗ ನಮ್ಮ ಬೆನ್ನು ಗಟ್ಟಿ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊತೀವಿ, ಬಟ್ ನಮ್ಮ ಕಾಲ್ಗಷ್ಟೇ ಅದ್ರ ಉಪಯೋಗ ಬರೋದು, ನಮ್ಮ ಬೆನ್ನು ಆಕ್ಚುಲಿ ಜಾಸ್ತಿ ನಡೆಯೋದ್ರಿಂದ ಡ್ಯಾಮೇಜ್ ಆಗುತ್ತೆ.
1: ಏನು ಮಾಡಬೇಕು ಸರ್?
0: ಸೊ ಆ ರೀತಿ ಇರೋದ್ರಿಂದ ವೆರಿ ಸಿಂಪಲ್ ಟು ಸಿಂಪಲ್ ಎಕ್ಸರ್ಸೈಸ್, ಒಂದು ಮೂರು ಬೇಸಿಕ್ ಎಕ್ಸರ್ಸೈಸ್ ವಿಧಾನ ಇದೆ. ಒಂದು ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸರ್ಸೈಸ್, ಪೋಶ್ಚರ್ ಅಲ್ಲಿ ಮಲಗಿದ್ದಾಗ, ಸೊ ಆಕಾಶ ನೋಡಿ ಮಲಗಿರ್ತೀರ ಅಂದಾಗ ನಿಧಾನಕ್ಕೆ ಎರಡು ಕಾಲನ್ನು 90 degree ವರೆಗೆ ಎತ್ತಬೇಕು. ಎಷ್ಟು ನಿಧಾನವಾಗಿ ಎತ್ತಬೇಕು?
1: ಕಾಲು ಜೋಡಿಸಿ,
0: ಎರಡು ಕಾಲು ಜೋಡಿಸಿ ಸ್ಟ್ರೈಟ್ ಮೇಲೆ ಎತ್ತಬೇಕು. ಆ ಮೇಲೆ ಹೋಗುವ ಸ್ಪೀಡ್ ಏನಿದೆ 90 degree ಬರ್ಲಿಕ್ಕೆ 10 seconds ತಗೋಬೇಕು. ಅದು ಡೈಲಿ 10 seconds 10 times ಎಕ್ಸರ್ಸೈಸ್ ಮಾಡಿ ನಿಮ್ಮ ಲೋವರ್ ಬ್ಯಾಕ್ ಮಸಲ್ ಏನು ಸ್ಟ್ರೆಂತ್ ಸಿಗಬೇಕಿತ್ತು ಅದು ಸಿಗುತ್ತೆ. ಇದನ್ನು ನೀವು ಎನಿ ಟೈಮ್ ಮಾಡ್ಬೋದು. ಊಟ ಆದ ಕೂಡಲೇ ಮಾಡಿದಾಗ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಬರ್ಬೋದು, ಬಟ್ ರಾತ್ರಿ ನೀವು 8-8:30 ಊಟ ಮಾಡಿರಿ, 10 o'clock ಮಲಗೋ ಮೊದಲು ಎಕ್ಸರ್ಸೈಸ್ ಮಾಡ್ಬೋದು. 1.5 hours ಒಂದು ಏನು ಕಾಲ ನಿಮಿತ್ತ ಇದೆ ಅದನ್ನು ದಾಟದ ಮೇಲೆ ನೀವು ಆರಾಮದಲ್ಲಿ ಈ ಎಕ್ಸರ್ಸೈಸ್ ಮನೆಯಲ್ಲಿ ಮಲಗೋ ಮೊದಲು ಮಾಡಿದ್ರು ನೆಕ್ಸ್ಟ್ ಡೇ ಯು ವಿಲ್ ಬಿ ಮಚ್ ಆಕ್ಟಿವ್ ಅಂಡ್ ಮಚ್ ವಿಜಿಲೆಂಟ್ ಅಂತ ಹೇಳ್ತೀನಿ.
1: ಒಳ್ಳೆ ಸಲಹೆ ತಾವು ಕೊಟ್ಟಿದ್ದು, ಬಹಳ ಸುಲಭ. ಕೂತಲ್ಲಿ ನಿಂತಲ್ಲಿ ಅಂದ್ರೆ ಯಾವುದೇ ಸಮಯದಲ್ಲೂ
0: ನಿಮ್ಗೆ ಯಾವಾಗ ಒಂದು ಫ್ರೀ ಆಗಿರುವಂತ ಒಂದು ಸಮಯ ಸಿಗುತ್ತೆ, 10 times ಮಾಡ್ಲಿಕ್ಕೆ ಏನು ಹಾರ್ಡ್ಲಿ 5-10 minutes ಹಿಡಿಯುತ್ತೆ. ಸಮಯ ನಾವು ಕೊಡ್ಬೇಕು. ಇದು ಒಂದು
1: ಯೋಗದ ವಿಚಾರಕ್ಕೆ ಬಂದಾಗ ಆಫೀಸಿಗೆ ಹೋಗಿರ್ತೀವಿ ನಾವು, ಅಲ್ಲಿ ಯೋಗ ಮಾಡೋಕ್ಕಾಗಲ್ಲ ಅಂದರೆ ಬೆಳಿಗ್ಗೆ

0: ಮಾಡೋಕ್ಕಾಗಲ್ಲ, ಸಂಜೆನೂ ಮಾಡೋಕ್ಕಾಗಲ್ಲ. ಆಫೀಸಿಗೆ ಹೋದಾಗ ಅಥವಾ ಯಾವುದೇ ಒಂದು ಕೆಲಸಕ್ಕಂತ ಹೋದಾಗ ಅಲ್ಲಿ ಕೂತಲ್ಲೇ ಏನು ಯೋಗ ಮಾಡ್ಬೋದು ಅಂತ ಅನ್ನೋದನ್ನು ಹೇಳ್ತಾರೆ ಕೆಲವರು. ಅಂದರೆ ಅಷ್ಟಾದರೂ ಮಾಡಿ ಕಡೆಗೆ ಅಂತ. ಎಕ್ಸರ್ಸೈಸ್ ಹೇಗಿದೆ ಅಂದರೆ ಅದು ನಮ್ಮ ಉಸಿರು ಇದ್ದಂಗೆ, ನೀವು ಮಾಡಲೇಬೇಕು. ಈಗ ಮೊದಲ ಕಾಲದಲ್ಲಿ ಇರಲಿಲ್ಲ, ಇವಾಗ ವ್ಯಾಯಾಮ ಇಲ್ಲದ ಜೀವನ ಸರಿನೇ ಇಲ್ಲ. ಇಲ್ಲಾಂದರೆ ಬಹಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ.
1: ಆಫೀಸ್, ಯೋಗ, ಕೂತು ಇದ್ದಾಗ ಉಸಿರು, ಈ ಮೂರು ಪದನೂ ನೀವು ಯೂಸ್ ಮಾಡಿದ್ರೆ ಇದು ಮೂರಕ್ಕೂ ರಿಲೇಟೆಡ್ ಆಗಿರುವಂತ ಒಂದು ಬೆಸ್ಟ್ ಸಿಂಪಲ್ ಎಕ್ಸಸೈಸ್ ಇದೆ. ಇದಕ್ಕೆ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಸೊ ಈ ಎಕ್ಸಸೈಸ್ ಏನಂದ್ರೆ ನೀವು ಯಾವ ಪೋಸ್ಚರ್ ಅಲ್ಲಿ ಕೂತೀರಿ ಅಥವಾ ಎಲ್ಲಿ ಕೂತೀರಿ, ಒಂದು ಹಾರ್ಡ್ಲಿ 2 ನಿಮಿಷ ಹಿಡಿಯುತ್ತೆ ಒಂದು ಸತಿ ಎಕ್ಸಸೈಸ್ ಮಾಡ್ಲಿಕ್ಕೆ. ಸೊ ಅದನ್ನ ಇವಾಗ ನಾನು ನಿಮಗೆ 4-7-8 ಬ್ರೀತಿಂಗ್ ಟೆಕ್ನಿಕ್ ನ ಹೇಗೆ ಮಾಡೋದು ಅನ್ನೋದನ್ನ ವಿಸ್ತರಿಸ್ತೇನೆ. ಸೊ 4 ಸೆಕೆಂಡ್ ನಿಮ್ಮ ಮೂಗಿಂದ ಜೋರಾಗಿ ಉಸಿರನ್ನ ಎಳ್ಕೋಬೇಕು. 4 ಸೆಕೆಂಡ್ ಉಸಿರು ಎಳ್ಕೊಂಡ್ಮೇಲೆ ಆ ಉಸಿರನ್ನ 7 ಸೆಕೆಂಡ್ಸ್ ಹಾಗೆ ಇಟ್ಕೋಬೇಕು, ಹೋಲ್ಡ್ ಮಾಡ್ಕೋಬೇಕು, ತಡೆದು ಹಿಡ್ಕೋಬೇಕು. ಸೊ ನಿಮ್ಮ ಮನಸ್ಸಲ್ಲೇ ಆ ಕೌಂಟ್ ಮಾಡ್ಬೋದು. ಒಂದು ದಿನ 2 ದಿನಕ್ಕೆ ನಿಮಗೆ ಅದು ಅತಿ ಈಸಿಯಾಗಿ ರೂಢಿಯಾಗಿ ಹೋಗುತ್ತೆ. 7 ಸೆಕೆಂಡ್ ಆ ಉಸಿರು ಇಟ್ಕೊಂಡ್ಮೇಲೆ ಇನ್ನ 8 ಸೆಕೆಂಡ್ ಜೋರಾಗಿ ಮೂಗು ಮತ್ತು ಬಾಯಿಯಿಂದ ಉಸಿರು ಬಿಡಬೇಕು. ಸೊ ಈ ರೀತಿ 8 ಸೆಕೆಂಡ್ ಉಸಿರು ಬಿಟ್ಟು ಕೂಡಲೇ, ಈ ಪ್ರೊಸೀಜರ್ ಮಾಡಿದ ಕೂಡಲೇ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಈ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಲ್ಲಿ ನಿಮ್ಮ ಲಂಗ್ ಕಾಂಪ್ಲಿಯನ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮನಸ್ಥಿತಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ, ನೀವು ಮಾಡುವ ಕೆಲಸದಲ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಸೊ ಈ ಎಲ್ಲ ಒಂದು ಸಿಂಪಲ್ ಎಕ್ಸಸೈಸ್, ಒಂದೇ ಒಂದು ಇಷ್ಟು ನಾನು ಇವಾಗ ಹೇಳಲಿಕ್ಕೆ 1 ನಿಮಿಷ ತಗೊಂಡಿದ್ದೀನಿ. ನೀವು ಮಾಡಿದ್ರೆ 15-20 ಸೆಕೆಂಡಿಗೆ ಯು ಕ್ಯಾನ್ ಫಿನಿಶ್ 1. ಸೊ ಆ ರೀತಿ ಇರ್ಬೇಕಾದ್ರೆ ಈ 20 ಸೆಕೆಂಡಿಗೆ 1 ಬ್ರೆತ್ ಅಂದ್ರೆ 1 ನಿಮಿಷದಲ್ಲಿ 3 ಸತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಆ 1:30ಗೆ 1 ನಿಮಿಷ ಬ್ರೇಕ್ ನೀವು ಆಫೀಸ್ ಅಲ್ಲಿ ಕೂತಿದಾಗ ನೀವು ಈ ತಗೊಂಡು ಈ ಬ್ರೀತಿಂಗ್ ಟೆಕ್ನಿಕ್ ಫಾಲೋ ಮಾಡಿ, ಯು ವಿಲ್ ಸಿ ಟ್ರೆಮೆಂಡಸ್ ಚೇಂಜ್ ಇನ್ ಯುವರ್ ಓವರ್ಆಲ್.
0: ಮಧ್ಯಾಹ್ನ 3 ಗಂಟೆ ಆಗಿರ್ಬೋದು, ಸುಮ್ನೆ ಕೂತಿರ್ತೀವಿ ನಾವು, ಕೈಯಲ್ಲಿ ಮೊಬೈಲ್ ಇರ್ತದೆ, ಅದನ್ನ ಬಿಸಾಕ್ಬೇಕು ಪಕ್ಕಕ್ಕೆ. ಈ ಟೆಕ್ನಿಕ್ ಅನ್ನ ಮಾಡಿದ್ರೆ ಬಹುಶಃ ಮನಸ್ಸಿಗೆ ಸಮಾಧಾನ ಬೇಕಂತಂದಾಗ ಮೊಬೈಲ್ ಇರಬಾರ್ದು ಕೈಯಲ್ಲಿ ಅಂತ ನಾವು ಅಂದ್ಕೊಂಡಿವಿ, ನೀವು ಎಲ್ಲರೂ ಅಂದ್ಕೊಂಡಿದ್ದೀರಿ.
1: 100%
0: ಇಷ್ಟು ಮಾಡಿದ್ರೆ ಸಾಕು, ಬಹಳ ಒಳ್ಳೆ ರಿಯಲಿ. 4-7-8
1: ಬ್ರೀತಿಂಗ್ ಟೆಕ್ನಿಕ್,
0: 4-7-8.
1: ಸೊ ಇದನ್ನ ಗೂಗಲ್ ಮಾಡಿದ್ರೂ ನಿಮ್ಗೆ ಇದ್ರ ಮೇಲೆ ಎಲ್ಲಾ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಬ್ರೀತಿಂಗ್ ಎಕ್ಸಸೈಸ್ ವಿಚ್ ಐ ಕ್ಯಾನ್ ರೆಕಮೆಂಡ್.
0: ಬಹಳ ಬಹಳ ಸುಂದರ ಸರ್. ಈಗ ಕೆಲವು ಈ BP, ಡಯಾಬಿಟಿಸು, ಹೀಗೆಲ್ಲ ಈ ಸಮಸ್ಯೆ, ಸಾರ್ವಕಾಲಿಕ ಸಮಸ್ಯೆ, ಇವರಿಗೂ ಕೂಡ ಕೆಲವು ರೀತಿಯ ಎಕ್ಸರ್ಸೈಸ್ಗಳು ಬೇಕು ಅಂತಂತ ಹೇಳಿ, ತಾವೆಲ್ಲ ವೈದ್ಯರಾದವರು ಟೆಸ್ಟ್ ಮಾಡ್ತೀರಾ ಯಾವ ರೀತಿ ಯಾವ ಸ್ಟ್ರೆಂತ್ ಹೆಂಗಾಗಿದೆ ಅಂತಂತ ಹೇಳಿ ಹೇಳ್ತೀರಿ. ಇವರಿಗೆ ಸರ್ ಏನು ಸಲಹೆ ಕೊಡ್ಬೋದು?
1: BP ಮತ್ತು ಶುಗರ್, ಇದು ಎರಡು ನಮ್ಮ ನರ ಮತ್ತು ರಕ್ತದಲ್ಲಿರುವಂತಹ ಸಕ್ಕರೆ ಲೆವೆಲ್, ಹಾಗೂ ನಮ್ಮ ಮಾಂಸಗಳಿರುವ ಆಗುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್, ಇದಿಷ್ಟನ್ನು ಚೇಂಜ್ ಮಾಡುವಂತ ಕಾಯಿಲೆ. ಸೊ ನಾನು ತುಂಬಾ ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ತಿರೋದು ಏನಂದ್ರೆ, ಯಾರಿಗೆಲ್ಲ 10 ವರ್ಷದಿಂದ ಶುಗರ್ ಇದೆ, ಎಲ್ಲರೂ ಬ್ಲಡ್ ಶುಗರ್ 150 ಮೇಲಿರುತ್ತೆ. ನಮ್ಮ ನರಗಳಿಗೆ 150 ಮೇಲೆ ಶುಗರ್ ಬ್ಲಡ್ ಅಲ್ಲಿ ಇದ್ದಾಗ ಆಹಾರ ತಗೊಳ್ಳುವಂತ ಶಕ್ತಿ ಇರಲ್ಲ. ಸೊ ಅದರಿಂದ ನರಗಳು ಡ್ಯಾಮೇಜ್ ಆಗಿ ಕಾಲಿನ ನರಗಳು ವೀಕ್ ಆಗುತ್ತೆ, ಕಾಲಿನ ನರಗಳಲ್ಲಿರುವ ಸ್ಪರ್ಶ ಕಮ್ಮಿ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ನಾನು ಪ್ರತಿಯೊಬ್ಬರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಪಾದ ಹಾಗೂ ಮೊಣಕಾಲಿನ ಕೆಳಗಿರುವ ಮಸಲ್ಸ್, ಇದಕ್ಕೆ ಡೈಲಿ 1-10 ನಿಮಿಷ ಎಕ್ಸಸೈಸ್ ಮಾಡಿ. ಕೂತಿರೋಲ್ಲೇನೆ ಜಸ್ಟ್ ಕಾಲ್ನ ನಿಧಾನಕ್ಕೆ ನಿಮ್ಮ ಆಂಕಲ್ ಜಾಯಿಂಟ್ ಅಲ್ಲಿ ಮೇಲ್ ರೈಸ್ ಮಾಡಿ, 10 ಸೆಕೆಂಡ್ ಆಂಕಲ್ ಜಾಯಿಂಟ್ ಅನ್ನ ಅದೇ ಪೊಸಿಷನ್ ಅಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ, ನಿಧಾನಕ್ಕೆ ಕೆಳಗೆ ಬಿಡಿ.
0: ಸೊ ಈ ರೀತಿ ನಾನು ಬಸ್ ಓಡಿಸ್ತಾ ಇದ್ದೀನಿ, ಕಾರ್ ಓಡಿಸ್ತಾ ಇದ್ದೀನಿ ಅನ್ಕೋಬೇಕು.
1: ಡೆಫಿನೆಟ್ಲಿ ಆ ಟೈಮಲ್ಲಿ ನಾವು ಹೇಳಿದ್ನ ಫಾಲೋ ಮಾಡಕ್ ಹೋದ್ರೆ ಇನ್ನೂ ಬೇರೆ ರೀತಿ ಆಗುತ್ತೆ. ಸೊ ಎಲ್ಲಿ ನೀವು ಫ್ರೀ ಸಮಯ ಸಿಗುತ್ತೆ, ನೀವು ಯಾವಾಗ ಫ್ರೀ ಆಗಿ ಕೂತಿರ್ತೀರಾ, ಆವಾಗ ಈ ಬೇಸಿಕ್ ಸ್ಟೆಪ್ ಮಾಡಿ ನೋಡಿ, ಅರ್ಧ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮತ್ತೆ ಆ ನರಗಳು ಇಂಪ್ರೂವ್ ಆಗುತ್ತೆ, ಅಲ್ಲಿರುವ ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಅಂಡ್ ಇಂಡೈರೆಕ್ಟ್ಲಿ ಇದು BP ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ.
0: ಆಮೇಲೆ ಈಗ ಅದು ಕಾಲಿನ ಕಡೆ ಗಮನ ಅಷ್ಟೇ ಕೊಡ್ಬೇಕು, ಮತ್ತೆ ಕೈ ಬಾಯಿ ಇಡೀ ದೇಹ
1: ಎಲ್ಲಾ ಎಕ್ಸಸೈಸ್.
0: ಕೆಲವು ಸಲ ಈಗ ಅವ್ರ ಸ್ಟ್ರೆಂತ್ ಎಷ್ಟಿದೆ ಅಂತ ಅನ್ನೋದನ್ನ ಪರೀಕ್ಷೆ ಮಾಡ್ತೀರಿ ನೀವು, ಯಾವ ಮಟ್ಟಕ್ಕೆ
1: ಮಸಲ್ ಟೋನ್ ಅನ್ನೋದು ನೋಡೇ ನೋಡ್ತೀವಿ. ಸೊ ಶುಗರ್ ಪೇಷಂಟ್ಸ್ ಗಳಿಗೆ ಅವರು 10 ವರ್ಷದ ಮೇಲೆ ಶುಗರ್ ಇದ್ರೆ ಮಸಲ್ ಟೋನ್ 5/5 ಅನ್ನೋಂತ ಇರೋದು 4/5 ಅಂತ ನಾವು ರೀಡಿಂಗ್ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಸೊ ಆ ರೀತಿ ಬಂದಿರುತ್ತೆ, ವೀಕ್ ಆಗಿರುತ್ತೆ. ಸೊ ನನ್ನ ಒಂದು ಬೇಸಿಕ್ ಸಜೆಷನ್, ಮನೇಲಿ ಒಂದು 2 ಕೆಜಿ ಡಂಬಲ್ ಎಲ್ಲಾ ಶುಗರ್ ಪೇಷಂಟ್ಸ್ ಗಳಿಗೆ, 2 ಕೆಜಿ ಡಂಬಲ್, ಇವನ್ ಇಂಡೈರೆಕ್ಟ್ಲಿ 1-2 ವಾಟರ್ ಬಾಟಲ್. ಸೊ ಆ 2 ವಾಟರ್ ಬಾಟಲ್ ಇಟ್ಕೊಂಡು ಎಕ್ಸಸೈಸ್ ಮಾಡಿದ್ರು ನಿಮ್ ಬಾಡಿಯಲ್ಲಿರುವ ಎಷ್ಟೋ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ.
0: ಅದು ಡಂಬಲ್ಸ್ ತಗೊಳ್ಳೋತನಕ
1: ಆಲ್ಟರ್ನೇಟಿವ್. ಸೊ ಅದು ಸಿಕ್ಕಲಿಲ್ಲ ಅಂದ್ರೆ 2 ಕೆಜಿ ನೀವು ಏನೇ ಆಲ್ಟರ್ನೇಟಿವ್ ಆರು ಇರ್ಬೋದು. ಸೊ ಅದನ್ನ ಪ್ರತಿ ಜಾಯಿಂಟ್ಗೂ ಫೋಕಸ್ ಮಾಡಿ. ಆ ಜಾಯಿಂಟ್ ಅಲ್ಲಿ ಏನು ಆ ಜಾಯಿಂಟ್ ಇದು ಪಾರಿಣಿತ್ಯ ಕೆಲಸ ಅನ್ನಂಗಿರುತ್ತೆ. ಇವಾಗ ಎಲ್ಬೋ ಜಾಯಿಂಟ್ ಅನ್ನೋದು ಅಂತ ಇರ್ಬೋದು, ಅದು ನಮ್ ಕೈನ ಮಡಿಸ್ಲಿಕ್ಕೆ ಯೂಸ್ ಆಗುತ್ತೆ. ಆ 2 ಕೆಜಿ ಇಟ್ಕೊಂಡು ನಿಧಾನಕ್ಕೆ ಮಡಚಿ ನಿಧಾನಕ್ಕೆ ಸ್ಟ್ರೈಟ್ ಮಾಡಿ, ದಟ್ ವಿಲ್ ಇನ್ಕ್ರೀಸ್ ಯುವರ್ ಬೈಸೆಪ್ ಸ್ಟ್ರೆಂತ್. ಹಾಗೇನೆ ನಿಮ್ಮ ಶೋಲ್ಡರ್ ಲೆವೆಲ್ ಇಂದ ಕೈನ ನಿಧಾನಕ್ಕೆ ಮೇಲ್ ಮಾಡಿ ಕೆಳಗಿಳಿಸಿ, ಅದು ನಿಮ್ಮ

0: ಡೆಲ್ಟಾಯ್ಡ್ ಮಸಲ್ ಹಾಗೂ ನೆಕ್ ಮಸಲ್ ಸ್ಟ್ರೆಂಥನಿಂಗ್ ಗೆ ತುಂಬಾ ಉಪಯೋಗ ಬರುತ್ತೆ. ಈ ರೀತಿ ಸಿಂಪಲ್ ಆದಂತಹ ಮನೆಯಲ್ಲೇ ಮಾಡುವಂತಹ ಎಕ್ಸರ್ಸೈಸ್ ಮಾಡಿ, ನೀವು ಜಿಮ್ಗೆ ಹೋಗ್ಬೇಕು ಅಂತಿಲ್ಲ. ಡಯಾಬಿಟೀಸ್ ಇರೋರು ಮನೆಯಲ್ಲೇ ದಿನ ಅರ್ಧ ಗಂಟೆ ಈ ಬೇಸಿಕ್ ಎಕ್ಸರ್ಸೈಸ್, ಈ ಎಕ್ಸರ್ಸೈಸ್ ಮಾಡುವ ಒಂದು 10 ನಿಮಿಷ ಮೊದಲು ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸಸೈಸಸ್, ಫ್ರೀ ಜಾಯಿಂಟ್ ಎಕ್ಸಸೈಸಸ್, ಫ್ರೀ ಮೊಬಿಲಿಟಿ ಎಕ್ಸಸೈಸಸ್ ಮಾಡಿ ಅದನ್ನ ನೆಕ್ಸ್ಟ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ರೀತಿಯ ಸರ್ಕ್ಯುಲೇಷನ್ ಇರುತ್ತೆ, ಒಳ್ಳೆಯ ರೀತಿಯ ರಿಸಲ್ಟ್.
1: ಈಗ ತಾವು ಮನೆಯಲ್ಲಿ ಅಂತಂತ ಹೇಳುವಾಗ, ಮನೆಯಲ್ಲಿ ಈಗ ಮಹಿಳೆ ಇವತ್ತು ಹೊರಗಡೆ ಪುರುಷನ ಸಮಾನವಾಗಿ ದುಡಿತಾ ಇದ್ರು ಮನೆಯಲ್ಲಿ ಇರೋದು ಅನಿವಾರ್ಯತೆ ಎಷ್ಟೋ ಸಲ ಇರುತ್ತೆ. ಅವ್ರಿಗಡೆ ಇಡೀ ಕುಟುಂಬದ ಇತರ ಸದಸ್ಯರಿಗೆ ಎಲ್ಲವನ್ನು ಮಾಡಿ ಹಾಕೋ ಜವಾಬ್ದಾರಿನೂ ಅವ್ರ ಮೇಲೆ ಇದೆ. ಆವಾಗ ಅವರಿಗೆ ಎಕ್ಸರ್ಸೈಸ್ ಅಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಲ್ಲ, ನಾನ್ಯಾಕೆ ಮಾಡಲಿ ಅಂತೇಳಿ. ಒಂದು ಹಬ್ಬ ಬಂದರೆ ವಾಕಿಂಗ್ ಬೇಕಾದ್ರೆ ಒಂದಿಷ್ಟು ಟೈಮ್ ಸಿಕ್ಕಿದಾಗ ಹೋಗ್ಬೋದು ಅಷ್ಟೇ. ಅವರಿಗೆ ತುಂಬ ಅವಶ್ಯಕತೆ ಇದೆ ಈ ಎಕ್ಸರ್ಸೈಸಿನ ಕಲ್ಪನೆ. ಆ ಕಲ್ಪನೆ ಬಿಡಬೇಕಲ್ಲ ಸರ್, ಮನೆಯಲ್ಲಿ ನಾನು ತುಂಬ ಕೆಲಸ ಮಾಡ್ತಾ ಇದ್ದೀನಲ್ಲ, ನನಗ್ಯಾಕೆ ಬೇಕು ಅಂತೇಳಿ.
0: ಮನೆಯಲ್ಲಿ ನಾವು ಈಗ ಸ್ಟಾರ್ಟಿಂಗಲ್ಲಿ ಡಿಸ್ಕಸ್ ಮಾಡಿದಾಗ ನಾವು ಏನೇ ಮನೆಯಲ್ಲಿ ನೀವು ಕೆಲಸ ಅವ್ರು ಏನು ಮಾಡ್ತಾರೆ ಯೋಚನೆ ಮಾಡಿ, ಅದೆಲ್ಲ ಬೆಂಡಾಗಿ ಹಾಗೂ ಭಾರ ಎತ್ತುವಂತಹ ಆಕ್ಟಿವಿಟಿ ಇರುತ್ತೆ. ಅವರೆಲ್ಲರೂ ಬ್ಯಾಕ್ ಮಸಲ್ಸ್ ವೀಕ್ ಆಗಿರುತ್ತೆ. ಎಲ್ಲ ಮನೆಯ ಹೆಂಗಸರು ಮಾತೃ ದೇವೋಭವ ಅಂತೀವಿ, ಅವ್ರು ಎಲ್ಲರ ಮನೆಯಲ್ಲಿರುವ ನಮ್ಮ ತಾಯಂದಿರನ್ನ ಕೇಳಿ ಅವ್ರ ಬೆನ್ನೋವು ಅನ್ನೋದು ಸರ್ವೇ
1: ಸಾಮಾನ್ಯ
0: ಮೊಣಕಾಲು ನೋವು ಇರುತ್ತೆ. ಸೊ ಇದು ಎರಡಕ್ಕೂ ಒಂದು ಮೂಲ ಬೇಸಿಕ್ ಎಕ್ಸಸೈಸ್, ಲೋವರ್ ಬ್ಯಾಕ್ ಎಕ್ಸಸೈಸಸ್, ಕಾಲ್ನ ನಿಧಾನಕ್ಕೆ ರೈಸ್ ಮಾಡೋದು, ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸಸೈಸ್, ಹಾಗೂ ನೆಕ್ಸ್ಟ್ ವಾಲ್ ಪುಷ್ಅಪ್ಸ್, ಗೋಡೆಗೆ ಎರಡು ಕೈನ ಇಟ್ಟು ಪುಷ್ಅಪ್ಸ್ ಮಾಡಿ. ಅದರಿಂದ ನಿಮ್ಮ ಅಪ್ಪರ್ ಬ್ಯಾಕ್ ಮಸಲ್ ಸ್ಟ್ರೆಂತ್ ಸಿಗುತ್ತೆ. ಪ್ಲಸ್ ಎಲ್ಲಾ ಕೆಲಸದಲ್ಲೂ ನಮ್ಮ ನೆಕ್ ಸ್ಟ್ರೈನ್ ಆಗಿರುತ್ತೆ, ನೆಕ್ಕಲ್ಲಿ ಒತ್ತಡ ಇರುತ್ತೆ, ಆ ಒತ್ತಡ ರಿಲೀಸ್ ಮಾಡ್ಲಿಕ್ಕೆ ಸ್ಲೋ ನೆಕ್ ರೊಟೇಷನ್. ಒಂದು ಸತಿ ನೆಕ್ ರೊಟೇಟ್ ಮಾಡಿದಾಗ 10 ಸೆಕೆಂಡ್ ಟೈಮ್ ಹಿಡಿಬೇಕು. ನಾರ್ಮಲಿ ನಾವು ನೆಕ್ ರೊಟೇಷನ್ ಮಾಡಿ ಅಂದಾಗ ಕೆಲವೆಲ್ಲ ಪೇಷಂಟ್ಸ್ 1-2 ಸೆಕೆಂಡಿಗೆ ಒಂದು ರೊಟೇಷನ್ ಮಾಡಿ ಕೊನೆಗೆ ಒಂದು ವಾರ ಆದ್ಮೇಲೆ ಕತ್ ನೋವು ಅಂತ ಬಂದಿರ್ತಾರೆ. ಸೊ ಆ ರೀತಿ ಇರೋದ್ರಿಂದ 10 ಸೆಕೆಂಡಿಗೆ ಒಂದು ರೊಟೇಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಗ ನೀವು ರೊಟೇಟ್ ಮಾಡ್ಬೇಕಾದ್ರೆ ನಿಮ್ಮ ಏನು ತಲೆಯ ತೂಕ ಇರುತ್ತೆ ಅದೇ ಡಂಬಲ್ ಆಗುತ್ತೆ.
1: ಅದೇ, ಅದನ್ನು ಯೋಗದ ದೃಷ್ಟಿಯಲ್ಲಿ ನೋಡಿದಾಗ ಅದು ವೃತ್ತಾಕಾರವಾಗಿ ಇನ್ಹೇಲ್ ಎಕ್ಸೇಲ್ ಎರಡನ್ನು ಕರೆಕ್ಟ್ ಸಮ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಹೀಗೆ ಒಂದು ಬಲಬದಿಯಿಂದ ಹಿಂದೆ ಹೋದಾಗ ತಗೋಬೇಕು, ಮತ್ತೆ ಮುಂದೆ ಬಂದಾಗ ಬಿಡಬೇಕಾಗತ್ತೆ. ಆ ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ರೆ ಓಕೆ,
0: ದಟ್ ಈಸ್ ವೆರಿ.
1: ಉಸಿರಾಟ ತುಂಬ ಮುಖ್ಯ ಅಂತೇಳಿ ನಾವು ಯೋಗದಲ್ಲಿ ಹೇಳ್ತೀವಿ. ಅದೇ ರೀತಿ ಬೇರೆ ಕೆಲಸ ಕಾರ್ಯಗಳು ಮಾಡುವಾಗೂ ಭಾಳ ಪ್ರಮುಖ ಆಗುತ್ತೆ. ಈಗ ಒಬ್ಬರು ಈಗ ಏನೋ ಒಂದು ಎಕ್ಸರ್ಸೈಸ್ ಮಾಡಬೇಕಂದಾಗ ಕೆಲವು ಪರೀಕ್ಷೆಗಳನ್ನು, ಉದಾಹರಣೆ ಅವರಿಗೆ BP ಶುಗರ್ ಎಷ್ಟಿದೆ ನೋಡಿಕೊಂಡು ಎಕ್ಸರ್ಸೈಸ್ ಅದಕ್ಕೆ ಇಳಿಬೇಕಾಗತ್ತಾ, ಏನು ಪರೀಕ್ಷೆಗಳನ್ನು ಮಾಡ್ಕೋಬೇಕಾಗತ್ತೆ?
0: ಎಸ್ಪೆಷಲಿ ಯಾವುದೇ ಒಂದು ವ್ಯಕ್ತಿ 40 ವರ್ಷದ ಮೇಲಿದ್ದು ಆಗ ಅವ್ರು ಎಕ್ಸರ್ಸೈಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ರೆ ಬೇಸಿಕ್ ಹೆಲ್ತ್ ಚೆಕಪ್ ಮಾಡಿಸ್ಲೇಬೇಕು. ಹಿಂದೆ ನಮಗೆ ಬ್ಲಡ್ ಟೆಸ್ಟ್ ಎಲ್ಲಾ ಕಡೆನೂ ಆಗ್ತಿರ್ಲಿಲ್ಲ, ಬಟ್ ಈಗ ಎಲ್ಲಾ ಕಡೆ ಬ್ಲಡ್ ಪ್ಯಾರಾಮೀಟರ್ಸ್ ನ ಮನೆಗೆ ಬಂದು ಕೂಡ ಮಾಡ್ತಿದ್ದಾರೆ. ಸೊ ಹೈಟ್, ವೆಯ್ಟ್, BP, ಶುಗರ್, ಹಾಗೆ ಇನ್ನೊಂದು ಅತಿ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋಂಥದ್ದು ವಿಟಮಿನ್ 2 ಮತ್ತು ಬಿ ಡಿಫಿಷಿಯನ್ಸಿ. ಸೊ ಬೆಂಗಳೂರಲ್ಲಿ ನೀವು 100 ಜನರನ್ನ ವಿಟಮಿನ್ 2 ಮತ್ತು ಡಿ ಟೆಸ್ಟಿಂಗ್ ಒಳಗಪಡಿಸಿ, ಐ ಕ್ಯಾನ್ ಟೆಲ್ 75 ಜನಕ್ಕಿಂತ ಮೇಲೆ ಆ ವಿಟಮಿನ್ ಡಿ ಕೊರತೆ ಇರುತ್ತೆ, 60 ಜನಕ್ಕಿಂತ ಮೇಲೆ ವಿಟಮಿನ್ 2 ಕೊರತೆ ಇದೆ. ಸೊ ಇದು ಎರಡೂ ನಮ್ಮ ದೇಹದ ಪೋಲಿಷ್ಗಳಿದ್ದಾವೆ. ಸೊ ಆ ಎರಡೂ ಅಂಶಗಳು ಕಮ್ಮಿ ಇದ್ದಾಗ ನಮ್ಮ ದೇಹದ ಸದೃಢತೆ ಕಮ್ಮಿ ಆಗಿರುತ್ತೆ. ಸೊ ಈ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋ ಮೊದಲು ಇದನ್ನೆಲ್ಲ ಪ್ಯಾರಾಮೀಟರ್ನ ನೀವು ಸೆಟ್ ರೈಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿ ನೋಡಿ, ಯು ವಿಲ್ ಸಿ ವಂಡರ್ಫುಲ್ ರಿಸಲ್ಟ್ ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್. ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯದಲ್ಲಿ ದೇಹದಲ್ಲಿ ಚೈತರಿಕೆ ಬರಬೇಕು ಅಂದರೆ ಈ ಎಲ್ಲ ಬೇಸಿಕ್ ಪ್ಯಾರಾಮೀಟರ್ನ ಟೆಸ್ಟ್ ಮಾಡಿಸಿ ನೀವು ತಿಳ್ಕೊಂಡು ಅದನ್ನು ಕರೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಇಮಿಡಿಯೇಟಾಗಿ ನಾಳೆನೆ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ನಾಳೆನೆ ಹೋಗಿ ಒಂದು 10 ಸತಿ 10 ಕೆಜಿ ಡಂಬಲ್ ಎತ್ತಿದ್ರೆ ನೆಕ್ಸ್ಟ್ ಡೇಗೆ ಮಸಲ್ ಫೈಬರ್ ಡ್ಯಾಮೇಜ್ ಆಗುತ್ತೆ. ನರಗಳಲ್ಲಿ ವಿಟಮಿನ್ 2 ಕೊರತೆ ಇದ್ರೆ ಆ ನರಗಳ ಡ್ಯಾಮೇಜಿಂದ ಮತ್ತೆ ರಿಕವರಿ ಟೈಮು ಲೇಟ್ ಆಗುತ್ತೆ. ಆ ರೀತಿ ಇರೋದ್ರಿಂದ ಇದೆಲ್ಲ ನಾವು ತಿಳ್ಕೊಂಡು ಮಾಡ್ಬೇಕು.
1: ಈಗ ವಿಟಮಿನ್ 2, B ಅಂತ ಹೇಳ್ತಾ ಇದ್ರಿ, ಅದು ಗುಳಿಗೆ ಸಿಗುತ್ತಲ್ಲ ತಗೊಂಬಿಟ್ರೆ ಆಯ್ತಲ್ಲ ಅಂತ ನಾವು ಒಂದು ವಿಚಾರ ಮಾಡ್ತೀವಿ. ಇನ್ನೊಂದು ಆಹಾರದ ಮೂಲಕವಾಗಿ ಅಥವಾ ಡಿ ಅಂತಂದಾಗ ಹೊರಗಡೆ ಹೋಗ್ಬೇಕು ಅಂತ ಅನ್ನೋದು ಇದೆ, ಏನು ಮಾಡಬೇಕು?
0: ಸೊ ವಿಟಮಿನ್ 2 ಇದು ಸೂರ್ಯನ UV ರೇಡಿಯೇಷನ್ 240 nanometers ಅಂಡ್ ಬಿಲೋ ಅಂತ ಹೇಳ್ತೀವಿ. ಆ ಸೂರ್ಯಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹನೇ ವಿಟಮಿನ್ ಡಿ ತಯಾರಿಸುತ್ತೆ. ನಾವೇನು ಇದಕ್ಕೆ ಟ್ಯಾಬ್ಲೆಟ್ ತಗೋಬೇಕು ಅಂತೂ ಇಲ್ಲ, ಅಥವಾ ಊಟದಲ್ಲಿ ಎಲ್ಲರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ಬೇಕಂತೂ ಇಲ್ಲ. ನಮ್ಮ ದೇಹದಲ್ಲೇ ಮಾಡೋ ಒಂದು ಕೆಪಾಸಿಟಿ ಇದೆ. ಆದ್ರೆ ನಾವೇನ್ ಮಾಡ್ತಿದ್ದೀವಿ, ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬಂದು ಬರೀ ಆಫೀಸ್ ಒಳಗೆ ಇಡೀ ದಿನ ಕೂತಿರ್ತೀವಿ. ಅಟ್ ಲೀಸ್ಟ್ ಲಂಚ್ ಬ್ರೇಕ್ ಅಲ್ಲಿ ಒಂದು 1/2 ಗಂಟೆ ಬಿಸಿಲಲ್ಲಿ ಇರಬೇಕು. ಆ ಬಿಸಿಲಲ್ಲಿದ್ರು ಏ ಬಿಸಿಲು ಮರಯ್ಯ, ನಾವು ಯಾಕೆ ಬಿಸಿಲಿಗೆ ಹೋಗ್ಬೇಕು ಅಂತ ನಾವು ಮತ್ತೆ ರೂಮ್ ಒಳಗೆ ಬಂದು ಕೂರ್ತೀವಿ. ಈ 20 ನಿಮಿಷ ನಮ್ಮ ದೇಹದ ಒಂದು 15-20% ಸ್ಕಿನ್ ಡೈರೆಕ್ಟ್ ಸನ್ ಕೆಳಗೆ ದಿನ ಇದ್ರೆ ಸಾಕು, ನಮ್ಗೆ ವಿಟಮಿನ್ ಡಿ ಸಿಗುತ್ತೆ. ಸೊ ಇದನ್ನ ಫಾಲೋ ಮಾಡಕ್ ಟ್ರೈ ಮಾಡಿ. ವಿಟಮಿನ್ 2 ಅಗೇನ್ ಇಟ್ಸ್

0: ವೆರಿ ಬೇಸಿಕ್ ರಿಕ್ವೈರ್ಡ್ ವಿಟಮಿನ್ ಟು ಕೀಪ್ ಅವರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಅವರ್ ಫಿಸಿಕಲ್ ಹೆಲ್ತ್ ಇನ್ ವೆರಿ ಗುಡ್ ಸ್ಟೇಟಸ್. ಸೊ ವಿಟಮಿನ್ ಬಿ ಅನ್ನೋಂಥದ್ದು ಎಲ್ಲ ವೆಜಿಟೇರಿಯನ್ ತರಕಾರಿಗಳಲ್ಲೂ ಸ್ವಲ್ಪ ಮಟ್ಟಿಗಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ರೈಸ್, ರೈಸಲ್ಲೂ ವಿಟಮಿನ್ ಬಿ ಸಿಗುತ್ತೆ. ಆದ್ರೆ ನಾವು ಆ ಪಾಲಿಶ್ನ ರೈಸ್ ಬೆಳ್ಳಕ್ಕೆ ಕಾಣಲಿ ಅಂತ ಏನು ಮಾಡ್ತಾ ಇದ್ದೀವಿ, ಅದರಲ್ಲಿ ನಮ್ಮ ವಿಟಮಿನ್ ಬಿ ಎಷ್ಟೋ ಮೇಲಿಂದ ಹೋಗ್ತಿದೆ ಎಲ್ಲ ಮೇಲಿನ ಪರದೆಗಳಲ್ಲಿ. ಕುಕ್ಕುಂಬರಲ್ಲಿ ವಿಟಮಿನ್ ಬಿ ಇರುತ್ತೆ, ಬಟ್ ನಾವು ಸಿಪ್ಪೆಯನ್ನ ಫುಲ್ ಸುಲಿದು ತಿನ್ಸಿವಿ, ಸೊ ಅದರಿಂದಾಗಿ ನಮ್ಗೆ ಅಲ್ಲೂ ಕಮ್ಮಿ ಸಿಗ್ತಿದೆ. ಹಾಗೆ ಅತಿ ಹೆಚ್ಚು ಸಿಗುವಂತದ್ದು ವಿಟಮಿನ್ ಬಿ ನಾನ್ ವೆಜ್ಗಳಲ್ಲಿ. ಸೊ ಚಿಕನ್, ಮಟನ್, ಫಿಶ್ ಇದೆಲ್ಲದ್ರಲ್ಲೂ ವಿಟಮಿನ್ ಬಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಟ್ ಆದಷ್ಟು ನಮ್ಮಲ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಬಿ ತಗೋಬೇಕು. ಬಟ್ ವೆಜಿಟೇರಿಯನ್ಸಿಗೆ ಯಾವುದೇ ಒಂದು ತರಕಾರಿಯನ್ನ ನಾವು 30 ಡಿಗ್ರಿ ಮೇಲೆ ಬೇಯಿಸಿದಾಗ ವಿಟಮಿನ್ ಬಿ ವಾಟರ್ ಸಾಲ್ಯುಬಲ್ ಇರೋದ್ರಿಂದ ಅದು ಹಾವಿ ಆಗ್ಬಿಡುತ್ತೆ. ಅದರಿಂದ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ನಮ್ಗೆ ಅದು ವಿಟಮಿನ್ ಬಿ ಸಾಂದ್ರತೆ ಉಳಿಸ್ಕೋಬಹುದು ಅನ್ನೋದು ಕೆಲವು ಬುಕ್ಸ್ ಹೇಳುತ್ತೆ. ಸೊ ಟ್ರೈ ಟು ಡೂ ದಟ್. ಆಗ್ಲಿಲ್ಲ ಅಂದಾಗ ಯಾರಿಗೆ ವಿಟಮಿನ್ ಬಿ ಕೊರತೆ ಇದೆ, ಅದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸಿಕ್ತಿಲ್ಲ ಅಂತವರು ವಿಟಮಿನ್ ಬಿ ಅನ್ನ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್ ನ್ಯೂರೋಬಯನ್ ಫೋರ್ಟ್ ಅನ್ನೋದು ಒಂದು ಟ್ಯಾಬ್ಲೆಟ್ ಇದೆ. ಸೊ ಅದನ್ನ ಎಲ್ಲರೂ ಡೈಲಿ ತಗೋಬಹುದು, ಅದರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ.
1: ಬಹಳ ವಿಶೇಷ ಅಂದ್ರೆ ಈಗ ನಾವು ಮಾತಾಡ್ತಾ ಹೋದ್ರೆ ತುಂಬಾನೇ ಇದೆ. ಈಗ ಆಹಾರ ಕ್ರಮ ಅದ್ರ ಬಗ್ಗೆನೂ ದೊಡ್ಡ ಚರ್ಚೆನೆ ಆಗತ್ತೆ. ತಾವು ಬಹಳ ಸರಳವಾಗಿ ಮತ್ತು ಬಹಳ ಅವಶ್ಯವಾಗಿ ನಾವು ಏನು ಅನುಸರಿಸಬೇಕಾಗಿದೆ ಅದರ ಎಲ್ಲ ವಿಧಾನಗಳನ್ನು ಹೇಳಿದ್ದೀರಿ. ಮತ್ತು ಎಕ್ಸರ್ಸೈಸ್ ಅಂತಂದ್ರೆ ಅದಕ್ಕೆ ಲಾಭನೂ ಇದೆ, ಅದರ ಕುರಿತಾಗಿ ಅನೇಕ ಎಚ್ಚರಿಕೆಗಳನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಆದಷ್ಟು ಡಾಕ್ಟರ್ ಏನು ಬಿಡು ರೋಗಕ್ಕಷ್ಟೇ ಚಿಕಿತ್ಸೆ ಕೊಡೋರು ಅಂತಂತ ಹೇಳಿ ಆ ನಿರ್ಲಕ್ಷ್ಯ ಮಾಡೋದು ಬೇಡ. ಸಂಬಂಧಪಡುವಂತಹ ಡಾಕ್ಟರ್ಗಳಿಗೆ ಹೋಗಿ ದಯವಿಟ್ಟು ಕೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡಲಿ ಅವರು ಅಂತಂತ ಹೇಳಿ ನಾವು ಬಯಸೋಣ. ಸರ್, ಬಹಳ ಸಂತೋಷ ಆಯಿತು, ಬಹಳ ಒಳ್ಳೆಯ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಕಡೆಯಿಂದನೂ ನಿಮಗೆಲ್ಲ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಆರೋಗ್ಯವಾಗಿರಿ, ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳಿ.
2: ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಏನ್ ಕಮ್ಲಿ, ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು?
4: ಏನಾಯ್ತು? ಏನೂ ಇಲ್ಲ ಬಿಡತ್ತೆ.
3: ಪರವಾಗಿಲ್ಲ ಹೇಳೆ.
4: ಈ ಸಾರಿನೂ ಹೆಣ್ಣೆ.
3: ಅಯ್ಯ, ಇಷ್ಟೇ ನೀನ್ ಹಣೆ ಬರ.
5: ಯಾಕವ ಹಂಗಂತೀಯ?
3: ಇನ್ನೇನು, ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
5: ಅವ ನಿಂಗೆ ಬುದ್ಗಿದ್ದಿ ನೆಟ್ಕಾಯ್ತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯಾ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ಟು ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರಿಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗೆ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
4: ಹೌದು.
5: ನೀ ಹೆಣ್ಣಲ್ವಾ?
4: ಹೌದು.
5: ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
3: ನೀನು ಹೇಳ್ತಿದ್ರೆ ನನ್ನ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
5: ಅವ್ವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ಕೆ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
6: ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
8: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಬದುಕಿನಲ್ಲಿ ಯಾವಾಗ ಇಂಥ ಕಷ್ಟಗಳು ಬರ್ತವೆ, ಇಂಥ ಸನ್ನಿವೇಶಗಳು ಎದುರಾಗ್ತವೆ ಅನ್ನೋದನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಅತಿಯಾದ ವಾಹನಗಳ ದಟ್ಟಣೆ, ಅಪಘಾತಗಳು, ಅಕಾಲಿಕವಾಗಿ ಬರುವಂಥ ಮರಣ, ಯಾವುದೇ

ವಯಸ್ಸಿನಲ್ಲಿ ಬರುವಂತಹ ಮಾರಕ ರೋಗಗಳು, ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವಂತಹ ಹೃದಯಾಘಾತ, ಹೀಗೆ ಮನುಷ್ಯ ವಯಸ್ಸು ಪೂರ್ಣಗೊಂಡು ಸಾವನ್ನಪ್ತಾನೆ ಅನ್ನುವಂತಹ ಕಲ್ಪನೆಯೇ ಮಾಯವಾಗಿ ಸಣ್ಣ ವಯಸ್ಸಿನಲ್ಲೇ ಮನುಷ್ಯರು ಸಾವಿಗೀಡಾಗುವಂತಹ ದುರ್ಘಟನೆಗಳು ದಾಖಲಾಗ್ತಾನೆ ಇವೆ. ಮೊದಲೆಲ್ಲ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿ 100 ವರ್ಷ 110 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿ ವಾತಾವರಣವೇ ಪೂರ್ತಿ ಬೇರೆಯಾಗಿದೆ. ಯಾವ ಸಮಯದಲ್ಲೂ ಯಾವುದೇ ವ್ಯಕ್ತಿ ಸಾವಿಗೀಡಾಗಬಹುದು. ಇವತ್ತು ಮನೆಯಿಂದ ಹೊರಗೆ ಹೋದವನು ಸುರಕ್ಷಿತವಾಗಿ ಮನೆಗೆ ಬರ್ತಾನೆ ಅನ್ನುವಂತಹ ಗ್ಯಾರಂಟಿಯೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಮನೆಯ ಕುಟುಂಬದ ದುಡಿತಾಯ ಮಾಡ್ತಾ ಇರುವಂತಹ ವ್ಯಕ್ತಿ ಅಪಘಾತಕ್ಕೀಡಾದ್ರೆ, ಸಾವಿಗೀಡಾದ್ರೆ, ಆ ಇಡೀ ಕುಟುಂಬ ಆತನನ್ನ ಉಳಿಸಿಕೊಳ್ಳಿಕ್ಕೆ ಆರ್ಥಿಕ ಸಮಸ್ಯೆಯಿಂದಾಗಿ ಹೆಣಗಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಅಯ್ಯೋ, ದುಡ್ಡಿಲ್ಲ, ದುಡ್ಡಿದ್ದಿದ್ರೆ ಅವನನ್ನ ಉಳಿಸ್ಕೊಳ್ಬಹುದಿತ್ತು ಅಂತ ಕೊರಗುವಂತಹ ಸನ್ನಿವೇಶಗಳು ಉಂಟಾಗ್ಬಹುದು. ಈ ಎಲ್ಲ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಜೀವ ವಿಮೆ ಅನ್ನುವಂತಹ ಒಂದು ಸೂತ್ರವನ್ನ ಪರಿಚಯಿಸಲಾಯಿತು. ವಿವಿಧ ಅಧ್ಯಯನಗಳ ಪ್ರಕಾರ ದೇಶದ 100%-30% ಮಂದಿ ಮಾತ್ರ ಜೀವ ವಿಮೆಯನ್ನ ಮಾಡಿಸಿಕೊಳ್ಳುತ್ತಾರೆ. ಉಳಿದ 70% ಜನಕ್ಕೆ ಜೀವ ವಿಮೆ ಬಗ್ಗೆ ಕಲ್ಪನೆಯೇ ಇಲ್ಲ. ಕಲ್ಪನೆ ಇದ್ರೂ ಕೂಡ ಅಯ್ಯೋ ನಮಗೇನಾಗಲ್ಲ ಬಿಡು ಅನ್ನುವಂತಹ ಒಂದು ಉಡಾಫೆಯ ಮನಸ್ಥಿತಿ, ಅಥವಾ ವಿಮೆಯನ್ನ ಕಟ್ಟಲಿಕ್ಕೆ ವರ್ಷ ವರ್ಷ ಅದಕ್ಕೆ ಹಣವನ್ನ ಪಾವತಿಸ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಯಾಕೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಅನ್ನುವಂತಹ ಒಂದು ಮನಸ್ಥಿತಿ. ಈ ಕಾರಣಗಳಿಂದಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ವಿಮೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಲ್ಲ. ಇದಲ್ಲದೆ ವಿಮೆಯ ಬಗ್ಗೆ ಯಾವ ಪಾಲಿಸಿ ಒಳ್ಳೆಯದು, ಯಾವುದು ನಮಗೆ ತುಂಬಾ ಅನುಕೂಲಕರವಾಗಿದೆ ಅನ್ನುವಂತಹ ಮಾಹಿತಿಯ ಕೊರತೆಯಿಂದಾಗಿಯೂ ವಿಮೆಯನ್ನ ಮಾಡಿಸಿಕೊಳ್ಳಿಕ್ಕೆ ಭಾರತೀಯರು ಹಿಂದೆ ಬೀಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು. ಯಾವುದೇ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಯಾವುದೇ ದುರ್ಘಟನೆಯೋ ಮರಣವೋ ಸಂಭವಿಸ್ತು ಅಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ 2 ಮಹತ್ವದ ವಿಮಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇವುಗಳಲ್ಲಿ ಮೊದಲನೆಯದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನ ಯಾವುದೇ ಕಾರಣದಿಂದಾಗಿ ವ್ಯಕ್ತಿ ಮರಣ ಹೊಂದಿದ್ರು ಆತನ ಕುಟುಂಬಕ್ಕೆ ಅಥವಾ ಆ ಒಂದು ಪಾಲಿಸಿಗೆ ನಾಮಿನಿ ಆದವರಿಗೆ ವಿಮೆಯ ರಕ್ಷಣೆಯನ್ನು ನೀಡುವಂತ ಯೋಜನೆ ಇದಾಗಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯನ್ನು LIC ಮತ್ತು ಇತರ ಯಾವುದೇ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಇದು 1 ವರ್ಷದ ಅವಧಿಯದ್ದಾಗಿದ್ದು ವರ್ಷದಿಂದ ವರ್ಷಕ್ಕೆ ಈ ಯೋಜನೆಯನ್ನ ನವೀಕರಣ ಮಾಡಿಕೊಳ್ಬಹುದು. ಈ ಉದ್ದೇಶಕ್ಕಾಗಿ ಬ್ಯಾಂಕ್ಗಳೊಂದಿಗೆ ವಿಮಾ ಕಂಪನಿಗಳು ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ಯಾರು ವಿಮೆಯನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಆ ಚಂದಾದಾರರು ನೇರವಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಬಹುದು. ಹಾಗಾದ್ರೆ ನೋಂದಣಿ ಪ್ರಕ್ರಿಯೆ ಹೇಗೆ? ಈ ಒಂದು ಕೇಂದ್ರ ಸರ್ಕಾರದ ಈ ವಿಮಾ ಯೋಜನೆಗೆ ನಮ್ಮ ಹೆಸರನ್ನ ದಾಖಲಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನ LIC ಅಂದ್ರೆ ಜೀವ ವಿಮಾ ನಿಗಮ ಇದೆಯಲ್ಲ, LIC ಮತ್ತು ಭಾರತದ ಇತರ ಯಾವುದೇ ಖಾಸಗಿ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳು ಈ ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅನ್ನ ನೇರವಾಗಿ ಸಂಪರ್ಕಿಸಬಹುದು. ಬ್ಯಾಂಕ್ಗಳು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ನೇರವಾಗಿ ಬ್ಯಾಂಕ್ಗೆ ಹೋಗಿ ಈ ಒಂದು ಯೋಜನೆಯ ಸಲುವಾಗಿ ನಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಒಬ್ಬ ವ್ಯಕ್ತಿ 1ಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ರೆ ಆ ಎಲ್ಲಾ ಖಾತೆಗಳ ಮೂಲಕ ವಿಮೆಯನ್ನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ಕೇವಲ 1 ಬ್ಯಾಂಕ್ ಖಾತೆಯ ಮೂಲಕ ಯೋಜನೆಯನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನ ಆ ಬ್ಯಾಂಕಿಗೆ ಸಲ್ಲಿಸಬೇಕು. ನಂತರ ನಾಮಿನಿಯು ಬ್ಯಾಂಕ್ ಅಥವಾ ವಿಮಾ ಕಂಪನಿಯ ಶಾಖೆಗಳು, ಆಸ್ಪತ್ರೆಗಳು ಮತ್ತು ಗೊತ್ತುಪಡಿಸಿದಂತಹ ವೆಬ್ಸೈಟ್ಗಳು ಸೇರಿ ವಿಮಾ ಏಜೆಂಟ್ಗಳಂತಹ ಯಾವುದೇ ಮೂಲದಿಂದ ಕ್ಲೈಮ್ ಅರ್ಜಿ ಮತ್ತು ಡಿಸ್ಚಾರ್ಜ್ ರಸೀದಿಯನ್ನು ಸಂಗ್ರಹಿಸಬೇಕು. ಆ ಮೃತಪಟ್ಟ

0: ಂತಹ ವ್ಯಕ್ತಿ ಯಾವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು, ಆ ದಾಖಲೆಯಿಂದ ಯಾವಾಗ ಡಿಸ್ಚಾರ್ಜ್ ಆದ್ರು, ಯಾವ ಕಾರಣದಿಂದ ಅವರು ಮರಣ ಹೊಂದಿದ್ದಾರೆ, ಯಾವತ್ತು ಮರಣ ಹೊಂದಿದ್ದಾರೆ, ಇತ್ಯಾದಿ ದಾಖಲೆಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಅಂತಿಮವಾಗಿ ನಾಮಿನಿಯು ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ರಶೀದಿ ಮತ್ತು ಮರಣ ಪ್ರಮಾಣ ಪತ್ರವನ್ನ, ನಾಮಿನಿಯ ಬ್ಯಾಂಕ್ ಖಾತೆಯ ವಿವರಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಬ್ಯಾಂಕ್ ಕ್ಲೈಮ್ ಅರ್ಜಿ ಮತ್ತು ನಾಮಿನಿ ವಿವರಗಳನ್ನ, ಆ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿದ ನಂತರ, ಹೌದು ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಈತನ ಕುಟುಂಬ ಜೀವ ವಿಮಾ ರಕ್ಷಣೆಯ ಹಣವನ್ನ ಪಡೆದುಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿದೆ ಅನ್ನುವಂಥದ್ದು ಇತ್ಯರ್ಥ ಆದ ಬಳಿಕ ಅವರಿಗೆ ಹಣ ಸಂದಾಯ ಮಾಡುವಂತಹ ಕೆಲಸವನ್ನ ಮಾಡಲಾಗತ್ತೆ. ಯಾವ ವಿಮಾ ಕಂಪನಿ ಯಾವ ಕಚೇರಿಗೆ ಈ ಒಂದು ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರುತ್ತೋ ಆ ಕಚೇರಿಗೆ ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ವಿಮಾದಾರರ ಮರಣದ ಪುರಾವೆ, ಮೃತರ ಅಥವಾ ನಾಮಿನಿಯ ಆಧಾರ್ ಸಂಖ್ಯೆ, ಪಾನ್ ಕಾರ್ಡ್, ನಾಮಿನಿ ಅಥವಾ ಮೃತಪಟ್ಟವರಿಗೆ ಸಂಬಂಧಿಸಿದಂತಹ KYC ದಾಖಲೆ, ಪಾಸ್ಬುಕ್ನ ಮೊದಲ ಎರಡು ಪುಟಗಳು ಅಥವಾ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನು ತೋರಿಸುವಂತಹ ಬ್ಯಾಂಕ್ನ ಒಂದು ವಿವರ. ಒಂದು ವೇಳೆ ವಿಮಾದಾರರ ಮೊದಲೇ ನಾಮಿನಿ ಸಾವನ್ನಪ್ಪಿದ್ರೆ ನಾಮಿನಿಯ ಮರಣ ಪ್ರಮಾಣ ಪತ್ರ, ಅವರ ಬ್ಯಾಂಕ್ ಖಾತೆ, ಅವರ ಸಾವಿನ ಪುರಾವೆ. ಕ್ಲೈಮ್ದಾರರು ನಾಮಿನಿ ಹೊಂದಿಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾದಿಯಾಗುವವರು ಯಾರಪ್ಪ, ಅವರು ಒಂದು ವೇಳೆ ನಾಮಿನಿಯ ಹೆಸರನ್ನು ತಿಳಿಸೇ ಇರಲಿಲ್ಲ, ಅಂಥ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಅವರ ಉತ್ತರಾಧಿಕಾರಿ ಯಾರು, ಅವರ ಪುರಾವೆ, ಕ್ಲೈಮ್ ಬಿಡುಗಡೆಗಾಗಿ ಮುಂಗಡ ರಶೀದಿಯನ್ನ ಸರಿಯಾಗಿ ಭರ್ತಿ ಮಾಡಿ ಆ ಒಂದು ಅರ್ಜಿ, ಕ್ರಮವಾಗಿ ಭರ್ತಿ ಮಾಡಿದ ಕ್ಲೈಮ್ ಅರ್ಜಿಯನ್ನ ಸಲ್ಲಿಸಿದ 30 ದಿನಗಳ ಒಳಗೆ ವಿಮಾ ಕಂಪನಿಗೆ ರವಾನೆ ಮಾಡಲು, ಈ ಎಲ್ಲ ದಾಖಲೆಗಳನ್ನ ಆ ಒಂದು ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಅರ್ಜಿ ಪೂರ್ಣವಾಗಿದೆಯೇ ಇಲ್ಲವೇ, ಕ್ಲೈಮ್ ಸ್ವೀಕಾರಾರ್ಹವಾಗಿದೆಯೇ, ವಿಮಾದಾರರು ಎಲ್ಲ ರೀತಿಯ ಸರಿಯಾದ ದಾಖಲೆಗಳನ್ನ ಸಲ್ಲಿಸಿದ್ದಾರೆಯೇ ಇತ್ಯಾದಿಗಳನ್ನ ಪರಿಶೀಲನೆಯನ್ನ ಮಾಡಿ ಇವೆಲ್ಲ ಸರಿ ಇದೆ ಅಂತ ಗೊತ್ತಾದಾಗ ಆ ಒಂದು ಮರಣ ಪಟ್ಟಂತವರ ನಾಮಿನಿಗೆ ವಿಚಾರವನ್ನ ತಿಳಿಸಲಾಗುತ್ತೆ. ಕ್ಲೈಮ್ ಜಾರಿಯಲ್ಲಿದ್ದಾಗ ಮತ್ತು ಆ ಸದಸ್ಯರಿಗೆ ಯಾವುದೇ ಕ್ಲೈಮ್ ಇತ್ಯರ್ಥವಾಗದೇ ಇದ್ದಾಗ ನಾಮಿನಿಯ ಬ್ಯಾಂಕ್ ಖಾತೆಗೆ ಪಾವತಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಬ್ಯಾಂಕಿಗೆ ಗುರುತಿಸಲಾದ ಪ್ರತಿಯೊಂದಿಗೆ ನಾಮಿನಿಗೆ ಈ ಒಂದು ವಿಚಾರವನ್ನ ತಿಳಿಸ್ತಾರೆ. ಕ್ಲೈಮ್ ಅನ್ನು ಅನುಮೋದನೆ ಮಾಡಲು ಮತ್ತು ಹಣವನ್ನು ವಿತರಿಸಲು ವಿಮಾ ಕಂಪನಿಗೆ ಗರಿಷ್ಠ ಸಮಯ ಮಿತಿ ಇರುತ್ತೆ. ಬ್ಯಾಂಕಿನಿಂದ ಕ್ಲೈಮ್ ಸ್ವೀಕರಿಸಿದ 7 ದಿನಗಳವರೆಗೆ ಅವರಿಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಈ ಎಲ್ಲ ಮಾಹಿತಿಗಳನ್ನು ನಾವು ಸಲ್ಲಿಸಿದ ನಂತರ ನಾಮಿನಿದಾರರಿಗೆ 2 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ನೀಡುತ್ತೆ. ಹಾಗಾಗಿ ಈ ಎಲ್ಲ ಮಾಹಿತಿಯನ್ನ ಆದಷ್ಟು ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಇಂಥ ಒಂದು ಉತ್ತಮವಾದಂತಹ ಯೋಜನೆಯ ಲಾಭವನ್ನ ನಮ್ಮ ದೇಶದ ಜನ ಪಡೆದುಕೊಳ್ಳಬೇಕು. ಅಚಾನಕ್ ಆಗಿ ಜೀವನದಲ್ಲಿ ಏನೋ ದುರ್ಘಟನೆಯಾಗಿ ಕುಟುಂಬ ಸದಸ್ಯರು ಮರಣ ಹೊಂದ್ಬಿಟ್ರೆ ಆ ನಂತರ ಅವರ ಕುಟುಂಬ ಆರ್ಥಿಕ ಸಮಸ್ಯೆಯಿಂದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಉತ್ತಮವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೆಚ್ಚಿನ ಜನರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತಾಗ್ಲಿ ಅಂತ ನಾವೆಲ್ಲ ಆಶಿಸೋಣ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊಲ್ಕತ್ತಾ

0: ಕೊಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ನಡೆದ ಮತದಾನದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಮತ್ತು ಆಮದು ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಗಮನಾರ್ಹವಾಗಿ ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ಗುಜರಾತ್ ಮತ್ತು ಅಸ್ಸಾಂ ರಾಜ್ಯ ಭೇಟಿ ವೇಳೆ ಈ ಬದಲಾವಣೆ ಜಾರಿಗೆ ತರಲಾಗಿದ್ದು, ವಿಶೇಷ ರಕ್ಷಣಾ ಪಡೆಯ ಶಿಷ್ಟಾಚಾರದ ಅಡಿಯಲ್ಲಿ ಅಗತ್ಯವಿರುವ ಎಲ್ಲಾ ಭದ್ರತಾ ವ್ಯವಸ್ಥೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ತಮ್ಮ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸಾಧ್ಯವಿರುವ ಕಡೆಗಳಲ್ಲಿ ಹೊಸದಾಗಿ ಖರೀದಿಸದೆ ಲಭ್ಯವಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಪ್ರಧಾನಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನೀಡಿದ 7 ಮನವಿಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿಯವರ ಈ ನಿರ್ಧಾರವನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ಧಕ್ಕೆ ಬಾರದಂತೆ ಇಂಧನ ಉಳಿತಾಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ಮೂಲಕ ನಾಯಕರು ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. 1998 ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಜಾಗತಿಕ ಮಟ್ಟದ ಎಲ್ಲಾ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪರೇಜ್ ಮಖೆನ್ನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಭೇಟಿಯಾದರು. ಈ ವೇಳೆ ಅವರು ಆದ್ಯತಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡಲು ಮತ್ತು ಸೇವಾ ಆರ್ಥಿಕತೆಗೆ ವೇಗ ನೀಡಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೊ ಇಂದು ಬೆಳಗ್ಗೆ ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಜೈಶಂಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ 6% ಭಾರೀ ಏರಿಕೆ ಕಂಡುಬಂದಿದೆ. ಬಹು ಸರಕು ವಿನಿಮಯ ಕೇಂದ್ರ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನದ ಬೆಲೆ 6% ಏರಿಕೆಯಾಗಿ ಪ್ರತಿ 10 ಗ್ರಾಂಗೆ 1,62,597 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಜುಲೈ ಒಪ್ಪಂದದ ಬೆಳ್ಳಿ ಬೆಲೆಯು 6.4% ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿ ಗಡಿ ತಲುಪಿದೆ ಎಂದು ವರದಿಯಾಗಿದೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಸೆಸ್ ಒಳಗೊಂಡಂತೆ

0: ಆಮದು ಸುಂಕವನ್ನು ಶೇಕಡಾ 6ರಿಂದ ಶೇಕಡಾ 15ಕ್ಕೆ ಏರಿಸಿದೆ. ಇದಲ್ಲದೆ ಪ್ಲಾಟಿನಂ ಮೇಲಿನ ಆಮದು ಸುಂಕವನ್ನು ಶೇಕಡಾ 6.4ರಿಂದ ಶೇಕಡಾ 15.4ಕ್ಕೆ ಹೆಚ್ಚಿಸಲಾಗಿದ್ದು, ಈ ಕ್ರಮವು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇಂಧನ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ವಿವಿಧ ಕ್ರಮಗಳ ನಡುವೆಯೇ ಈ ತೆರಿಗೆ ಹೆಚ್ಚಳದ ನಿರ್ಧಾರ ಹೊರಬಿದ್ದಿದೆ. ನೀಟ್ ಯುಜಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ತಂಡ ಇಂದು ಜೈಪುರಕ್ಕೆ ಆಗಮಿಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ. ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಈಗಾಗಲೇ ವಶಕ್ಕೆ ಪಡೆದಿದ್ದ ಸುಮಾರು 24 ಜನರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಸಿಕಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ತಂಡ ನೂರಾರು ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಈ ನಡುವೆ ಸಿಬಿಐ ಪ್ರಕರಣದ ತನಿಖೆಯ ಜಾಲವನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದ 2 ಜಿಲ್ಲೆಗಳ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ತನಿಖೆ ನಡೆಯುತ್ತಿದೆ. ಪರೀಕ್ಷೆಗಿಂತ ಕೆಲ ದಿನಗಳ ಮೊದಲೇ ಸೋರಿಕೆಯಾದ ಅಸಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಿದ್ದಪಡಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆ ಕೇರಳದ ಹಲವು ವಿದ್ಯಾರ್ಥಿಗಳಿಗೆ ತಲುಪಿದೆ ಎಂದು ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ. ಮಾದಕ ದ್ರವ್ಯಜಾಲದ ಪ್ರಮುಖ ರೂವಾರಿ ಹಾಗೂ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಪರಾಧಿ ಪ್ರಭದೀಪ್ ಸಿಂಗ್ನನ್ನು ಅಜರ್ಬೈಜಾನ್ನಿಂದ ಭಾರತಕ್ಕೆ ಕರೆತರುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ ಮತ್ತು ದೆಹಲಿ ಪೊಲೀಸರ ಸಮನ್ವಯದೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ದೆಹಲಿ ಪೊಲೀಸ್ ವಿಶೇಷ ಘಟಕದಲ್ಲಿ ದಾಖಲಾಗಿದ್ದ ಎನ್ಡಿಪಿಎಸ್ ಕಾಯ್ದೆಯಡಿ ದಾಖಲಾದ ಪ್ರಕರಣದಲ್ಲಿ ಪ್ರಭದೀಪ್ ಸಿಂಗ್ ಬೇಕಾಗಿದ್ದ. ಈ ಪ್ರಕರಣದಲ್ಲಿ ಈಗಾಗಲೇ ಬೃಹತ್ ಪ್ರಮಾಣದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಹಲವು ಸಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಇಡೀ ಜಾಲದ ರೂವಾರಿಯಾಗಿ ಪ್ರಭದೀಪ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತನಿಖಾ ಸಂಸ್ಥೆ ಹೇಳಿದೆ. ಇಂತಹ ನಿರಂತರ ಸಮನ್ವಯದ ಪ್ರಯತ್ನಗಳಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ 160ಕ್ಕೂ ಹೆಚ್ಚು ಅಪರಾಧಿಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಗಿದೆ ಎಂದು ಸಂಸ್ಥೆ ಮಾಹಿತಿ ನೀಡಿದೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ 38 ವರ್ಷದ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಖನೌದಲ್ಲಿ ನಿಧನರಾಗಿದ್ದಾರೆ. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19ರೊಳಗೆ ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತಿದ್ದು, ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.in ಭೇಟಿ ನೀಡಬಹುದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ನವ ರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ದ ಗುಜರಾತ್ ಟೈಟನ್ಸ್ 87 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನಗಳ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ ಶೇಕಡಾ 15ಕ್ಕೆ ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:22. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರ ಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಸ್ನೇಹ ಹಂಪಿಹೊಳೆ ಹಾಡಿರುವ ವಚನಗಳನ್ನು ಕೇಳುವಿರಿ.

ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕಾಯಭ್ರಮೆಯಿಂದ ಕೈಲಾಸ, ಮೋಳಿಗೆ ರಚನೆ ಮೋಳಿಗೆ ಮಾರಯ್ಯ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 1:30 ಆಗಲಿದೆ. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಶುಭಾಶಯ. ಸ್ನೇಹಿತರೆ, ಊಟದ ಬಳಿಕ ತಾಂಬೂಲ ಸೇವನೆ ಅಥವಾ ಬೀಡ ತಿನ್ನೋದು ಭಾರತೀಯರ ಹೆಚ್ಚಿನ ಮನೆಗಳಲ್ಲಿ ಸಾಮಾನ್ಯ ಪರಿಪಾಠ. ಮದುವೆ ನಿಶ್ಚಿತಾರ್ಥದಂತಹ ಶುಭ ಕಾರ್ಯ, ದೇವರ ಪೂಜಾ ಕಾರ್ಯ, ಕೂಟ ಸಮಾರಂಭಗಳಲ್ಲಿ ವೀಳ್ಯದೆಲೆಗೆ ವಿಶೇಷ ಮಹತ್ವ ಇದೆ. ದೈವಿಕ ಭಾವಕ್ಕೂ, ಪ್ರಣಯ ಭಾವಕ್ಕೂ, ಬಾಂಧವ್ಯಕ್ಕೂ ಬೆಸುಗೆ ಹಾಕೋ ಈ ತಾಂಬೂಲ ಅಥವಾ ಎಲೆ ಅಡಕೆಯ ಕೆಲವು ವಿಶೇಷತೆಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ಈ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ರಾಜೇಶ್ ಹಾಗೂ ನಂದಿತಾ. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಾ.

0: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಎಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
1: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರಕಿಲ್ಲ.
0: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ

ಭಾರತೀಯ ಸಂಪ್ರದಾಯದಲ್ಲಿ ತಾಂಬೂಲಕ್ಕೆ ಪ್ರಮುಖ ಸ್ಥಾನ ನೀಡಲಾಗಿದೆ. ನಿಶ್ಚಿತಾರ್ಥ, ಮದುವೆ, ಪೂಜೆ, ವ್ರತ, ಶುಭ ಸಮಾರಂಭಗಳಲ್ಲಿ ತಾಂಬೂಲ ಇರಲೇಬೇಕು. ಹಿಂದೆ ಯುದ್ಧದ ಸಂದರ್ಭದಲ್ಲಿ ರಣವೀಳ್ಯ ನೀಡುವಲ್ಲಿ ವೀಳ್ಯದೆಲೆ ಬಳಕೆಯಾಗ್ತಾ ಇತ್ತು. ಊಟವಾದ ಬಳಿಕ ಎಲೆ ಅಡಿಕೆ ತಿನ್ನಬೇಕು ಅನ್ನೋ ಸಂಪ್ರದಾಯವಿದೆ. ಹೀಗಾಗಿ ಮನೆಗೆ ಬಂದ ಅತಿಥಿಗಳಿಗೆ ಮೊದಲು ಕುಡಿಯಲು ನೀರು ಕೊಟ್ಟು ಊಟ ಬಡಿಸಿ ನಂತರ ತಾಂಬೂಲ ನೀಡೋ ಪದ್ಧತಿ ಇಂದಿಗೂ ಕೆಲವೊಂದು ಕಡೆ ಆಚರಣೆಯಲ್ಲಿದೆ. ನಮ್ಮ ಪೂರ್ವಜರು ಯಾವುದೇ ಕಾರ್ಯಕ್ರಮಗಳಿಗೆ ಆಮಂತ್ರಣ ಪತ್ರಿಕೆಗಳನ್ನು ಮುದ್ರಿಸ್ತಾ ಇರಲಿಲ್ಲ. ಬದಲಾಗಿ ತಾಂಬೂಲ ನೀಡೋ ಮೂಲಕ ಕಾರ್ಯಕ್ರಮಕ್ಕೆ ಆಮಂತ್ರಣ ನೀಡಲಾಗ್ತಿತ್ತು. ಹೀಗೆ ಆಮಂತ್ರಿಸುವ ಪದ್ಧತಿ ಇಂದಿಗೂ ನಮ್ಮ ಸಂಪ್ರದಾಯದಲ್ಲಿ ಕಾಣಬಹುದು. ವೀಳ್ಯದೆಲೆ ಅಡಿಕೆ ಜಗಿಯುವುದನ್ನೇ ಒಂದು ಪ್ರಮುಖ ಹವ್ಯಾಸವನ್ನಾಗಿರಿಸಿಕೊಂಡವರು ಸಾಕಷ್ಟು ಮಂದಿ ಇದ್ದಾರೆ. ಹೀಗೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ವೀಳ್ಯದೆಲೆಯು ಬಳಕೆಯಾಗುತ್ತೆ. ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಎಸ್ವಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಚಂದನದ ಗೊಂಬೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಸಂಗೀತ ರಾಜಣ್ಣ ಗೇಂದ್ರ.

ಗೆಳೆಯರೆ, ತಾಂಬೂಲದಲ್ಲಿ ವೀಳ್ಯದೆಲೆಯ ಪಾತ್ರ ಮಹತ್ತರವಾದದ್ದು. ವೀಳ್ಯದೆಲೆ ತುದಿಯಲ್ಲಿ ಲಕ್ಷ್ಮೀದೇವಿ ವಾಸವಿರ್ತಾಳಂತೆ. ವೀಳ್ಯದೆಲೆಯ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ, ವೀಳ್ಯದೆಲೆಯ ಮಧ್ಯದಲ್ಲಿ ಸರಸ್ವತೀದೇವಿ, ವೀಳ್ಯದೆಲೆಯ ಎಡಭಾಗದಲ್ಲಿ ಪಾರ್ವತೀದೇವಿ, ವೀಳ್ಯದೆಲೆಯ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ, ವೀಳ್ಯದೆಲೆಯ ಹಿಂಭಾಗದಲ್ಲಿ ಚಂದ್ರನ ವಾಸ, ವೀಳ್ಯದೆಲೆಯ ಎಲ್ಲಾ ಮೂಲೆಗಳಲ್ಲಿ ಪರಮೇಶ್ವರನ ವಾಸ, ವೀಳ್ಯದೆಲೆಯ ಬುಡದಲ್ಲಿ ಮೃತ್ಯುದೇವತೆಯ ವಾಸವಿದೆ ಎಂದು ಹೇಳಲಾಗಿದೆ. ಈ ಕಾರಣಕ್ಕೆ ತಾಂಬೂಲ ಹಾಕಿಕೊಳ್ಳುವಾಗ ತುದಿಭಾಗ ತೆಗೆದು ಹಾಕಿಕೊಳ್ಳಲಾಗುತ್ತೆ. ವೀಳ್ಯದೆಲೆಯ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೂ ದಾರಿದ್ರ್ಯ ಲಕ್ಷ್ಮಿ ಇರ್ತಾರಂತೆ. ಆದ್ದರಿಂದಲೇ ವೀಳ್ಯದೆಲೆ ಹಾಕಿಕೊಳ್ಳುವರು ತೊಟ್ಟನ್ನು ಮುರಿದು ಹಾಕಿಕೊಳ್ತಾರೆ. ವೀಳ್ಯದೆಲೆ ಮಧ್ಯಭಾಗದ ನಂತರ ಮನ್ಮಥನ ವಾಸ. ಈ ಎಲ್ಲ ದೇವರುಗಳು ಇರೋದ್ರಿಂದಲೇ ವೀಳ್ಯದೆಲೆ ತಾಂಬೂಲಕ್ಕೆ ಇಷ್ಟೊಂದು ಮಹತ್ವ ಇದೆ. ಈಗ ಕೇಳಿ ರಾಜೇಶ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಮಿಲನ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ತಾಂಬೂಲ ನೀಡೋದಕ್ಕೂ ನಿರ್ದಿಷ್ಟ ಕ್ರಮಗಳಿವೆ. ಶುಭ ಸಮಾರಂಭಗಳಲ್ಲಿ ಹಬ್ಬ ಪೂಜೆ ವ್ರತಗಳನ್ನು ಆಚರಿಸಿದವರು ತಾಂಬೂಲ ನೀಡೋ ಆಚರಣೆ ಇದೆ. ಹೀಗೆ ತಾಂಬೂಲ ನೀಡುವಾಗ ಮೊದಲು ಮುತ್ತೈದೆಯರಿಗೆ ಅರಶಿನ ಕುಂಕುಮ ನೀಡಬೇಕು. ನಂತರ ತಾಂಬೂಲ ನೀಡುವಾಗ ವೀಳ್ಯದೆಲೆಯ ತುದಿ ಹಾಗೂ ಬಾಳೆಹಣ್ಣಿನ ತುದಿ ನಮ್ಮ ಕಡೆಯಲ್ಲಿರಬೇಕು ಅನ್ನೋ ನಿಯಮವಿದೆ. ವೀಳ್ಯದೆಲೆಯನ್ನು 2 ಅಥವಾ 5 ಸಂಖ್ಯೆಯಲ್ಲಿ, ಹಾಗೆಯೇ ಅಡಿಕೆಯನ್ನು ಅಥವಾ ಹಣ್ಣನ್ನು 2 ಸಂಖ್ಯೆಯಲ್ಲಿ ಇಡಬೇಕು. ತಾಂಬೂಲದಲ್ಲಿ ಯಾವುದಾದರೂ ಒಂದು ಹಣ್ಣನ್ನು ನೀಡಬೇಕು. ಇನ್ನು ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ತರಹ ವೀಳ್ಯದೆಲೆಯನ್ನು ಇಟ್ಟು ದೇವರಿಗೆ ನೈವೇದ್ಯ ಅರ್ಪಿಸಬೇಕು. ಇದು ತಾಂಬೂಲ ನೀಡುವಂತಹ ಕ್ರಮ. ಇನ್ನು ಯಾರ ಮನೆಯಲ್ಲಿ ತಾಂಬೂಲ ಕೊಟ್ಟರೂ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆ ನಂತರ ಅದನ್ನು ಬಳಸಬಹುದು. ಮಂಗಳವಾರ ಶುಕ್ರವಾರಗಳಂದು ಯಾವುದೇ ಕಾರಣಕ್ಕೂ ವೀಳ್ಯದೆಲೆಯನ್ನು ಹೊರಗೆ ಬಿಸಾಡಬಾರದು ಅನ್ನೋ ನಿಯಮವಿದೆ. ಹಸಿರಾಗಿರುವ ಮತ್ತು ಅಂದವಾದ ಹಸ್ತದ ಆಕಾರ ಇರುವ ಎಳೆಯ ವೀಳ್ಯದೆಲೆಗಳನ್ನೇ ದೇವರ ನೈವೇದ್ಯಕ್ಕೆ ಮತ್ತು ತಾಂಬೂಲಕ್ಕೆ ಇಡಲು ಬಳಸೋದು ಕ್ರಮವಂತೆ. ಈಗ ಕೇಳಿ ದೀಪಿಕಾ ಟಿ ಹಾಗೂ ಸಂಗಟಿಗರು ಹಾಡಿರುವ ರಂಗಿತರಂಗ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಅನೂಪ್ ಭಂಡಾರಿ.

ತಾಂಬೂಲ ನೀಡೋ ಕುರಿತು ಇನ್ನೂ ಕೆಲವು ನಂಬಿಕೆಗಳಿವೆ. ವೀಳ್ಯದೆಲೆ ತಾಂಬೂಲ ನೀಡುವಾಗ ವೀಳ್ಯದೆಲೆ ಮುಗಿದಿದೆ ಅಂತ ಅಂದುಕೊಂಡು ಬರೀ ಹಣ್ಣು ಅಥವಾ ತೆಂಗಿನಕಾಯಿ ಕೊಟ್ಟರೆ ಮುಂದೆ ಮಾಡುವಂತಹ ಕಾರ್ಯಗಳಿಗೆ ತುಂಬ ಅಡಚಣೆ ಉಂಟಾಗುತ್ತೆ. ಶುಭ ಕಾರ್ಯಗಳಾದರೆ ತುಂಬ ತೊಂದರೆಗಳಾಗ್ತವೆ, ಜನಸಹಾಯ ದೊರಕೋದಿಲ್ಲ, ಹಣಕಾಸಿಗೆ ಪರದಾಟ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇನ್ನು ಕೊಡುವಂತಹ ತಾಂಬೂಲದ ವೀಳ್ಯದೆಲೆ ಒಣಗಿದ್ರೆ ಅತಿಯಾದ ನಷ್ಟ ಮತ್ತು ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಮುಂದಿನ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಇನ್ನು ಯಾರಾದರೂ ಕೊಟ್ಟ ತಾಂಬೂಲವನ್ನ ದೇವರಿಗೆ ಸಮರ್ಪಿಸದೆ ಯಾವುದೋ ಮೂಲೆಯಲ್ಲಿ ಇಟ್ಟುಬಿಟ್ರೆ ಸಮಾಜದಲ್ಲಿ ಅಥವಾ ಬಂಧುಗಳಲ್ಲಿ ಅವರ ನಡುವೆ ಗೌರವ ಕಳೆದುಕೊಳ್ಬೇಕಾಗುತ್ತೆ, ಮಕ್ಕಳಿಗೆ ಮರವಿನ ರೋಗ ಬರುತ್ತಂತೆ. ಇನ್ನಷ್ಟು ಮಾತಾಡೋಣ. ಈಗ ಕೇಳಿ ಜನ್ಮದ ಜೋಡಿ ಚಿತ್ರದ ಈ ಗೀತೆ. ಗಾಯಕರು ರಾಜೇಶ್ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

ಇನ್ನು ಯಾರಾದರೂ ತಾಂಬೂಲ ಕೊಟ್ಟಾಗ ಮನೆಗೆ ತರದೆ ಎಲ್ಲಿಯಾದರೂ ಬಿಟ್ಟು ಬಂದರೆ ನಮ್ಮ ಕಾರ್ಯಗಳು ತುಂಬಾ ನಿಧಾನವಾಗ್ತವೆ, ವಿವಾಹ ಕಾರ್ಯಗಳಿಗೆ ಅಡಚಣೆಯಾಗುತ್ತೆ, ಶುಭ ಕಾರ್ಯಗಳು ನಿಧಾನವಾಗುತ್ತೆ, ಮಕ್ಕಳ ಮಾನಸಿಕ ಬೆಳವಣಿಗೆ ಕಡಿಮೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ತಾಂಬೂಲ ಕೆಳಕ್ಕೆ ಬಿದ್ದರೆ ಕೆಲಸಗಳು ಇನ್ನೇನು ಆಯಿತು ಅನ್ನೋ ಸಮಯಕ್ಕೆ ಅರ್ಧಕ್ಕೆ ಕೈಕೊಟ್ಟು ನಿಂತೋಗುತ್ತಂತೆ. ಇನ್ನು ತಾಂಬೂಲ ಕೊಡುವಾಗ ವೀಳ್ಯದೆಲೆ ಅಡಿಕೆ ಕೊಳೆತಿದ್ರೆ ದರಿದ್ರರಾಗ್ತೇವೆ ಅನ್ನುವಂತಹ ನಂಬಿಕೆ, ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಯಾರ ಮನೆಯಲ್ಲಿ ತಾಂಬೂಲ ಕೊಟ್ಟರೂ ಮೊದಲು ತಂದು ದೇವರ ಮುಂದೆ ಇಟ್ಟು ನಮಸ್ಕರಿಸಿ ಅನಂತರ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದು ಒಳ್ಳೆಯದು. ವೀಳ್ಯದೆಲೆ ತಾಂಬೂಲದ ಬಗ್ಗೆ ಇವಿಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಆಕಾಶವಾಣಿ ಮಂಗಳೂರು, ಈಗ ಸಮಯ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮಿಡ್ ಡೇ ನ್ಯೂಸ್ ಕೇಳುವಿರಿ.

ಈಗ ಕೇಳಿ ಸುದೇಶ್ ಭೋಸ್ಲೆ ಹಾಗೂ ಆಶಾ ಭೋಸ್ಲೆ ಹಾಡಿರುವ ದುಶ್ಮನ್ ದುನಿಯಾ ಕಾ ಚಿತ್ರದ ಗೀತೆ. ರವೀಂದ್ರ ಜೈನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

0: ಆಕಾಶವಾಣಿ ಮಂಗಳೂರು, ಈಗ ಸಮಯ 2.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ 5%-2% ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ 7 ಲಕ್ಷ ಬಿ ಖಾತಾದಾರರಿಗೆ ಅನುಕೂಲವಾಗಲಿದೆ. ಈ ಮೂಲಕ ಬೆಂಗಳೂರಿನ ಅಭಿವೃದ್ಧಿಗೆ 6ನೇ ಭೂ

0: ಗ್ಯಾರಂಟಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. 100 ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡದಿದ್ದರೆ 5% ಗೈಡೆನ್ಸ್ ವ್ಯಾಲ್ಯೂ ಇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇ 17ರಿಂದ ನೂತನ ಮಾರ್ಗಸೂಚಿ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು, ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿನ ಇಂಡಿಗನತ್ತದಲ್ಲಿ ಚಿರತೆ ದಾಳಿಯಲ್ಲಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಚಿರತೆ ಸೆರೆ ಕಾರ್ಯಪಡೆ ಸೇರಿದಂತೆ 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಹುಡುಕಾಟ ಮುಂದುವರೆದಿದ್ದು, ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬೆಳಗಿನ ಜಾವ ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದ್ದು, ಸದ್ಯ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಪ್ರಯತ್ನ ಮುಂದುವರೆಸಿದೆ. ವಿವಿಧ ಮಾದರಿಯ ಬೋನ್ಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿದ್ದು, ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ಪೊಲೀಸ್ ಇಲಾಖೆ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಅಂಕಿಅಂಶಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವಂತಿದೆ ಎಂದು ತಿಳಿಸಿದ್ದಾರೆ. ಕೇವಲ 2 ವರ್ಷಗಳಲ್ಲಿ 713 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅಪರಾಧಿಗಳನ್ನು ನಿಯಂತ್ರಿಸುತ್ತಿದೆಯೇ ಅಥವಾ ಅಪರಾಧಿಗಳಿಗೆ ರಾಜಕೀಯ ರಕ್ಷಣೆ ನೀಡುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಇಂದು 12ನೇ ತರಗತಿಯ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳನ್ನು ಫೆಬ್ರವರಿ 17ರಿಂದ ಏಪ್ರಿಲ್ 10ರ ನಡುವೆ ನಡೆಸಿತ್ತು. ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ವಿನೋಬಾ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಯತ್ನಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ನಂತರ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ. ಮೇ 3ರಂದು ನಡೆದ ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ನಟ ಹಾಗೂ ಧಾರಾವಾಹಿ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಮುಂಜಾನೆ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರೂ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟರಾದ ರಿಷಬ್ ಶೆಟ್ಟಿ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಟ ದಿಲೀಪ್ ರಾಜ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಗ್ರೀವ, ಬಾಯ್ಫ್ರೆಂಡ್, ಮಿಲನಾ, ಯೂಟರ್ನ್ ಸೇರಿದಂತೆ ಸುಮಾರು 28 ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದಾರೆ. ಅಲ್ಲದೆ ಹಲವು ಧಾರಾವಾಹಿಗಳ ಮೂಲಕ

ಅವರು ಮನೆ ಮಾತಾಗಿದ್ದರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ವಾರ್ಷಿಕ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದೆ. ಬಮೂಲ್ನಲ್ಲಿ ಸಂಗ್ರಹವಾಗಿರುವ 70 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ

0: ಹೆಚ್ಚಿನ ಹಸುಗಳನ್ನು ಸಾಕಬಹುದಾಗಿದ್ದು ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್ ನೇತೃತ್ವದಲ್ಲಿಯೇ ವಿಮಾ ಪಾಲಿಸಿ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಎಐ ತಂತ್ರಜ್ಞಾನದ ಮೂಲಕ ಹಸುಗಳ ಮೂಗುಗಳ ಬಯೋಮೆಟ್ರಿಕ್ ಫೋಟೋಗಳನ್ನು ಪಡೆದು 15 ದಿನಗಳ ಒಳಗೆ ವಿಮೆ ಹಣ ನೀಡಲಾಗುತ್ತಿದೆ. ಸುಮಾರು 1,20,000 ಹಸುಗಳಿಗೆ ವಿಮೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ವಿಳಂಬ ಹಾಗೂ ಜಲಮೂಲಗಳು ಬತ್ತುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ರಾಜ್ಯ ಸರ್ಕಾರದಿಂದ 1 ಕೋಟಿ ರೂಪಾಯಿ ತುರ್ತು ಅನುದಾನ ಬಿಡುಗಡೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತಿ ಮಾಧವ ವಿಠಲರಾವ್ ತಿಳಿಸಿದ್ದಾರೆ. ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಮೊತ್ತವನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹಂಚಿಕೆ ಮಾಡಲಾಗಿದ್ದು ಜನ ಜಾನುವಾರುಗಳಿಗೆ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಅನುದಾನದಲ್ಲಿ ಸಾಮಾನ್ಯ ವರ್ಗಕ್ಕೆ 75 ಲಕ್ಷ, ಪರಿಶಿಷ್ಟ ಜಾತಿಗೆ 17 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳ ಅನುಷ್ಠಾನದಲ್ಲಿ ಅಕ್ರಮ ಎಸಗುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು. ಈಗಾಗಲೇ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದ 3 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವೆಡೆ ಇಂದಿನಿಂದ ಮುಂದಿನ 1 ವಾರ ಸಾಧಾರಣ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ಸ್ಥಳದಲ್ಲಿ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವೆಡೆ ನಾಳೆ ನಾಡಿದ್ದು ಬಿರುಗಾಳಿ ಸಹಿತ ಮಳೆ ಸುರಿಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 1 ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು. ಈಗ ಸಮಯ 2:40:04. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಎಪಿ ಅರ್ಜುನ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಅಂಬಾರಿ ಚಿತ್ರದ ಗೀತೆ. ಗಾಯಕರು ಚೇತನ್ ಸೋಸ್ಕಾ.

ಈಗ ಕೇಳಿ ಕೆಕೆ ಹಾಗೂ ಅನುರಾಧ ಭಟ್ ಧ್ವನಿಯಾಗಿರುವ ಸಂಚಾರಿ ಚಿತ್ರದ ಗೀತೆ. ಕೆ ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್.

ಈಗ ಕೇಳಿ ಕುನಾಲ್ ಗಾಂಜಾವಾಲ ಹಾಗೂ ಅನುರಾಧ ಶ್ರೀರಾಮ್ ಹಾಡಿರುವ ಇಂದ್ರ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಉದಿತ್ ನಾರಾಯಣ್ ಹಾಗೂ ಸೌಮ್ಯ ಹಾಡಿರುವ ಶ್ರೀರಾಮ್ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 3:11. ಇದೊಂದು ಪ್ರಕಟಣೆ. ಬೆಳ್ತಂಗಡಿ ತಾಲೂಕಿನ ಉಜಿರೆ ಓಡಾಲ ಎಂಬಲ್ಲಿ ತೋಟದ ಕೆಲಸ ಮಾಡುತ್ತಿದ್ದ ತಿಪ್ಪಣ್ಣ ಫಕೀರಪ್ಪ ಅವರ ಮಗಳು 17 ವರ್ಷ ಪ್ರಾಯದ ರಾಧಾ ಎಂಬುವವರು 2026 ಏಪ್ರಿಲ್ 23 ಕಾಣೆಯಾಗಿರುತ್ತಾರೆ. ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ. ಕಾಣೆಯಾದ ಬಾಲಕಿಯ ಚಹರೆ ಹೀಗಿದೆ. ಪ್ರಾಯ 17 ವರ್ಷ 9 ತಿಂಗಳು, ಎತ್ತರ 4'5", ಬಣ್ಣ ಬಿಳಿ, ಸಪೂರ ಮೈಕಟ್ಟು, ಕನ್ನಡ ಭಾಷೆ ತಿಳಿದಿದೆ. ಕಾಣೆಯಾದ ವೇಳೆ ಧರಿಸಿದ ಬಟ್ಟೆ ಕಪ್ಪು ಬಿಳಿ ಬಣ್ಣದ ಟಾಪ್ ಹಾಗೂ ಪ್ಯಾಂಟ್. ಎಡಕೈ ಹೆಬ್ಬೆರಳ ಬಳಿ ಅಮ್ಮ ಹೆಸರಿನ ಮಚ್ಚೆ ಇರುತ್ತದೆ. ಕಾಣೆಯಾದ ಈ ಬಾಲಕಿಯ ಮಾಹಿತಿ ದೊರೆತಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ. ದೂರವಾಣಿ ಸಂಖ್ಯೆ 2320093, ಎಸ್ಟಿಡಿ ಕೋಡ್ 08256, ಮೊಬೈಲ್ ಸಂಖ್ಯೆ 9480803770. ಪ್ರಕಟಣೆ ಕೇಳಿದಿರಿ.

0: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಮೂತ್ರಕೋಶ ಹಾಗೂ ಪ್ರಾಸ್ಟೇಟ್ಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಈ ಕುರಿತಾದ ಪ್ರಶ್ನೆಗಳಿಗೆ ಏನಪೋಯ ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ ಉತ್ತರಿಸಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನೆಪೋಯ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
1: ಇದೊಂದು ಪ್ರಕಟಣೆ. ದಿನಾಂಕ 17/5/2026 ಮತ್ತು 18/5/2026 ಮಂಗಳೂರಿನ ಕದ್ರಿ ಪಾರ್ಕ್ ಆವರಣದಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ಗೇರು ಮೇಳ ಹಾಗೂ ಕಾರ್ಯಾಗಾರ 2026 ಆಯೋಜಿಸಲಾಗಿದೆ. ಕಾರ್ಯಾಗಾರವನ್ನು ಸನ್ಮಾನ್ಯ ಅರಣ್ಯ ಸಚಿವರು ಉದ್ಘಾಟಿಸಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಇದರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಶ್ರೋತೃಗಳೇ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮಾಹಿತಿ ಹೀಗಿದೆ. ಸಂಜೆ 5 ಗಂಟೆಗೆ ಕಾನೂನು ಸಲಹೆ, ಸಂಚಿಕೆ 31 ವಿಷಯ ವಿಲ್ ವಿಧಾನಗಳು, ಸಂಪನ್ಮೂಲ ವ್ಯಕ್ತಿ ಮೆಲ್ವಿನ್ ಡಿಸೋಜಾ, ಬಜ್ಪೆ ಕರಂಬಾರು, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ, ಶ್ರೀನಿಧಿ ಶೆಟ್ಟಿ ಅವರಿಂದ ಸಣ್ಣ ಕತೆ ಮಲ್ಲಿಗೆ, ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ, ಹರೀಶ್ ಕೊಳ್ತಿಗೆ ಅವರ ಜೇನು ಕೃಷಿ ಅನುಭವದ ಕುರಿತು ಸಂದರ್ಶನ ಮುಂದುವರಿದ ಭಾಗ, ಸಂದರ್ಶಕರು ರಜನಿ ಭಟ್. ಬಳಿಕ ಸುಭಾಷ್ ಬೇಳ ಹಾಗೂ ರೇಣುಕಾ ಅವರ

ತರಕಾರಿ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. 7:45 ಚಿತ್ರಗೀತೆಗಳು, 8:00 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದೀಪ. ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಾಯೋಜಕರು ಎನ್ಎಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ. 8:30 ಹಿಂದೆ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್, 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಪಟು ಸಮನ್ವಿ ಮತ್ತು ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 10:00 ಶಾಸ್ತ್ರೀಯ ಸಂಗೀತ, ಎಂಜಿ ಶ್ರೀನಿವಾಸ್ ಅಯ್ಯಂಗಾರ್ ಅವರ ವೀಣಾವಾದನ ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಈಗ ಸಮಯ 3:16 ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ ಸಂಜೆ 5:00 ಪ್ರಾರಂಭ. ಶ್ರೋತೃಗಳಿಗೆಲ್ಲ ಪ್ರೀತಿಯ ನಮಸ್ಕಾರ.

ಒಂದು ಗಣನೀಯ ಸಾಧನೆಗೈದ ಈ ನಮ್ಮ ಹೆಮ್ಮೆಯ ಬಾಲೆಯ ಪೋಷಕರ ಪರಿಚಯ ಖಂಡಿತವಾಗಿಯೂ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ದಯವಿಟ್ಟು ಪಲ್ಲವಿಯ ಪೋಷಕರಾದ ಶ್ರೀಧರ ಹಾಗೂ ಸುಜಾತಾ ದಂಪತಿಗಳು ವೇದಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಎಂದಾಗ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಹಾಗೂ ಶಿಳ್ಳೆಗಳ ಜೊತೆಗೆ ಅವರನ್ನು ಕಾಣುವ ತವಕ ಸಭಿಕರಿಗೆ ಜೊತೆಯಾಗಿ ಇಬ್ಬರಿಗೆ ಶಾಲು ಹೊದಿಸಿ ಸನ್ಮಾನಿಸುವಾಗ ನಿರೂಪಕರು ಈ ದಂಪತಿಯ ಮಾನವೀಯ ಮೌಲ್ಯದ ಗುಣಗಾನ ಮಾಡಿದರು. ಸಭಿಕರೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಗೌರವಿಸಿದರು. ಆ ಒಂದು ಕ್ಷಣ ಸುಜಾತ, ಶ್ರೀಧರ ಹಾಗೂ ಪಲ್ಲವಿಗೆ ಅವಿಸ್ಮರಣೀಯ ಕ್ಷಣವಾಗಿತ್ತು. ವೇದಿಕೆಯಿಂದ ಕೆಳಗಿಳಿಯುತ್ತಿದ್ದ ಸುಜಾತಾಳನ್ನು ಕಂಡು ಟೀಚರ್, ಟೀಚರ್ ಎಂದು ಯಾರೋ ಕೂಗಿದಂತಾಗಿ ಅತ್ತ ಕಡೆ ತಿರುಗಿದಾಗ ಟೀಚರ್ ನಮಸ್ತೆ, ನನ್ನ ಗುರುತು ಸಿಗಲಿಲ್ಲವೇ ಎಂದು ಕೈಕಾಲು ಸರಿಯಿಲ್ಲದ ಗಂಡನ ಬಳಿ ಕುಳಿತಿದ್ದ ಆ ಪ್ರಾಯದ ಹೆಂಗಸು ಹೇಳಿದಾಗ ಸುಜಾತ ಯೋಚನೆಗೆ ಒಳಗಾಗಿದ್ದನ್ನು ಕಂಡು ನಾನು ನಳಿನಿ, ರಶ್ಮಿಯ ತಾಯಿ ಅಂದಾಗ ಸುಜಾತಾಳ ಜೊತೆ ಇದ್ದ ಶ್ರೀಧರ ಪಲ್ಲವಿಗೂ ಆಘಾತವಾಯಿತು. ತಲೆಯ ತುಂಬ ಬೆಳ್ಳಗಾದ ಕೂದಲು, ಗುಳಿಬಿದ್ದ ಕಣ್ಣುಗಳು, ಬಡಕಲಾದ ಶರೀರ. ಅಂದು ಮಲ್ಲಿಗೆ ಗಿಡವನ್ನು ಕೊಟ್ಟು ಸಹಕರಿಸಿದ ನಳಿನಿಗೂ ಇಂದಿನ ಈ ನಳಿನಿಯನ್ನು ಕಂಡು ಅವಳ ಜೀವನದ ಪರಿಸ್ಥಿತಿಯನ್ನು ಅರಿತ ಶ್ರೀಧರ ಸುಜಾತಾರು ಪೆಚ್ಚಾಗಿ ಹೋದರು. ಬಾಣಲೆಯಿಂದ ಬೆಂಕಿಗೆ ಬಿದ್ದ ಹಾಗೆ ಆಗಿತ್ತು ನಳಿನಿಯ ಪರಿಸ್ಥಿತಿ. ಅಂದು ಮಲ್ಲಿಗೆ ಗಿಡವನ್ನು ಕೊಟ್ಟ ದಿನ ನಳಿನಿ ತನ್ನ ಸಮಸ್ಯೆಯ ಬಗ್ಗೆ ಸುಜಾತಾಳಲ್ಲಿ ತಿಳಿಸಿದ್ದಳು. ಮೊದಲೇ ನಳಿನಿಯ ಜೀವನದ ಕತೆ ಸುಜಾತಾಳಿಗೆ ತಿಳಿದಿತ್ತು. ನಳಿನಿ ಒಂದು ಬಡ ಕುಟುಂಬದ ಹುಡುಗಿ. ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಇವಳೇ ಮೊದಲಿನವಳು. ತಂದೆ ತಾಯಿ ಕೂಲಿ ಕೆಲಸ ಮಾಡುವುದರ ಜೊತೆಗೆ ಮನೆಯಲ್ಲಿದ್ದ ಸ್ವಲ್ಪ ಜಾಗದಲ್ಲಿ ಅಲ್ಪ ಪ್ರಮಾಣದ ಮಲ್ಲಿಗೆ ಕೃಷಿ ಮಾಡುತ್ತಿದ್ದರು. ದಿನಾ ಬೆಳಿಗ್ಗೆ ಮಲ್ಲಿಗೆಯನ್ನು ಕೊಯ್ದು ಮಾಲೆ ಮಾಡಿ ಮಾರುಕಟ್ಟೆಗೆ ಹಾಕುವುದು ನಳಿನಿಯ ಕಾಯಕ. ಹದಿಹರೆಯದ ವಯಸ್ಸಿನಲ್ಲಿ ಬೆಳೆಯುತ್ತಿದ್ದ ನಳಿನಿಯ ಜೀವನದಲ್ಲಿ ಆಕಸ್ಮಿಕವಾಗಿ ಹಾಗೂ ಅನಿರೀಕ್ಷಿತವಾಗಿ ಒಬ್ಬ ಅನ್ಯ ಜಾತಿಯ ಯುವಕನ ಪ್ರವೇಶವಾಯಿತು. ವಯೋಸಹಜವಾದ ಸ್ನೇಹ, ಸಲುಗೆ, ಪ್ರೀತಿ, ಪ್ರೇಮ ಎಂಬಂತಾಗಿ ಮರ್ಯಾದಸ್ಥ ತಂದೆ ತಾಯಿಯ ವಿರೋಧದ ನಡುವೆಯೂ ಆ ಯುವಕನ ಜೊತೆ ಮದುವೆಯಾಗಿ ಪ್ರತ್ಯೇಕ ಸಂಸಾರ ನಡೆಸಿದಳು ನಳಿನಿ. ಕಾಲಾಂತರ ಪುಟ್ಟ ರಶ್ಮಿಯ ಜನನ. ತನ್ನ ಬದುಕನ್ನು ತಾನೇ ಕಟ್ಟಿಕೊಳ್ಳಬೇಕೆಂಬ ಭರವಸೆಯೊಂದಿಗೆ ಬಾಳುತ್ತಿದ್ದ ನಳಿನಿಗೆ ಅದೊಂದು ದಿನ ನಡೆದ ರಸ್ತೆ ಅಪಘಾತ ಅವಳ ಜೀವನವನ್ನೇ ಪ್ರಪಾತಕ್ಕೆ ದೂಡಿತ್ತು. ಗಂಡನನ್ನು ಕಳೆದುಕೊಂಡು ಏನೋ ದೇವರ ದಯೆ ಎಂಬಂತೆ ಮನೆ ಮಂದಿ ನಳಿನಿಯನ್ನು ಮತ್ತೆ ಮನೆಗೆ ಸೇರಿಸಿಕೊಂಡರು. ಆದರೆ ಪ್ರೀತಿ ವಿಶ್ವಾಸದಲ್ಲಿ ಬಹಳಷ್ಟು ಕೊರತೆ ಇತ್ತು. ಆದರೂ ಸಹ ಅವರೊಂದಿಗೆ ಬಾಳುತ್ತಿದ್ದಳು ನಳಿನಿ. ನಳಿನಿಗೆ ಎರಡನೆಯ ಸಂಬಂಧದ ಮುಂಬೈಯಲ್ಲಿ ಹೋಟೆಲ್ ಉದ್ಯಮ ನಡೆಸುತ್ತಿರುವ ವ್ಯಕ್ತಿಯೊಡನೆ ಎರಡನೆಯ ಮದುವೆ ಮಾಡಲು ಅಣಿಯಾದರು ಮನೆಯವರು. ಆದರೆ ಅಲ್ಲಿ ತಡೆಯಾದದ್ದು ನಳಿನಿಯ ಮಗಳು ರಶ್ಮಿ. ಕಾರಣ, ಮದುವೆಯ ನಂತರ ನಾವು ಆ ಮಗುವಿನ ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟರು ಗಂಡಿನ ಕಡೆಯವರು. ಇದರಿಂದಾಗಿ ನಳಿನಿಯ ಹೊಸ ಜೀವನಕ್ಕೂ ಅವಳ ಮನೆಯವರಿಗೂ ಈ ಸಮಸ್ಯೆ ತೊಡಕಾಯಿತು. ಅಂದು ಶಾಲೆಗೆ ಬಂದಿದ್ದ ನಳಿನಿಯಿಂದ ಪ್ರತಿಯೊಂದು ವಿಚಾರವನ್ನು ತಿಳಿದಳು ಸುಜಾತ. ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಸುಜಾತ ಶ್ರೀಧರರು ಚೆನ್ನಾಗಿ ಯೋಚಿಸಿ ಎಲ್ಲರ ಸಮಸ್ಯೆಗೆ ಪರಿಹಾರ ನೀಡಲು ಮುಂದಾದರು. ಹೌದು, ನಳಿನಿಯ ಮಗಳಾದ ರಶ್ಮಿಯನ್ನು ಸುಜಾತ ಶ್ರೀಧರರು ತಮ್ಮ ಮಗಳಾಗಿ ಸ್ವೀಕರಿಸಿದರು. ತಮ್ಮ ಮಗಳಿಗಾಗಿ ಅವರು ತೋರಿದ ಪ್ರೀತಿ ಕಾಳಜಿ ಇಂದು ಕಾಲು ಊನತೆ ಇದ್ದ ರಶ್ಮಿಯನ್ನು ಸಂಪೂರ್ಣ ಬದಲಾಯಿಸಿಬಿಟ್ಟಿತ್ತು. ಎಲ್ಲ ಮಕ್ಕಳಂತೆ ಆಡುತ್ತಾ ಓಡುತ್ತಾ ಸುಜಾತ ಶ್ರೀಧರರ ಬಾಳ ಗೀತೆಯಲ್ಲಿ ರಶ್ಮಿ ನೂತನ ಪಲ್ಲವಿಯಾಗಿದ್ದಳು. ಪಲ್ಲವಿ ಹೈಸ್ಕೂಲಿನಲ್ಲಿ ಓದುತ್ತಿದ್ದ ದಿನ ಶಾಲೆಯಿಂದ ಬಂದವಳೇ, ಅಮ್ಮ, ನಮ್ಮ ಇಂಗ್ಲಿಷ್ ಟೀಚರಿಗೆ ಒಂದು ಮಲ್ಲಿಗೆ ಗಿಡ ಬೇಕಂತೆ. ನಾನು ಮುಡಿದಿದ್ದ ಈ ಮಲ್ಲಿಗೆಯನ್ನು ಬಹಳ ಹೊಗಳಿದರು. ನೀನು ಈ ಗಿಡ ಎಲ್ಲಿಂದ ತಂದೆ ಅಮ್ಮ ಎಂದಾಗ, ಅಂದು ಸುಜಾತ ಅದನ್ನು ಮಲ್ಲಿಗೆ ತಾಯಿ ಕೊಟ್ಟಿದ್ದು ಎಂದಷ್ಟೇ ಹೇಳಿದ್ದಳು. ಇಂದು ಸುಜಾತ ಆ ಮಲ್ಲಿಗೆ ತಾಯಿ ಇವರೇ. ಇವರಿಂದಾಗಿ ಬರಡಾಗಿದ್ದ ನಮ್ಮ ಜೀವನ ಇಂದು ಹಸನಾಗಿದೆ. ಇವರು ಕೊಟ್ಟ ಒಂದು ಮಲ್ಲಿಗೆ ಹಿತ್ತಲಲ್ಲಿ ಬೆಳೆದರೆ ಇನ್ನೊಂದು ನಿನ್ನ ರೂಪದಲ್ಲಿ ನಮ್ಮ ಮನೆಯಲ್ಲಿ ಬೆಳೆಯಿತು. ನೀನೇ ಆ ರಶ್ಮಿ, ನೀನೇ ನಳಿನಿ ನಮಗೆ

0: ಕೊಟ್ಟ ಉಡುಗೊರೆ ಎಂದಾಗ ಪಲ್ಲವಿ ತನ್ನ ಕಿವಿಯನ್ನು ತಾನೇ ನಂಬದಾದಳು. ಮಂಕಾಗಿ ಹೋದಳು. ಅಮ್ಮ, ನನ್ನಮ್ಮ ಮಾಡಿದ್ದು ಸರಿಯೇ ಎಂಬ ಪಲ್ಲವಿಯ ಪ್ರಶ್ನೆಗೆ, ಅವಳ ಅಸಹಾಯಕತೆ ನಿನ್ನನ್ನು ಅವಳಿಂದ ದೂರ ಮಾಡಿತು ಎಂದಳು ಸುಜಾತ. ಅಸಹಾಯಕತೆ? ಅದು ಅಸಹಾಯಕತೆ ಅಲ್ಲಮ್ಮ, ಅದು ಸ್ವಾರ್ಥ. ತನ್ನ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನು ಶೋಷಿಸುವುದು ಈ ಸಮಾಜದ ಧೋರಣೆ. ನಾನು ಗಂಡಾಗಿದ್ದರೆ ಹೀಗೆ ಮಾಡುತ್ತಿದ್ದಳೆ ನನ್ನಮ್ಮ ಹೇಳಿ? ಖಂಡಿತ ಇಲ್ಲ. ನಾನು ಒಬ್ಬಳು ಹೆಣ್ಣು, ಅಂಗವಿಕಲೆ, ನನ್ನೊಂದಿಗೆ ಬಾಳುವುದೇ ಕಷ್ಟ ಎಂದು ನನ್ನನ್ನು ದೂರ ಮಾಡಿದಳು. ಆದರೆ ಅವಳು ಒಬ್ಬಳು ಹೆಣ್ಣೆಂಬುದನ್ನು ಆಕೆ ಮರೆತಳೆ. ಜನ್ಮ ಕೊಟ್ಟ ಮಾತ್ರಕ್ಕೆ ತಾಯಿಯಾಗಲು ಸಾಧ್ಯವಿಲ್ಲ. ತಾನು ಜನ್ಮ ಕೊಟ್ಟ ಮಗುವನ್ನು ಸಾಕಿ ಸಲುಹಿ ಅದರ ತಪ್ಪುಗಳನ್ನು ತಿದ್ದಿ ಅದನ್ನು ಸರಿದಾರಿಗೆ ತಂದು ಅದು ಬಿದ್ದಾಗ ಎತ್ತಿ ಹಿಡಿದು ಅದರ ಸರ್ವಾಂಗೀಣ ಬೆಳವಣಿಗೆಗೆ ತನ್ನ ಜೀವನವನ್ನೇ ಮುಡಿಪಾಗಿರಿಸುವವಳೇ ನಿಜವಾದ ತಾಯಿ. ಅಂದು ನೀನು ಮತ್ತು ಅಪ್ಪ ನೆಟ್ಟ ಆ ಒಂದು ಸಣ್ಣ ಮಲ್ಲಿಗೆ ಗಿಡ ನೀವು ಅಷ್ಟೇ ಕಾಳಜಿ ಪ್ರೀತಿಯಿಂದ ಸಾಕಿದ ಕಾರಣ ಅದು ಇಂದಿಗೂ ಬದುಕುಳಿದಿದೆ. ಇಲ್ಲದಿದ್ದರೆ? ಪಲ್ಲವಿಯ ಕಣ್ಣಲ್ಲಿ ನೀರು ತುಂಬಿತ್ತು. ಮಾತು ಬಾರದಂತಾಗಿತ್ತು. ಆದರೂ ಆಕೆ ಮುಂದುವರಿಸಿ, ಅಮ್ಮ, ನಾನು ನಿನ್ನ ಸ್ವಂತ ಮಗಳಲ್ಲದಿದ್ದರೂ ನನ್ನನ್ನು ನಿನ್ನ ಸ್ವಂತ ಮಗುವಿಗಿಂತ ಹೆಚ್ಚಾಗಿ ನೋಡಿಕೊಂಡೆ. ನನ್ನಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬಿತ್ತಿದೆ. ಈಗ ನೀನೇ ಹೇಳಮ್ಮ, 9 ತಿಂಗಳು ನನ್ನ ಹೊತ್ತು ಹೆತ್ತು ಸ್ವಲ್ಪ ದಿನಗಳ ಮಟ್ಟಿಗಾದರೂ ಸಾಕಿ ನಿಮ್ಮಂಥ ಮಹಾಮಾತೆ ಕೈಯಲ್ಲಿ ನೀಡಿದಳು ಎಂಬರ್ಥದಲ್ಲಿ ಇವಳ ಈ ಅಸಹಾಯಕ ಸ್ಥಿತಿಯಲ್ಲಿ ನಾನು ಕೈಯು ಹಿಡಿಯಬೇಕೇ? ಅಥವಾ ತಂದೆಯನ್ನು ಕಳೆದುಕೊಂಡು ಬಂಧು ಬಾಂಧವರ ಪ್ರೀತಿಯೂ ಸರಿಯಾಗಿ ಸಿಗದೆ ಕಾಲುಗಳೂ ಊನವಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದ ನನ್ನನ್ನು ಬಿಟ್ಟು ತನ್ನ ಸ್ವಾರ್ಥಕ್ಕಾಗಿ ಮತ್ತೊಬ್ಬನ ಬಾಳ ಸಂಗಾತಿಯಾಗಿ ಆತನ ಕೈ ಹಿಡಿದು ಈ ಮಹಾನಗರಿಗೆ ಬಂದ ಇವರನ್ನು ನೀವೇ ಹೇಳಿ, ನೀವೇ ಹೇಳಿ ಅಮ್ಮ ಎಂಬ ಮಗಳ ನಿಷ್ಠೂರದ ಪ್ರಶ್ನೆಗೆ ನೊಂದ ಮಾತೃಹೃದಯದ ಉತ್ತರ ಮೌನ, ಬರೀ ಮೌನ ಮಾತ್ರ.
1: ಇದುವರೆಗೆ ಶ್ರೀನಿಧಿ ಶೆಟ್ಟಿ ಅವರಿಂದ ಕಥೆಯನ್ನ ಕೇಳಿದಿರಿ. ಕಥೆಯ ಶೀರ್ಷಿಕೆ ಮಲ್ಲಿಗೆ. ಮುಂದೆ ಕೇಳಿ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿಶ್ವಾಸ್ ಕೃಷ್ಣ ಹೆಚ್, ಮೃದಂಗ ಕೆಎಚ್ ರವಿಕುಮಾರ್. ವಾತಾಪಿ ಗಣಪತಿ ಭಜಹಂ ಕೃತಿ, ಹಂಸಧ್ವನಿ ರಾಗ, ಆದಿತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಇದುವರೆಗೆ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ, ಅಂದರೆ 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹರೀಶ್ ಕೊಳ್ತಿಕೆ ಅವರ ಜೇನು ಕೃಷಿ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್, ಆ ಬಳಿಕ ಸುಭಾಷ್ ಬೇಳಾ ಹಾಗೂ ರೇಣುಕಾ ದಂಪತಿಗಳ ತರಕಾರಿ ಕೃಷಿಯ ಅನುಭವದ ಕುರಿತು ಮಾತುಕತೆ ಕೇಳಬಹುದು. ಇವರನ್ನು ಸಂದರ್ಶಿಸಲಿದ್ದಾರೆ ಗಾಯತ್ರಿ ಎಂ. ರಾತ್ರಿ 7:45 ಚಿತ್ರಗೀತೆಗಳು, 8:00 ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಆರೋಗ್ಯ ದೀಪ, ಪ್ರಾಯೋಜಕರು ಏನಪ್ಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರೊಳಕಟ್ಟೆ. 8:30 ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್, 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಮಟ್ಟದ ಸೀಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಪಟು ಸಮನ್ವಿ ಮತ್ತು ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಶಾಸ್ತ್ರೀಯ ಸಂಗೀತ, ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಅವರ ವೀಣಾವಾದನ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳೆ ಪ್ರಸಾರ ಮುಂಜಾನೆ 5:55 ಆರಂಭ, 6:10 ವಂದನ, 6:30 ಚಿಂತನ ಎಂಆರ್ ವಾಸುದೇವ್ ಅವರಿಂದ, ತತ್ವಪದ 6:40, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾ ವೀರಕುಮಾರ್ ಕೆ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಅನಂತಸ್ವಾಮಿ ಅವರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 8:40 ಪ್ರಾಯೋಜಿತ ಕಾರ್ಯಕ್ರಮ, ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಪ್ರಾಂಶುಪಾಲರಾದ ಚೇತನ್ ರಾಜ್ ರತ್ನ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನಿ, ಪ್ರಾಯೋಜಕರು ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. 9:00 ಕೆಂಪು ಕಳವೆ, ಕೆಟಿ ಗಟ್ಟಿಯವರ ಕಾದಂಬರಿಯನ್ನು ಆಧರಿಸಿದ ಬಾನುಲಿ ಧಾರಾವಾಹಿಯ 34ನೇ ಭಾಗ, 9:30 ಹಿಂದಿ ಚಿತ್ರಗೀತೆಗಳು, 10:00 ಸಿಐಟಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ, 10:30 ಹೃದಯರಾಗ, ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ದೇಬು ಚೌಧರಿ ಅವರ ಸಿತಾರ್ ವಾದನ ಕೇಳಬಹುದು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕತೆ ಖಾಲಿ ಖಾಲಿ, ಹಾಗೂ ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ, ಶಾಖದ ಅಲೆಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಣಾಮ, ಈ ಕುರಿತು ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳಬಹುದು. ಸ್ವರಮಾಧುರ್ಯ, ಎಂಎಸ್ ಅನಂತರಾವ್ ಹಾಡಿರುವ ವಚನಗಳು, 1:35 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು.

0: bilateral issues, in particular energy cooperation. And with that, we end this news bulletin.
1: ಆಕಾಶವಾಣಿ ಮಂಗಳೂರು. ಈಗ ಭಕ್ತಿಗೀತೆಗಳು. ಮೊದಲಿಗೆ ಕೇಳಿ ವೀಣಾ ಅವರು ಹಾಡಿರುವ ವಿಜಯನಾರಸಿಂಹ ಅವರ ರಚನೆ ಜಯ ಜಯ ಗೌರಿ ನೀ ಓಂಕಾರಿ.

ಆರ್ ಎನ್ ಜಯಗೋಪಾಲ್ ಹಾಗೂ ಎಚ್ ಎಲ್ ಶೇಷಚಂದ್ರ ಅವರ ಭಕ್ತಿ ರಚನೆ, ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ. ಎಲ್ಲಿಂದಲೋ ಕೇಳುಳಿ ಬಂತು ಇಂದು

ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪಶ್ಚಿಮೇಶಿಯಾ ಸಂಘರ್ಷೇನ ಉದ್ಭೂತಸ್ಯ ವೈಶ್ವಿಕ ಊರ್ಜಾ ಸಂಕಟಕಾಲಸ್ಯ ಮಧ್ಯೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆವಾಹನಸ್ಯ ಅನಂತರಂ ಕೇಂದ್ರ ರಾಜ್ಯಯೋಃ ಇಂಧನ ಸಂರಕ್ಷಣಸ್ಯೋಪಾಯಾಃ ತೀವ್ರಾಃ ಜಾತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ಚತುರ್ದಶ ಖರೀಫೇತಿ ಗ್ರೈಷ್ಮಿಕ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೌಲ್ಯಂ ಸ್ವೀಕೃತಂ. ಸೂರ್ಯಪುಷ್ಪಸ್ಯ ಬೀಜಸ್ಯ ಸರ್ವಾಧಿಕ ವೃದ್ಧಿಃ ತದನಂತರಂ ಕರ್ಪಾಸತಿಲಯೋಃ ಚ. ತಮಿಳುನಾಡು ರಾಜ್ಯಸ್ಯ ಜೋಸೆಫ್ ವಿಜಯಸ್ಯ ನೇತೃತ್ವೆ ಟಿವಿಕೆ ಸರ್ವಕಾರೇಣ ರಾಜ್ಯ ವಿಧಾನಸಭಾಯಾಂ ಸಹಜ ಬಹುಮತೇನ ಶಕ್ತಿ ಪರೀಕ್ಷಣಂ ವಿಜಿತಂ. ಎನ್ ರಂಗಸ್ವಾಮಿ ಪಂಚಮಂ ವಾರಂ ಪುಡುಚೇರಿ ರಾಜ್ಯಸ್ಯ ಕಾರ್ಯಕಾಲಾಯ ಮುಖ್ಯಮಂತ್ರಿ ರೂಪೇಣ ಶಪಥಂ ಸ್ವೀಕೃತವಾನ್. ಅಪಿ ಚ ಸಿಬಿಎಸ್ಇ ದ್ವಾರಾ ಅಖಿಲ ಭಾರತೀಯ ವರಿಷ್ಠ ಮಾಧ್ಯಮಿಕ ವರ್ಗಸ್ಯ ದ್ವಾದಶಿ ಕಕ್ಷಾಯಾಃ ಪರೀಕ್ಷಾ ಪರಿಣಾಮಾಃ ಘೋಷಿತಾಃ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶೇಷ ರಕ್ಷಾ ಸಮೂಹಸ್ಯ ಎಸ್ಪಿಜಿ ಪ್ರೋಟೋಕಾಲ್ ಇತ್ಯಸ್ಯಾಂತರ್ಗತಂ ಸರ್ವಾಃ ಆವಶ್ಯಕಾಃ ಸುರಕ್ಷಾ ವ್ಯವಸ್ಥಾಃ ಅವಲಂಬ್ಯ ಸದ್ಯಃ ಏವ ಆಂತರಿಕ ಯಾತ್ರಾಸು ಸ್ವಸ್ಯ ಯಾತ್ರಾ ವಾಹನಾನಾಂ ಸಂಖ್ಯಾ ನ್ಯೂನೀಕೃತವಾನ್. ಸೂತ್ರಾನುಸಾರಂ ಪ್ರಧಾನಮಂತ್ರಿಣಃ ಯಾತ್ರಾ ವಾಹನಾನಾಂ ಸಂಖ್ಯಾಯಾಂ ನ್ಯೂನೀಕರಣಂ ತಸ್ಯ ಸದ್ಯಃ ಗುಜರಾತಸ್ಯ ಅಸಮ ರಾಜ್ಯಸ್ಯ ಚ ಭ್ರಮಣಕಾಲೆ ಕಾರ್ಯಾನ್ವಿತಂ. ಆರ್ಥಿಕ ಸ್ಥಿರತಾಯೈ ಯೋಗದಾನಾಯ ನಾಗರಿಕಾನ್ ಪ್ರತಿ ಪ್ರಧಾನಮಂತ್ರಿಣಃ ಸಪ್ತಾಗ್ರಹಾಣಾಂ ಅನುರೂಪಂ ಏತದಭವತ್. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆಗ್ರಹಾನಂತರಂ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹೇನ ಉತ್ತರ ಪ್ರದೇಶಸ್ಯ ಮಧ್ಯಪ್ರದೇಶಸ್ಯ ದಿಲ್ಯಾಃ ಚ ಮುಖ್ಯಮಂತ್ರಿಭಿಃ ವಿಧಾಯಕೈಃ ಜನಪ್ರತಿನಿಧಿಭಿಃ ಚ ಆಧಿಕಾರಿಕಯಾನಾನಾಂ ಸಂಖ್ಯಾ 50% ಯಾವತ್ ನ್ಯೂನೀಕರ್ತುಂ ಆದೇಶ ಪ್ರದತ್ತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಕ್ರವಾಸರೆ ಸಂಯುಕ್ತ ಅರಬ್ ಅಮಿರಾತ್ ನೆದರ್ಲ್ಯಾಂಡ್ಸ್ ಸ್ವೀಡನ್ ನಾರ್ವೆ ಇಟಲಿ ದೇಶಾನಾಂ 6-ದಿವಸೀಯ ಯಾತ್ರಾಂ ಕರಿಷ್ಯತಿ. ಅದ್ಯ ಸಾಯಂಕಾಲೆ ನವದಿಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಸಚಿವ ಸಿ ವಿ ಜಾರ್ಜ ಸಂಸೂಚಿತವಾನ್ ಯತ್ ಪಂಚ ದೇಶಾನಾಂ ಯಾತ್ರಾಯಾಃ ಪ್ರಥಮೆ ಚರಣೆ ಶ್ರೀಮೋದಿ ಶುಕ್ರವಾಸರೆ ಸಂಯುಕ್ತ ಅರಬ್ ಅಮಿರಾತ್ ದೇಶಂ ಪ್ರಾಪ್ಸ್ಯತಿ. ಯತ್ರ ಹಿ ಸಹ ರಾಷ್ಟ್ರಪತಿನ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಾಹ್ಯಾನ್ ಇತ್ಯನೇನ ಸಹ ಮೇಲನ ಕರಿಷ್ಯತಿ. ಸಹ ಅವದತ್ ಯತ್ ಉಭೌ ನೇತಾರೌ ದ್ವೈಪಾಕ್ಷಿಕ ವಿಷಯೇಷು ವಿಶೇಷತಃ ಊರ್ಜಾ ಸಹಕಾರೆ ಅಪಿ ಚ ಪರಸ್ಪರ ಹಿತ ಸಂಬಂಧೇಷು ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಷು ಚ ವಿಚಾರ ವಿನಿಮಯಂ ಕರಿಷ್ಯತಃ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಅದ್ಯ 98-ನವದಶಶತತಮೇ ವರ್ಷೆ ಅಸ್ಮಿನ್ನೇವ ದಿನೆ ಭಾರತೆ ಕೃತ ಪರಮಾಣು ಪರೀಕ್ಷಣಸ್ಯ ಸ್ಮರಣಂ ಕೃತಂ. ಸಾಮಾಜಿಕ ಮಾಧ್ಯಮೇಷು ಏಕಂ ಸಂಸ್ಕೃತ ಸುಭಾಷಿತಂ ವಿನಿಮಯೀಕುರ್ವನ್ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಏತತ್ ಪರಮಾಣು ಪರೀಕ್ಷಣಂ ದೇಶಸ್ಯ ಅವಿಚಲ ಸಂಕಲ್ಪಂ ಪ್ರದರ್ಶಯತಿ. ಶ್ರೀ ಮೋದಿ ಅವದತ್ ಯತ್ ಅಸ್ಯ ಪರೀಕ್ಷಣಸ್ಯ ಅನಂತರಂ ಸಂಪೂರ್ಣೇನ ವಿಶ್ವೇನ ಭಾರತಂ ಸಂಪೀಡಿತಂ ಪರಂಚ ದೇಶೇನ ಸಿದ್ಧೀಕೃತಂ ಯತ್ ಕಾಪಿ ಶಕ್ತಿಃ ಭಾರತಂ ಅವರೋದ್ಧುಂ ನ ಶಕ್ನೋತಿ. ಕೇಂದ್ರೀಯ ಮಂತ್ರಿಮಂಡಲೇನ ವಿಪಣನ ಸತ್ರಸ್ಯ 27-2017 ಕೃತೆ 14 ಖರೀಫ್ ಇತಿ ಗ್ರೈಷ್ಮಿಕ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೌಲ್ಯೆ ವೃದ್ಧಿಂ ಸ್ವೀಕೃತಂ. ಕೇಂದ್ರೀಯ ಮಂತ್ರಿಮಂಡಲಸ್ಯ ಸಭಾಯಾಃ ಅನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಸರ್ವಕಾರೇಣ ಗ್ರೈಷ್ಮಿಕ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೌಲ್ಯಂ ವರ್ಧಿತಂ ಅಸ್ತಿ ಯೇನ ಉತ್ಪಾದಕೇಭ್ಯಃ ತೇಷಾಂ ಉತ್ಪಾದಾನಾಂ ಕೃತೆ ಲಾಭಪ್ರದಂ ಮೌಲ್ಯಂ ಸುನಿಶ್ಚಿತಂ ಭವಿಷ್ಯತಿ. ಸಹ ಅವದತ್ ಯತ್ ಗ್ರೈಷ್ಮಿಕ ಕಾಲಸ್ಯ ಕೃತೆ ಕೃಷಕಾಣಾಂ ಕೃತೆ ಪ್ರಾಯಃ 60,000-2,00,000 ರೂಪ್ಯಕಾಣಿ ಪ್ರದೀಯಂತೆ. ಸಹ ಅವದತ್ ಯತ್ ಅಸ್ಮಿನ್ ಋತೌ 24,800,000 ಮೆಟ್ರಿಕ್ ಟನ್ ಇತ್ಯತೋಪ್ಯಧಿಕಾನಿ ಸಸ್ಯಾನಿ ಪ್ರಾಪ್ತಾನಿ ಭವಿಷ್ಯಂತಿ. ಶ್ರೀ ವೈಷ್ಣವಃ ಅವದತ್ ಯತ್ MSP ಮಧ್ಯೆ ಸರ್ವಾಧಿಕಂ 22,600 ರೂಪ್ಯಕಾಣಿ ಪ್ರತಿ ಕ್ವಿಂಟಲ್ ವೃದ್ಧಿ ಸೂರ್ಯಮುಖಿ ಬೀಜಾನಾಂ ಕೃತೆ ಅನುಶಂಸಿತಂ.

0: ಸುದ್ದಿ ವಾರ್ತಾ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ಪೂರ್ವಜರು ಮಾಡಿರೋ ಪ್ರಯೋಗಗಳ ಮುಂದೆ ನಮ್ಮ ತಂತ್ರಜ್ಞಾನವು ಡಮ್ಮಿಯನ್ನೇ. ಅವ್ರು ಮಾಡಿಬಿಟ್ಟಿದ್ದನ್ನ ಈಗ ನಾವು ಹೊಸ ಅನ್ವೇಷಣೆ ಅನ್ನೋ ರೀತಿ ಬೀಗ್ತಾ ಇದ್ದೀವಿ. ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿರೋ ರುದ್ರ ದೇವಾಲಯವೇ ಇದಕ್ಕೆಲ್ಲ ಸಾಕ್ಷಿ. ಈ ದೇವಾಲಯದ ಆವರಣದ ಒಂದು ಕಡೆ ಇಟ್ಟಿಗೆ ಹೇಗೆ ತೇಲುತ್ತೆ ಅನ್ನೋದನ್ನ ತೋರಿಸ್ತಾರೆ. ನೀರಿಗೆ ಹಾಕಿದ ಇಟ್ಟಿಗೆ ಸ್ಪಾಂಜ್ ರೀತಿ ತೇಲುತ್ತಲೇ ಇರುತ್ತೆ. ಇಂಥ ಇಟ್ಟಿಗೆನ ಬಳಸ್ಕೊಂಡೇ ನಮ್ಮ ಪೂರ್ವಿಕರು ಈ ದೇವಾಲಯದ ಗೋಪುರ ನಿರ್ಮಾಣ ಮಾಡಿರೋದಂತೆ. ಅದು ಯಾವಾಗ? ಕ್ರಿಸ್ತ ಶಕ 1213. ಕಾಕತೀಯ ದೊರೆ ಗಣಪತಿ ದೇವ ಅಂತ ಇದ್ದ. ಆತನ ಸೇನಾಪತಿ ರೇಚರ್ಲ ರುದ್ರನು ಈ ಅಪ್ರತಿಮ ದೇವಾಲಯ ನಿರ್ಮಾಣ ಮಾಡಿದ್ದಾನೆ. ಈ ದೇವಾಲಯದ ಗೋಪುರ ಕಂಬಗಳ ಮೇಲಿನ ಭಾರ ಕಡಿಮೆ ಮಾಡೋಕೆ ಅಂತಲೇ ಈ ಟೆಕ್ನಿಕ್ ಬಳಸಿದ್ದಾರೆ. ಇಟ್ಟಿಗೆ ತೇಲುವ ಗುಟ್ಟನ್ನು ಈಗ ನಮ್ಮ ಹಿರಿಯ ಸಂಶೋಧಕರಾದ ಸೂರ್ಯನಾರಾಯಣ ಮೂರ್ತಿ ಅವರು ಹುಡುಕಾಡ್ಬಿಟ್ಟಿದ್ದಾರೆ. ಇಟ್ಟಿಗೆನ ಜೇಡಿ ಮಣ್ಣಿನ ಜೊತೆಗೆ ಸಾವಯವ ವಸ್ತುಗಳು, ಮರದ ಅಥವಾ ಭತ್ತದ ಹೊಟ್ಟನ ಬೆರೆಸಿ ಸುಟ್ಟು ತಯಾರಿಸಿದ್ದಾರೆ. ಅದಕ್ಕೆ ಈ ಇಟ್ಟಿಗೆಗಳು ನೀರಿಗಿಂತಲೂ ಹಗುರ, ಅತಿ ಹಗುರವಂತೆ. ಇನ್ನೊಂದು ವಿಚಾರ ಅಂದ್ರೆ ದೇವಾಲಯಕ್ಕೆ ಹಾಕಿರೋ ಪಾಯ ಕೂಡ ಭೂಕಂಪ ನಿರೋಧಕವಂತೆ. ಬೆರಗಾಗೋ ಇನ್ನೊಂದು ವಿಚಾರ ಅಂದ್ರೆ ಈ ಇಂಡೋನೇಷ್ಯಾದವರು ಬಿದಿರಲ್ಲಿ ರಸ್ತೆ ನಿರ್ಮಾಣ ಮಾಡಿರೋದು. ಅದರಲ್ಲೇನು ವಿಶೇಷ? ನಮ್ಮಲ್ಲಿ ಸಂಕಗಳನ್ನ ಇದರಲ್ಲೇ ತಾನೇ ಕಟ್ಟೋದು ಅಂತೆಲ್ಲ ಕೇಳಬೇಡಿ. ಇದು ಬರೀ ರಸ್ತೆ ಅಲ್ಲ, ಬಿದಿರ ಹೈವೇನೆ. ಸೆಮರಾಂಗ್ ಡೆಮಾಕ್ ಸಮುದ್ರದ ಮೇಲೆ 15 ಕಿಲೋಮೀಟರ್ ಹೆದ್ದಾರಿ ಬಿದಿರಿಂದಲೇ ಎದ್ದು ನಿಂತಿದೆ. ಇದಕ್ಕಾಗಿ 1 ಕೋಟಿಯಷ್ಟು ಬಿದಿರ ಬೊಂಬುಗಳನ್ನು ಬಳಸಿದ್ದಾರೆ. ತಳಗಡೆ ಸಂಪೂರ್ಣ ಕೆಸರು ಕೆಸರು. ಈ ಕೆಸರ ಮುಂದೆ ಟಾರು ಸಿಮೆಂಟ್ನ ಆಟ ನಡೆಯೋಲ್ಲ. ಹಾಗಾದ್ರೆ ಬಿದಿರು ಕೊಳೆತು ನಾರುಲ್ವಾ ಅಂತ ಡೌಟಿನ ಅಲೆ ನಿಮಗೆ ಎದ್ದೇಳಬಹುದು. ಬಿದಿರು 100 ವರ್ಷ ಬದುಕುತ್ತೆ. ಅದು ಹೇಗಂದ್ರೆ ಕೆಸರ ತಳಭಾಗದಲ್ಲಿ ಗಾಳಿನೇ ಆಡಲ್ಲ. ಆಮ್ಲಜನಕ ಇಲ್ಲದೇ ಇದ್ರೆ ಬ್ಯಾಕ್ಟೀರಿಯಾ ಬೆಳೆಯೋಲ್ಲ. ಮುಖ್ಯವಾಗಿ ಬಿದಿರ ಮೇಲೆ ಸಿಲಿಕಾ ಅನ್ನೋ ಹೊರಪದ್ರ ಇದೆ. ಇದರಿಂದ ಉಪ್ಪು ನೀರು ಬಿದಿರು ಮೈ ಮೇಲೆ ಬಿದ್ದರೂ ಕಮಕ್ಕಿಮಕ್ಕನಲ್ಲ. ಜೊತೆಗೆ ಇದು ನೀರು ಗಾಳಿನ ತಡೆಯುತ್ತೆ. ರಸ್ತೆ ನಿರ್ಮಾಣ ಮಾಡೋ ಚಾಪೆಗಳಿಗೆ ಟ್ರೀಟ್ಮೆಂಟ್ ಬೇರೆ ಮಾಡ್ತಾರೆ. 17 ಲೇಯರ್ ಚಾಪೆ ಇದು. ಇದರ ಮೇಲೆ ಭಾರ ಬಿದ್ದರೆ ಸಮಾನವಾಗಿ ಹಂಚಿಕೆ ಮಾಡುತ್ತೆ. ಅಷ್ಟು ಗಟ್ಟಿ. ಬಿದ್ರ ಹೈವೇನಲ್ಲಿ 40 ಟನ್ ಲಾರಿ ಕೂಡ ಇಲ್ಲಿ ಆರಾಮಾಗಿ 120 ಕಿಲೋಮೀಟರ್ ವೇಗದಲ್ಲಿ ಓಡಾಡಬಹುದಂತೆ. ಆಸ್ಟ್ರೇಲಿಯಾದ ಮಾರ್ಟಿನ್ ಹೇಡನ್ ಅನ್ನೋ ಪ್ರವಾಸಿಗರು ಓಡಾಡೋಕೆ ಇಂಡಿಯನ್ ಆಟೋ ಬಳಸ್ತಾ ಇರೋದೇ ಇಲ್ಲಿ ಘನ ರೋಚಕ. ಭಾರತದಲ್ಲಿ ಸುತ್ತಾಡೋಕೆ ಬಂದವರು ಹೀಗೆ ಬಂದ್ ಹಾಗೆ ಹೋಗ್ತಾರೆ. ಫ್ಲೈಟು, ಮೆಟ್ರೋ, ರೈಲ್ಗಳಲ್ಲಿ ಓಡಾಡಿ ಬಂದ್ ಕೆಲಸ ಮುಗಿಸ್ಕೊಳ್ತಾರೆ. ಆದ್ರೆ ಈ ಆಸ್ಟ್ರೇಲಿಯಾದ ಜಾಯಿಂಟ್ ಟ್ರಾವೆಲರ್ಸ್ ಕೊಚ್ಚಿಗೆ ಬಂದವರೇ ಬಸ್ಸು ಟ್ಯಾಕ್ಸಿ ಹತ್ತದೆ ನೇರವಾಗಿ ಆಟೋ ಹಿಡಿದ್ರು. ಇದೇ ಆಟೋದಲ್ಲಿ ಕೂತು ಹಳ್ಳಿ ಹಳ್ಳಿ ಅನ್ವೇಷಣೆಗೆ ಇಳಿದು ಬಿಟ್ಟಿದ್ದಾರೆ. ಯುವರಪ್ ಅಲ್ಲಿಗೆ ಆಟೋನೇ ಮನೆ, ಆಟೋನೇ ಆಫೀಸು, ಆಟೋನೇ ಫ್ಲೈಟು. ಇದಕ್ಕೆ ಹೇಗೆ ಬೇಕೋ ಹಾಗೆ ಮಾಡಿಫೈ ಕೂಡ ಮಾಡ್ಕೊಂಡಿದ್ದಾರೆ. ನೀವ್ಯಾಕೆ ಹೀಗೆ ಮಾಡಿದ್ರಿ ಅಂದರೆ ಈ ಸ್ಲೋ ಟ್ರಾವೆಲಿಂಗ್ ಈಸ್ ಬೆಸ್ಟ್ ಟ್ರಾವೆಲಿಂಗ್ ಅಂತಾರೆ. ದಿನಕ್ಕೆ 100 ಕಿಲೋಮೀಟರ್ ಡ್ರೈವ್ ಮಾಡೋ ಇವರು ಹೆದ್ದಾರಿಗೆ ಕಾಲೇ ಇಟ್ಟಿಲ್ಲ, ಬದಲಿಗೆ ಹಳ್ಳಿಗಳ ಮೇಲೆ ಗ್ರಾಮಾಂತರ ಸಾರಿಗೆ ಥರ ಓಡಾಡ್ತಾ ಇದ್ದಾರಂತೆ. ಇವರ ಪ್ಲಾನ್ ಇರೋದು ಪಶ್ಚಿಮ ಕರಾವಳಿಯಿಂದ ಪೂರ್ವ ಕರಾವಳಿ ತನಕ ಆಟೋದಲ್ಲೇ ಓಡಾಡಬೇಕು ಅಂತ. ಕೊಚ್ಚಿಯಿಂದ ಜೈಸಲ್ಮೇರ್ವರೆಗೆ ಸುಮಾರು 5,000 ಕಿಲೋಮೀಟರ್ ಆಗ್ಬೋದು. ಮಧ್ಯ ಮಧ್ಯ ಸಿಗೋ ಹಳ್ಳಿಗಳು, ಅಲ್ಲಿನ ಊಟ, ಆಟ, ಸಂಸ್ಕೃತಿ ಜೊತೆ ಬೆರೆಯೋದು ಇವ್ರ ಗುರಿ. ಇವರನ್ನ ನೋಡಿದವರು ಭಲೇ ಹುಚ್ಚರು ಅಂತ ಅಂದಿದ್ದು ಸುಳ್ಳಲ್ಲ. ಹಾಗಂತ ಇವರೇನು ಬೆಪ್ಪರಂತೂ ಅಲ್ವೇ ಅಲ್ಲ. ಮೊನ್ನೆ ಹಂಗೇರಿಯ ಪ್ರಧಾನಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದ್ ಮಜಾ ನಡೀತು. ಇದ್ದಕ್ಕಿದ್ದಂತೆ ಜೊತೆಗಿದ್ದ ಜೋಲ್ಟ್ ಹೆಗಡೆಸ್ ಅನ್ನೋ ರಾಜಕಾರಣಿ ಡ್ಯಾನ್ಸೇ ಮೈ ಮೇಲೆ ಬಂದವರಂತೆ ಕುಣಿದಾಡಿದ್ರು. ಇವರನ್ನ ನೋಡ್ ನೋಡುತ್ತಲೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿದ್ದ ಇನ್ನಿತರರು ಮೈ ಮೇಲೆ ಡ್ಯಾನ್ಸ್ ಅನ್ನ ಆಹ್ವಾನಿಸ್ಕೊಂಡು ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು. ಹೆಗಡೆಸ್ ಮೈ ಮರೆತರು. ಟೈ, ಕೋಟು, ಬೂಟಲ್ಲೇ ಎದೆಯನ್ನ ಏರ್ ಗಿಟಾರ್ ಆಗಿಸ್ಕೊಂಡು ಭಲ್ಲೇ ಸ್ಟೆಪ್ ಹಾಕಿದ್ರು. ಸಂಸತ್ತಿನ ಮೆಟ್ಟಿಲುಗಳು ಕೂಡ ಇವರ ಡ್ಯಾನ್ಸಿಗೆ ತಲೆ ಆಡಿಸಿದ್ವು. ಹಂಗಾಗಿ ಹೆಗಡೆಸ್ ಈಗ ಡ್ಯಾನ್ಸಿಂಗ್ ಪೊಲಿಟೀಷಿಯನ್. ಚುನಾವಣಾ ರ್ಯಾಲಿಗಳಲ್ಲಿ ಇವರ ಡ್ಯಾನ್ಸೇ ಆಕರ್ಷಣೆ. ವೃತ್ತಿಯಲ್ಲಿ ಇವರು ವೈದ್ಯರು, 56 ವರ್ಷ ವಯಸ್ಸು. ಆದರೂ ಏಜ್ ಮೀರಿದ ಡ್ಯಾನ್ಸ್ ಇವರದ್ದು ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ

0: ವಾರ ಭೇಟಿಯಾಗೋಣ. ಇಲ್ಲಿಯವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಮೂತ್ರಕೋಶ ಹಾಗೂ ಪ್ರಾಸ್ಟೇಟ್ಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಈ ಕುರಿತಾದ ಪ್ರಶ್ನೆಗಳಿಗೆ ಏನಪೋಯ ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ ಉತ್ತರಿಸಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನೆಪೋಯ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ, ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಎರಡನೆಯ ಭಾಗ ವಿಕ್ರಮಾದಿತ್ಯ ವಿಜಯ. ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
1: ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
2: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು

ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪ್ರಶಸ್ತಿ. ಇದೇ 16 ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗುವ ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಎಚ್ಚರಿಕೆ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,00,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪ್ರಶಸ್ತಿ ಲಭಿಸಿದೆ. ಮೇ 11 ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಡಿಜಿಲಾಕರ್ ಖಾತೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ರಾಜ್ಯದ ಸುಮಾರು 2,07,00,000 ಹೆಚ್ಚು ನಾಗರಿಕರು ಡಿಜಿಲಾಕರ್ ಸೇವೆಗಳನ್ನು ಬಳಸುತ್ತಿದ್ದಾರೆ. ರಾಜ್ಯ ಸರ್ಕಾರದ 73% ಈ ಸೇವೆಗಳನ್ನು ಈಗಾಗಲೇ ಡಿಜಿಲಾಕರ್ನೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3 ವಿದ್ಯುತ್ ಬಿಲ್ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23,00,000 ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಚಾರ ವ್ಯವಸ್ಥೆ ಸರಳೀಕರಣಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 45,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2 ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 21 ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ಯೋಗ, ಎಲ್ಲರಿಗೂ ಯೋಗ ಎಂಬ ವಿಶಾಲ ದೃಷ್ಟಿಕೋನದೊಂದಿಗೆ ರಾಜ್ಯ ಸರ್ಕಾರ ಈ ವರ್ಷ ಯೋಗ ದಿನ ಆಚರಣೆ ಮಾಡಲಿದೆ. ಸುಮಾರು 5,000 ಯೋಗಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ

0: ರದ್ದಾಗಿರುವ ಕುರಿತಂತೆ ಪ್ರತಿಕ್ರಿಯಿಸಿ ಇದಕ್ಕೆ ಕೇಂದ್ರ ಸಚಿವರು ಮತ್ತು ಸಂಸದರು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಛತ್ತೀಸ್ಗಢದಲ್ಲಿ ಶೇಕಡ 58% ಮೀಸಲಾತಿ ನೀಡಿದ್ದು ಇದು ಜನಸಂಖ್ಯಾ ಆಧಾರಿತ ಎಂದು ಗಮನ ಸೆಳೆದರು. ಹೆಚ್ಚುವರಿ ಮೀಸಲಾತಿ ಪ್ರಮಾಣವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೋಗ್ಯ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ತಾಯಿ ಎದೆ ಹಾಲು ಸಂಗ್ರಹ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಂದ FAQ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ FAQ ಗುಣಮಟ್ಟದ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಾಳೆ ಹಾಗೂ ನಾಡಿದ್ದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ನಾಡಿದ್ದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದು ತೇರ್ಗಡೆಯಾದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಶ್ರೀಮತಿ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಬುಧವಾರ ಅಭಿನಂದಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 6-18 ವರ್ಷದ ಒಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸರ್ಕಾರಿ ಸರ್ಕಾರೇತರ ಹಾಗೂ ಅನುದಾನಿತ ವಸತಿ ನಿಲಯಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ಗೆ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾಗುವ ಉತ್ತಮ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತವೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆಯ ಕಾಮಗಾರಿ ಶೇಕಡ 81.25% ಮಾತ್ರ ಪ್ರಗತಿ ಸಾಧಿಸಿದ್ದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2027ರ ಫೆಬ್ರವರಿಯ ಒಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ನವನಗರದ ಬಾಗಲಕೋಟೆ ಜಿಲ್ಲಾ ಬಾಲಭವನದಲ್ಲಿ 15-16 ವರ್ಷದ ಮಕ್ಕಳಿಗಾಗಿ ಯೋಜಿಸಿರುವಂತಹ 15 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆಯನ್ನು ನೀಡಿದರು. ಗಿಡ ನೆಡುವ ಮೂಲಕ ಪ್ರತಿಯೊಬ್ಬರೂ ಹಸಿರು ಸಮೃದ್ಧಿಯ ಕಡೆ ಹೆಜ್ಜೆ ಹಾಕುವ ಮೂಲಕ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿಪಿ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕ್ರೀಡಾ ಸಂಸ್ಥೆಗಳು ನಿಯಮದ ಅನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇಂದು ವಿಜಯಪುರದಲ್ಲಿ ಹೊಸ ಯುಐಎ

0: ಐಡಿಎಐ ಸೇವಾ ಕೇಂದ್ರ ಲೋಕಾರ್ಪಣೆಗೊಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪ್ರಶಸ್ತಿ. ಇದೇ 16 ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ.

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹರೀಶ್ ಕೊಳ್ತಿಗೆ ಅವರ ಜೇನು ಕೃಷಿಯ ಅನುಭವದ ಕುರಿತು ಸಂದರ್ಶನ, ಸುಭಾಷ್ ಬೇಳಾ ಹಾಗೂ ರೇಣುಕಾ ದಂಪತಿಗಳ ತರಕಾರಿ ಕೃಷಿಯ ಅನುಭವದ ಕುರಿತು ಮಾತುಕತೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ ಹಾಗೂ ದೇವರ ನಾಮವನ್ನು ಕೇಳಬಹುದು.

0: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಹರೀಶ್ ಕೊಳ್ತಿಗೆ ಅವರ ಜೇನು ಕೃಷಿ ಅನುಭವದ ಕುರಿತು ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ರಜನಿ ಭಟ್.
1: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಹರೀಶ್ ಕೊಳ್ತಿಗೆ ಅವರಿದ್ದಾರೆ. ಕಳೆದ ಕೃಷಿರಂಗದಲ್ಲಿ ನಾವು ಇವರ ಜೊತೆ ಇವರ ಜೇನು ಕೃಷಿ ಅನುಭವಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಅದರ ಮುಂದುವರಿದ ಭಾಗವನ್ನು ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ.
2: ನಮಸ್ತೆ. ನಮಸ್ತೆ ಮೇಡಮ್.
1: ಇವಾಗ ಸಾಮಾನ್ಯವಾಗಿ ಜೇನು ತೆಗಿಲಿಕ್ಕೆ ಈಗ ಆಯ್ತು ಅಂತ, ಅದು ಹೇಗೆ ಗೊತ್ತಾಗ್ತದೆ?
2: ಅದಕ್ಕೆ ನಾವು ಮೇಲೆ ಜೇನು ಕೋಣೆಗಳು ಅಂತ ಕೊಟ್ಟಿರ್ತೇವೆ, ಸಂಸಾರ ಕೋಣೆಯಿಂದ ಮೇಲೆ. ಅದು ಸಾಧಾರಣವಾಗಿ ಪ್ರಥಮ ಹಂತ ಸ್ವಲ್ಪ ನಿಧಾನ ಇರ್ತದೆ, ಒಂದು ತಿಂಗಳು ಕಳೀತದೆ ಜೇನು ಸಿಗುವಾಗ. ಆಮೇಲೆ ಹೊಸದಾಗಿ ಜೇನು ಕೋಣೆಯಲ್ಲಿ ಎರಿಗಳನ್ನು ಕಟ್ಟಿರ್ತದೆ. ಆ ಎರಿಗೆ ಅವು ಮಕರಂದಗಳನ್ನು ತಂದು ತನ್ನ ಮಧುಕೋಶಗಳಲ್ಲಿ ಜೇನು ಹುಳಗಳು ಮಕರಂದಗಳನ್ನು ತಂದು ಅದರಲ್ಲಿ ಒಂದು ಹುಳಗಳೇನೋ ಒಂದು ರೀತಿಯ ಕಿಣ್ವಗಳು ಅವರ ದೇಹದಿಂದ ಬರ್ತದೆ. ಅದನ್ನು ಇದನ್ನು ಒಟ್ಟು ಮಾಡಿ ಅವು ಜೇನು ಕೋಶಗಳಲ್ಲಿ ಅದನ್ನು ಸಂಗ್ರಹಿಸಿ ಆಮೇಲೆ ಕೆಲ ದಿನಗಳು ಕಳೆದ ನಂತರ ಅದರಲ್ಲಿರುವ ನೀರಿನ ಅಂಶವನ್ನೆಲ್ಲ ಅವರು ಆದಷ್ಟು ಕಡಿಮೆ ಮಾಡಲಿಕ್ಕೆ ನೋಡ್ತವೆ. ಅದು ಒಂದು ಹಂತಕ್ಕೆ ಬಂದಾಗ ಆ ಜೇನು ದ್ರವಗಳನ್ನೆಲ್ಲ ಅವರು ಮೇಲಿಂದ ಪ್ಯಾಕಿಂಗ್ ಮಾಡ್ತವೆ, ಎಲ್ಲ ಅಂಟಿಸಿ ಬಿಡ್ತವೆ, ಬಿಳಿ ಮೇಲ್ಮೈ ಪದರವನ್ನು ಅಂಟಿಸಿ ಬಿಡ್ತವೆ. ಆಮೇಲೆ ನಾವು ಅದನ್ನು ಜೇನು ಮಿಷಿನ್ ಮುಖಾಂತರ ಅದನ್ನು ಮೇಲಿನ ಏರಿಯನ್ನು ಕೆತ್ತಿ ಆಮೇಲೆ ಅದು ಹಾರ್ವೆಸ್ಟಿಂಗ್ ಮಾಡೋದು ಅಂತ ಹೇಳ್ತೇವೆ. ಜೇನು ಹಾರ್ವೆಸ್ಟಿಂಗ್ ಮಿಷಿನ್ ಇರ್ತದೆ, ಅದರಲ್ಲಿ ಈ ಎರಿಗಳನ್ನು ಇಟ್ಟು ರೋಟೇಟ್ ಮಾಡುವ ತನಕ ಅಂತ ನಾವು ಜೇನನ್ನು ತೆಗೆಯೋದು. ಮತ್ತು ಅದೇ ಎರಿಯನ್ನು ಪುನಃ ಇಟ್ಟರೆ ನಮಗೆ ಮತ್ತೆ ಬೇಗ ಬೇಗ ಜೇನು ಸಿಗ್ತದೆ. ಅದು ಆಹಾರದ ಅಲ್ಲ, ಜೇನು ಲಭ್ಯತೆ ಮೇಲೆ ಹೊಂದಿರ್ತದೆ ಕೆಲವು ಸ್ಥಳಗಳಲ್ಲಿ. ಹಾಗೆ ಕೆಲವು ಸ್ಥಳದಲ್ಲಿ ವಾರಕ್ಕೊಮ್ಮೆ ಸಿಗುವುದು ಸಹ ಉಂಟು, 15 ದಿವಸಕ್ಕೊಮ್ಮೆ ಸಹ ಸಿಗುವುದು ಉಂಟು. ಕೆಳಗಿನ ಇದರಲ್ಲಿ ಪ್ರಥಮ ಫ್ರೇಮಿನಲ್ಲಿ ಒಂದು ಫ್ರೇಮಿನಲ್ಲಿ ಪ್ರಥಮವಾಗಿ ಇದಿರ್ತದೆ, ಅದರ ಆಹಾರ ಜೇನು ಇರ್ತದೆ. ಕೆಳಗಿನದ್ದರಲ್ಲಿ ಪರಾಗ ಅಂತೇಳಿ ಮರಿಗಳಿಗೆಲ್ಲ ಪರಾಗವನ್ನು ಜಾಸ್ತಿ ತಿನ್ನಿಸೋದು ಅವರು. ಅದು ಜೇನು ಮತ್ತು ಅದನ್ನು ಜಾಸ್ತಿ ಮಾಡಿ ಒಟ್ಟಿಗೆ ಮಿಶ್ರಣ ಮಾಡಿ ಇವು ಹುಳುಗಳೇ ತಿನ್ನಿಸೋದು. ಅನಂತರದಲ್ಲಿ ಮೊಟ್ಟೆಗಳಿರ್ತದೆ. ಹಾಗೆ ಅದರಿಂದ ನಾವು ಜೇನು ತೆಗೆಯುವ ಕ್ರಮ ಇಲ್ಲ. ಅದರಿಂದ ನಾವು ಜೇನು ತೆಗೆದ್ರೆ ಕುಟುಂಬ ಪಲಾಯನ ನಿಶ್ಚಿತ, ಉಪವಾಸ ಇದ್ದ ನಿಶ್ಚಿತವೇ.
1: ಇವಾಗ ಸಾಮಾನ್ಯ ಒಂದು ಮೊಟ್ಟೆ ಹಾಕಿದೆ, ಕಡಿ ಮೊಟ್ಟೆ, ಅದು ಒಂದು ಹುಳವಾಗಿ ಮಾರ್ಪಾಡು ಆಗಿ ತನ್ನ ಒಂದು ಕೆಲಸಕ್ಕೆ ಹೋಗ್ಲಿ ಎಷ್ಟು ದಿವಸಗಳು ಬೇಕಾಗ್ಬೋದು?
2: ಕೆಲಸಕ್ಕೆ ಹೋಗ್ಲಿಕ್ಕೆ ಅವರು 26ನೇ ದಿನದಿಂದ ಕೆಲಸಕ್ಕೆ ಹೋಗ್ತವೆ. ಅದಕ್ಕಿಂತ ಮುಂಚೆ ಅವರು ಹುಟ್ಟಿ ಬಂದಾಗ ಅವುಗಳೇ ಆದ ಕೆಲಸಗಳು ಇರ್ತವೆ. ಒಳಗಡೆ

0: ಶುಚಿತ್ವ ಮಾಡುದು, ಅದು ನಮಗೆ ನಿಜವಾಗಿ ನಮಗೆ ಗೊತ್ತಿರುವುದಿಲ್ಲ ಸಾಮಾನ್ಯ ಜನಗಳು.
1: ಹೌದು,
0: ಪಾಠವೇ ಅದು. ಮನುಷ್ಯ ಸೋಂಬೇರಿ, ಅದು ಸೋಂಬೇರಿ ಅಲ್ಲ ಅಂತ ನಾನು ಹೇಳುದು.
1: ಶಿಸ್ತಿನ
0: ಜೀವನ. ಒಂದು ಕಸ ಸಹ ಒಳಗಿದ್ರೆ ಅವು ಹೊರಗೆ ಹಾಕ್ತೇವೆ. ದೈಹಿಕವಾಗಿ ಅದಕ್ಕೆ ಹೊರಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಾವು ಹಾಕ್ಬೇಕು. ಅದು ಸಣ್ಣ ಸಣ್ಣ ಕಣವನ್ನೆಲ್ಲ ಅದು ಹೊರಗೆ ಹಾಕಿ ಹಾಕ್ತದೆ. ಮತ್ತೆ ಅದರಲ್ಲಿ ನಮ್ಮಲ್ಲಿ ಇದ್ದಾಗಿ ಸೈನಿಕರು ಸಹ ಇದ್ದಾರೆ, ಬಾಗಿಲಲ್ಲಿ ಇಬ್ಬರು ಮೂವರು ಭಟರ್ ಅಂತ ನಿಂತಿರ್ತಾರೆ. ಅದನ್ನ ನಾನು ಗಮನಿಸಿದೆ. ಬೇರೆ ಸಂಸಾರ ಕೋಣೆಯ ಹುಳಗಳಂತಂದು ಇದಕ್ಕೆ ಬಿಟ್ಟಾಗ ಅವರು ಒದ್ದು ಓಡಿಸ್ತವೆ. ಬೇರೆ ಕುಟುಂಬದ ಹುಳಗಳು ಇದಕ್ಕೆ ಬಾರದಂತೆ, ಮತ್ತೆ ಬೇರೆ ವೈರಿಗಳು ಬಾರದಂತೆ ಅಲ್ಲಿ ಭಟರ್ ಅಂತ ಕಾವಲು ಭಟರ್ ಆಗಿ ನಿಂತುಕೊಂಡಿರ್ತಾರೆ.
1: ಅದು
0: ಹೌದು, ಅದು ಸ್ವಲ್ಪ ಏಜಿನ ಹುಳುಗಳಿಗೆಲ್ಲ ಅದು ಕೆಲಸ. ಅವರಿಗೆ ನಂತರ ಅವರಿಗೆ ಪ್ರಾಯ ಆದ ನಂತರ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಕಾವಲು ಭಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ.
1: ಸಾಮಾನ್ಯ ಒಂದು ಇದು ಎಷ್ಟು ದೂರ ಹೋಗ್ತೇವೆ. ಸರಿ, ಈಗ ಜೇನುಹುಳುಗಳ ಕಾರ್ಯವೈಖರಿ ಹೇಗಿರ್ತದೆ ಅಂತ ಹೇಳ್ಬಹುದಾ?
0: ಬೆಳಿಗ್ಗೆ 5 ಗಂಟೆಗೆ ಅವರು ಕೆಲಸ ಆರಂಭ ಮಾಡ್ತಾರೆ. ಅವರಿಗೆ ಸೂರ್ಯ ಮೂಡದಕ್ಕಿಂತ ಮೊದಲೇ ಅವರು ಕೆಲಸಕ್ಕೆ 5 ಗಂಟೆಗೆ ಹೋಗ್ತಾರೆ. ಅವರಿಗೆ ಅವರ ಪ್ರಕೃತಿಯಾಗೆ ಅವರಿಗೆ ಗೊತ್ತಾಗ್ತದೆ 5 ಗಂಟೆಗೆ ಸೂರ್ಯ ಉದಯ ಆಗ್ತದೆ ಅಂತ. ಅವರು ಗಂಟೆ ನೋಡುದಲ್ಲ, ಅವರಿಗೆ ಪ್ರಕೃತಿಯ ವಾತಾವರಣದಲ್ಲಿ ಗೊತ್ತಾಗ್ತದೆ. 5 ಗಂಟೆಗೆ ಅವರು ಕೆಲಸಕ್ಕೆ ಹೋಗಿ ಆಯ್ತು, ಸ್ವಲ್ಪ ಬೆಳಕು ಬಿದ್ದ ಕೂಡಲೇ, ಅಂದ್ರೆ ಸೂರ್ಯೋದಯ ಆಗುವುದಕ್ಕಿಂತ ಮೊದಲೇ ನಾವು ಬೆಳಕನ್ನು ಕಾಣ್ತೇವೆ ಕೆಲವು ಸಲ. ಅವಾಗ ಅವು ಕೆಲಸಕ್ಕೆ ಹೋಗಿ ಆಯ್ತು. ಬೆಳಗಿನ 8 ಗಂಟೆ ಜಾವದ ಒಳಗೆ ಅವರು ಒಂದು ಏನಿಲ್ಲ ಅಂದ್ರೆ 10-15 ಬಾರಿ ಆದ್ರೂ ಒಂದು ಹೂವಿನ ಹತ್ರ, ಬೇರೆ ಬೇರೆ ಹೂವಿನ ಹತ್ರ ಹೋಗಿ ಬರುತ್ತೆ. ಒಂದು ಚಮಚ ಜೇನು ಆಗ್ಬೇಕಾದ್ರೆ 7,000 ಹೂವನ್ನು ಸ್ಪರ್ಶ ಮಾಡಬೇಕು. ಹಾಗಾದ್ರೆ ಅವರು ಲೆಕ್ಕ ಹಾಕಿ ಎಷ್ಟು ಹುಳಗಳು ಬೇಕಾಗ್ಬೋದು. ಒಂದು ಸಂಸಾರದಲ್ಲಿ 2-3 ಸಾವಿರ ಹುಳಗಳು ಇರ್ತವೆ. ಒಂದು ಚಮಚ ಹೂವು ಆಗ್ಬೇಕು, 7,000 ಹೂವನ್ನು ಸ್ಪರ್ಶ ಮಾಡಬೇಕಾದ್ರೆ ಅವಳು 5 ಗಂಟೆಗೆ ಕೆಲಸ ಶುರು ಮಾಡಿದೆ. ಆಮೇಲೆ ನಿಮಗೆ 8-9 ಗಂಟೆ ಮೇಲೆ ಹೂ ಡ್ರೈ ಆದ್ಮೇಲೆ ಮಕರಂದಗಳು ಸಿಗುವುದಿಲ್ಲ ನೋಡಿ.
1: ಆಮೇಲೆ ಅವರು
0: ಹೌದು ಮುದುಡ್ತವೆ. ಮತ್ತೆ ಬೇರೆ ಏನಾದರೂ ಅವರೆಲ್ಲ ಕೆಲಸ ಮಾಡ್ತಾರೆ. ಈಗ ಅಂದ್ರೆ ಇನ್ನು ಏಪ್ರಿಲ್ ಮೇ ಬರುವಾಗ ಈಗಲೇ ಹೀಟ್ ನಮಗೆ, ಇನ್ನು ಬೇಸಿಗೆ ಜಾಸ್ತಿ ಆದಂತೆ ಅವರ ಪೆಟ್ಟಿಗೆಯನ್ನು ಅವು ಸಹ ಎಸಿ ಆಗಿ ಮಾಡಿಕೊಳ್ತಾರೆ, ಹವಾನಿಯಂತ್ರಿತವಾಗಿ. ಕೆಲವು ಹುಳುಗಳು ನೀರನ್ನು ತಂದು ಎರಿಗಳಿಗೆ ನೀರನ್ನು ಸ್ಪ್ರೇ ಮಾಡ್ತಾರೆ, ನಮಗೆ ನಿಜವಾಗಿ ಕಾಣುವುದಿಲ್ಲ ಅದೆಲ್ಲ. ಅದನ್ನು ಸ್ಪ್ರೇ ಮಾಡಿ ಅದನ್ನು ಒಂದೇ ನಿಯಂತ್ರಣದಲ್ಲಿ ಇಡ್ತವೆ. ಇಲ್ಲದ್ರೆಲ್ಲ ಬಿಸಿ ಜಾಸ್ತಿ ಆಗಿ ಎರಿಗಳು ಹರಿದು ಹೋಗುವ ಸಾಧ್ಯತೆ ಉಂಟು. ಆ ಹರಿದು ಹೋಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಅವು ಅದನ್ನು ಹಾಗೆ ಮೇಂಟೈನ್ ಮಾಡ್ತೇವೆ, ನೀರು ಸ್ಪ್ರೇ ಮಾಡಿ ಒಂದೇ ವಾತಾವರಣದಲ್ಲಿ ಇಟ್ಟಿರ್ತವೆ. ಅದೆಲ್ಲ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಂತ, ಅದು ನಾವು ಅಧ್ಯಯನದಲ್ಲಿ ನೋಡಬೇಕು. ಕೆಲವು ಸಲ ಮೃದು 11-12 ಗಂಟೆ ಕೆಲವು ಏರಿಯನ್ನು ಮುಟ್ಟಿ ನೋಡಿದರೆ ಸ್ವಲ್ಪ ಮೃದು ಇರ್ತದೆ, ನೀರಿನ ಅಂಶ ಸ್ವಲ್ಪ ಇರ್ತದೆ. ಅದು ಅವುಗಳು ಸಾಧಾರಣವಾಗಿ ಕೆರೆಗಳಿಂದ ಹೊಳೆಗಳಿಂದೆಲ್ಲ ನೀರು ತನ್ನ ಕೋಶದಲ್ಲಿ ತಂದು ಹಾಕ್ತದೆ, ಹಾಕುವುದಿಲ್ಲ. ನೀವು ಒಳ್ಳೆ ಡ್ರೈ ಏರಿಯಾದಲ್ಲಿ ನೀವು ಪೆಟ್ಟಿಗೆಗಳನ್ನು ನೀಡಿ ಈ ರೀತಿಯ ನಿಮಗೆ ಫಲಗಳನ್ನು ನಿರೀಕ್ಷೆ ಸಾಧ್ಯವೇ ಇಲ್ಲ. ನಾನು ಡ್ರೈ ಏರಿಯಾದಲ್ಲಿ ಒಂದು 50 ಸಹ ಪೆಟ್ಟಿಗೆ ಉಂಟು. ನಾನು ಅಲ್ಲಿ ಇಟ್ಟು ನಾನು ಪ್ರಯೋಗಕ್ಕೆ ಇಟ್ಟದ್ದು, ನಾನು ನಿನ್ನೆ ಸಹ ನೋಡಿದ್ದೆ. ಅದು ಇನ್ನು ಈ ವರ್ಷಕ್ಕೆ ಜೇನು ಸಿಗುವುದಿಲ್ಲ, ಯಾಕೆಂದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಸಿಗುವುದಿಲ್ಲ.
1: ಹೂಗಳೆಲ್ಲ
0: ಹೂಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅವುಗಳೆಲ್ಲ ಪ್ರಕೃತಿಯಲ್ಲಿ ಏನು ಸಿಗ್ತದೆ ಅದನ್ನೆಲ್ಲ ಅವರು ಅವಲಂಬಿತವಾಗಿರ್ತದೆ.
1: ಈಗ ಸಾಮಾನ್ಯವಾಗಿ ಒಂದು ಜೇನು ಹುಳುಗಳು ಯಾವ ರೀತಿ ಪರಾಗವನ್ನು ಸಂಗ್ರಹಿಸುತ್ತವೆ?
0: ಅದು ಪರಾಗವನ್ನು ತನ್ನ ಕಾಲುಗಳಲ್ಲಿ ಹೂವಿನ ಆಳಕ್ಕೆ ಹೋಗಿ ಅವುಗಳ ಪರಾಗವನ್ನು ಹೆಕ್ಕಿ ಅವುಗಳು ಒಂಥರ ರೋಲ್ ಮಾಡಿ ಉಂಡೆ ಹಾಗೆ ಮಾಡ್ತವೆ. ಉಂಡೆಯನ್ನು ಮಾಡಿ ತನ್ನ ಕೈಯ ಕೆಳಗೆ ಅವರು ಅಂಟಿಸಿಕೊಂಡು ಬರುತ್ತದೆ. ಅದು ಅದರಲ್ಲಿ ಹೊರಳಾಡಿ ಅದನ್ನು ಅಂಟಿಸುವ ಒಂದು ಚಾಕುಚಕಿತ ಆ ಹುಳಗಳಲ್ಲಿ ಉಂಟು. 2 ಕಾಲುಗಳ ದೇಹದ ಬದಿಯಲ್ಲಿ ಅಂಟಿಸಿಕೊಂಡು ಬಂದು ಅದನ್ನು ತನ್ನ ಸಂಸಾರ ಕೋಣೆಯಲ್ಲಿ ಆ ಏರಿಯ ಸೆಲ್ಲುಗಳಲ್ಲಿ ಅವುಗಳು ಸಂಗ್ರಹ ಮಾಡಿರ್ತವೆ. ಆನಂತರ ಜೇನು ಮಿಶ್ರಣ ಮಾಡಿ ಆ ಹುಳುಗಳಿಗೆ ತಿನ್ನಿಸಿ ಚಿಕ್ಕ ಹುಳುಗಳಿಂದ ಅವರನ್ನು ಅಭಿವೃದ್ಧಿಪಡಿಸುವ ಕ್ರಮ ಹಾಗೆ. ನಿಮಗೆ ಪರಾಗ ಸಿಗಬೇಕಾದ್ರೆ ಬೆಳಗಿನ ಜಾವ ಬೇಗ ಹೋಗ್ತೇವೆ. ಆಮೇಲೆ ಬಿಸಿಲು ಜಾಸ್ತಿ ಆದಾಗ ಪರಾಗ ಅಂಶ ಸಿಗುವುದಿಲ್ಲ, ಮಕರಂದ ಸಹ ಸಿಗುವುದಿಲ್ಲ. ಅದು ಬಿಸಿಯ ವಾತಾವರಣಕ್ಕೆ ಆವಿಯಾಗಿ ಹೋಗ್ತದೆ.
1: ಅಂದ್ರೆ ಇವುಗಳು ಹೇಗೆ ಈಗ ಬೆಳಗ್ಗೆ ಹೋದಾಗಲೇ ಆ ಹೂಗಳನ್ನು ನೋಡುದು ಅಥವಾ ಹಿಂದಿನ ದಿನ ನೋಡಿ ಒಂದು ತಿಳಿಸುವ ಇದೆ, ನಿಮ್ಮ ಅಧ್ಯಯನದಲ್ಲಿ ನೀವೇನಾದ್ರೂ ಗಮನಿಸಿದ್ದೀರಾ?
0: ಅದು ಇರ್ತದೆ ಅವರಿಗೆ. ಅವರು ನಿಜವಾಗಿ ಅವರ ಒಂದು ಹೋಗುವ ಒಂದು ಕೋನ ಅಂತ ಉಂಟು. ಕೆಲವು ನಾವು ಪೂರ್ವ ದಿಕ್ಕಿಗೆ ಜಾಸ್ತಿ ಜೇನುಗಳ ಪೆಟ್ಟಿಗಳಿಂದ ಇಟ್ಟಿರ್ತೇವೆ, ಆದರೆ ಪೂರ್ವ ದಿಕ್ಕಿಗೆ ಹೋಗುವುದಿಲ್ಲ, ಹೊರಗೆ ಬಂದ ತಕ್ಷಣ ಪೆಟ್ಟಿಗೆ ಹಿಂದಿನಿಂದ ಹೋಗುದು ಸಹ ಉಂಟು. ಅಂದ್ರೆ ಆ ಕಡೆ ಲಭ್ಯತೆ ಇದೆ ಅಂತ ಹಿಂದಿನ ದಿವಸ
1: ಹೋಗ್ತಾ
0: ಮಾಡಿರ್ತವೆ, ಹಾಗೆಯೇ ಹೋಗುದುಂಟು. ಪೂರ್ವಕ್ಕೆ ಇಡುದಂದ್ರೆ ಬೆಳಗಿನ ಜಾವ, ಅದಕ್ಕೆ ಬೆಳಕು ಬೇಗ ಬಂದ ಕೂಡಲೇ ಗೊತ್ತಾಗ್ಲಿ ಅಂತ ದೃಷ್ಟಿಯಿಂದ ನಾವು ಪೂರ್ವಕ್ಕೆ ಇಡುವ ಕ್ರಮ. ಅದೇ ರೀತಿ ಹೋಗ್ತದೆ ಅಂತಲ್ಲ, ಎಲ್ಲಾ ಕಡೆ ಯಾವ ಕಡೆ ಲಭ್ಯತೆ ಉಂಟು ಅದನ್ನು ನಾವು ಪೆಟ್ಟಿಗೆ ಎದುರು ನಿಂತು ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗ್ತದೆ ಎಲ್ಲಿ ಲಭ್ಯತೆ ಉಂಟು.

0: ಉಂಟು, ಅದು ಎಲ್ಲಿ ಹೂವು ಯಥೇಚ್ಛ ಉಂಟು ಅಲ್ಲಿಗೆ ಜಾಸ್ತಿ ಹೋಗುದು.
1: ಇವಾಗ ಹೂಗಳು ತುಂಬಾ ಇರುವಲ್ಲಿ ಇವುಗಳೆಲ್ಲ ಏನು ಮಕರಂದವನ್ನು ತಂದು ಮಾಡ್ತೀವಿ ಜೇನು. ಅವು ಸಾಮಾನ್ಯವಾಗಿ ಒಂದು ನಮಗೆ ಜೇನಾಗಿ ಮಾರ್ಪಾಡ್ಲಿಕ್ಕೆ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ?
0: ಅದೇ ಆರಂಭದಲ್ಲಿ ನಿಮಗೆ ಒಂದು ಒಂದೂವರೆ ತಿಂಗಳು ಹಿಡಿತದೆ. ಈಗ ನಾವು ಜನವರಿಯಲ್ಲಿ ಜೇನು ಕೊಣೆಗೆಲ್ಲವುಗಳ ಮೇಲೆ ಜೇನಿಗೆ ನಾವು ಅದನ್ನು ತಯಾರು ಮಾಡಿ ಇಟ್ಟಿದ್ದೇವೆ. ನಾನು ಫೆಬ್ರವರಿಯಲ್ಲಿ ಈಗ ಎರಡು ಹಂತದಲ್ಲಿ ಜೇನು ತೆಗ್ದಾಗಿರ್ತದೆ. ನಿಮಗೆ ಇನ್ನಿನ್ನು ದಿನ ಕಳೆದಂತೆ ಮೂರು ನಾಲ್ಕು ಸಲ ಸಹ ಜೇನು ತೆಗಿಲಿಕ್ಕೆ ಆಗ್ತದೆ. ಆರಂಭದ ಹಂತದಲ್ಲಿ ಅವು ಜೇನು ಕೊಣೆಯಲ್ಲಿ ಜೇನಿಗೆ ಏರಿ ಕಟ್ಟಿಯಾಗಿರ್ಬೇಕಾಗ್ತದೆ. ಮತ್ತೆ ಅದೇ ಕೋಶಗಳಲ್ಲಿ ಅವರು ಜೇನು ಸಂಗ್ರಹಿಸ್ತಾ ಹೋಗುದು. ನಾವು ಹಾರ್ವೆಸ್ಟ್ ಮಾಡಿದಾಗ ಪುನಃ ಎರಿಯನ್ನು ಅದಕ್ಕೆ ಇಡುದು. ಆವಾಗ ನಿಮಗೆ 15 ದಿವಸಕ್ಕೆ ಪುನಃ ಜೇನು ಸಿಗ್ತದೆ. ಆರಂಭ ಹಂತದಲ್ಲಿ ಅವರಿಗೆ ಅದು ಜೇನು ಕೋಣೆಯಲ್ಲಿ ಅದು ಜೇನು ಎರಿಗಳನ್ನು ಕಟ್ಟುವ ಕೆಲಸ ದೀರ್ಘ ಹಿಡಿತದೆ. ಅವರಿಗೆ ಆಹಾರ ಲಭ್ಯತೆ ಆದಾಗಿ ಅವರು ಎರಿಗಳನ್ನು ದೊಡ್ಡ ಮಾಡ್ತಾ ಹೋಗುದು. ಆಹಾರ ಅಲಭ್ಯತೆ ಶುರುವಾದಾಗ ಅವರ ದೇಹದ ಗ್ರಂಥಿಯಿಂದ ಮೇಣಗದ ಅಂಶಗಳು ಕಡಿಮೆ ಹರಿದು ಬರ್ತದೆ ಅಷ್ಟೇ. ಆಹಾರ ಜಾಸ್ತಿ ಕೊಟ್ಟಾಗ ಸಿಕ್ಕಿದಾಗ ಏರಿಯನ್ನು ಸಹ ದೊಡ್ಡದು ಮಾಡ್ತಾ ಹೋಗ್ತದೆ.
1: ಇವಾಗ ಸಾಮಾನ್ಯವಾಗಿ ಒಂದು ಜೇನು ಕೃಷಿಗೆ ನಮ್ಮ ಒಂದು ಸರ್ಕಾರದಿಂದಾಗ್ಲಿ, ಜೇನು ವ್ಯವಸಾಯ ಸೊಸೈಟಿಗಳು, ತೋಟಗಾರಿಕಾ ಇಲಾಖೆಯಿಂದ ಏನಾದರೂ ಸಹಾಯ ಅಥವಾ ಸಬ್ಸಿಡಿಗಳು ಲಭಿಸುತ್ತವ ಹೇಗೆ?
0: ತೋಟಗಾರಿಕಾ ಇಲಾಖೆಯಿಂದ ಯಶಸ್ವಿ ತೋಟಗಳಿಗೆ 90% ಅಲ್ಲಿ ಸಬ್ಸಿಡಿ ಸಿಗ್ತದೆ, ಮತ್ತೆ ಸಾಮಾನ್ಯ ಜನಕ್ಕೆ 75% ಅಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತಾರೆ. ಮೊದಲೆಲ್ಲ 10 ಕುಟುಂಬ ಕೊಡ್ತಿದ್ರು, ಈಗ ಒಬ್ಬರಿಗೆ 2 ಕುಟುಂಬ. ಯಾಕೆಂದರೆ ಈಗ ಇತ್ತೀಚೆಗೆ ಜೇನು ಕೃಷಿಕರು ಅದನ್ನು ವೃತ್ತಿಯಾಗಿ ಮಾಡೋರು ತುಂಬ ಕಡೆ ಆರಂಭ ಆಗಿದ್ದಾರೆ, ಆಸಕ್ತಿ ತೋರ್ತಾ ಇದ್ದಾರೆ. ಅದು ನಮಗೆ ಒಂದು ನಮ್ಮ ಪ್ರಕೃತಿಗೆ ಕಂಡು ಬಂದ ಸಂತೋಷ ವಿಷಯ ಅಂತ. ಆದ ಕಾರಣ ತೋಟಗಾರಿಕೆ ಇಲಾಖೆ ಇಂದ ನಮಗೆ ಅದಕ್ಕೆ ನಾವು ಜೂನು ಜುಲೈಯಲ್ಲಿ ಅವರು ಅರ್ಜಿ ಕರೀತಾರೆ, ಆವಾಗ ನಾವು ಅರ್ಜಿಯನ್ನು ಕೊಟ್ಟು ಜೇನು ಡಿಸೆಂಬರು ಬರುವಾಗ ಅವರು ಸಂಸಾರವನ್ನು ಕೊಡ್ತಾರೆ.
1: ತರಬೇತಿ ಏನಾದರೂ ಕೊಡ್ತಾರೆ?
0: ತರಬೇತಿ ಕೊಡುವವರು ಇದ್ದಾರೆ ನಮ್ಮ ಉಜಿರೆಯಲ್ಲಿ, ರುಡ್ಸೆಟ್ಟಲ್ಲಿ. ಪ್ರತಿ ವರ್ಷ ವರ್ಷಕ್ಕೆ 2 ಬಾರಿ ಸಹ ಜೇನು ಕೃಷಿ ತರಬೇತಿಯನ್ನು ಕೊಡ್ತಾರೆ. ಉತ್ತಮ ನುರಿತ ಜೇನು ಕೃಷಿಕರು ಸಹ ಅಲ್ಲಿ ಬರ್ತಾರೆ. 10 ದಿವಸ ಇರ್ತದೆ ರುಡ್ಸೆಟ್ಟಲ್ಲಿ. ಮನಮೋಹನ್ ಆರಂಭೆ ಅಂತ ಅವರು ಬೆಟ್ಟಂಪಾಡಿಯಲ್ಲಿ, ಅವರು ಸಹ ಕೊಡ್ತಾರೆ. ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು 2-3 ಜನಗಳಿದ್ದಾರೆ ಕೊಡುವವರು. ನನಗೆ ಹೆಚ್ಚು ಒಡನಾಟ ಅವರ ಹತ್ರ ಇತ್ತು. ಮತ್ತೆ ಕೋಡ್ಲದ ಹತ್ರ ಒಬ್ಬರಿದ್ದ ಹರೀಶ್ ಕೋಡ್ಲ ಅಂತ, ಅವರು ಸಾಧಾರಣ 30 ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದಾರೆ. ಅವರು ಸಹ ತರಬೇತಿಯನ್ನೆಲ್ಲ ನೀಡ್ತಾರೆ. ಅವರಿಂದ ನಾನು ಅಗಾಧ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೇನೆ. ರೋಗ ಬಂದರೆ ಹೇಗೆ ರಕ್ಷಿಸಬಹುದು ಅಂತ ಹೇಳಿಕೊಟ್ಟವರೇ ಅವರು.
1: ಇವಾಗ ನಾವು ಜೇನುಹುಳಗಳ ಕಾರ್ಯವಿಧಾನ ಇದೆಲ್ಲ ಒಂದು ಭಾಗದಲ್ಲಿ ನೋಡಿದ್ರೆ, ಇನ್ನು
0: ಹೋದ್ರೆ ನಾನು ಹೇಳಿದಾಗೆ ಮಳೆಗಾಲದಲ್ಲಿ ಕೆಳಗಿನ ಸಂಸಾರ ಕೋಣದಲ್ಲಿ ಹುಳಗಳಾಗುವಂಥದ್ದು, ಅದು ಮೇಣದ ಹುಳಗಳಾಗುವಂಥದ್ದು. ಅಂದರೆ ನಾವು ಜೇನು ಸೀಸನ್ ಕಳೆದ ನಂತರ, ಮೇ ನಂತರ, ಆ ಸಂಸಾರ ಕೋಣೆಯ ಹಾಳೆಗಳೆಲ್ಲ ಹಳತೆ ಆಗಿರ್ತದೆ. ಹಳತೆ ಆದ ಕೂಡಲೇ ಹುಳಗಳ ಸಂಖ್ಯೆ ಸಹ ಕಡಿಮೆ ಆಗಿರ್ತದೆ. ಆವಾಗ ಅದರಲ್ಲಿ ಒಂದು ರೀತಿಯ ಮೇಣದ ಹುಳ ಆಗ್ತದೆ ಬಿಳಿಯಿದ್ದು, ಅದು ಇಡೀ ಸಂಸಾರವನ್ನು ಹಾಳುಗೆಡುತ್ತದೆ. ಹಾಳುಗೆಡದ ನಂತರ ಕುಟುಂಬ ಪಲಾಯನ ಆಗುವಾಗೆ ಮಾಡ. ಆವಾಗ ಮಳೆಗಾಲದಲ್ಲಿ ಸಹ ನಾವು ಗಮನಿಸಿ ಆ ಹಳೆ ಎರಿಗಳನ್ನೆಲ್ಲ ಶುಚಿಗೊಳಿಸಬೇಕಾಗ್ತದೆ. ಆದಷ್ಟು ಹಳೆ ಎರಿಗಳನ್ನು ಬೇಡ ಅಂತ ಕಾಣಿಸಿದ್ರೆ ನಮಗೆ ಕತ್ತರಿಸಿ ತೆಗೆದು ಕೃತಕ ಆಹಾರ ನೀಡುವ ಮುಖಾಂತರ ಆ ಸಂಸಾರವನ್ನು ಉಳಿಸಬಹುದು, ರಕ್ಷಿಸಬಹುದು. ಆನಂತರ ಇನ್ನೊಂದು ಥೈಸಾಕ್ ಬ್ರೂಡ್ ಕಾಯಿಲೆ ಅಂತ ಉಂಟು. ಅದು ಬಂದರೆ ಸಹ ಹಾಗೆ ಸಂಪೂರ್ಣ ಕುಟುಂಬವನ್ನೇ ಸರ್ವನಾಶ ಮಾಡ್ತದೆ. ರಾಣಿ ತತ್ತಿ ಇಡದಾಗೆ ಸಹ ಮಾಡ್ತದೆ. ಅದು ನಿಜವಾಗಿ ಅದು ನಮ್ಮ ಭಾರತ ದೇಶದ ಕಾಯಿಲೆ ಅಲ್ಲ, ಅದು ಹೊರದೇಶದಿಂದ ಬಂದದ್ದು. ಅದೀಗ ಭಾರತ ದೇಶದಲ್ಲಿ ಆ ಕಾಯಿಲೆ ಪ್ರಚಲಿತ, ಅದನ್ನು ನಮ್ಮ ದೇಶದಲ್ಲಿ ಈಗ ಅದು ಹೊಂದಿಕೊಂಡಿದೆ. ಆದ ಕಾರಣ ಅದಕ್ಕೆ ನಾವು ನಿರ್ಮಾಣ ಹಂತದ ಥೈಸಾಕ್ ಬ್ರೂಡ್ ಆದರೆ ನಾವು ಅದನ್ನು ತಡೆ ಹಿಡಲಿಕ್ಕೆ ಆಗ್ತದೆ. ಅದಕ್ಕೆ ಮೆಡಿಕಲ್ಲಿ ಕೆಲವು ಮಾತ್ರೆ ಎಲ್ಲ ಸಿಕ್ಕಿ ಆ ಕೃತಕ ಆಹಾರ ಮುಖಾಂತರ ಕೊಟ್ಟು ಅದನ್ನು ತಡೆ ಹಿಡಲಿಕ್ಕೆ ಆಗ್ತದೆ. ಅಂತೂ 80% ಬಂದಿದ್ದರೆ ಅದನ್ನು ನಿಜವಾಗಿ ರಕ್ಷಿಸಲಿಕ್ಕೆ ಆಗುವುದಿಲ್ಲ. ಅಂಥ ಕುಟುಂಬಗಳಿದ್ದರೆ ನಾವು ನಮ್ಮ ಆ ಜೇನು ಕುಟುಂಬ ಇರುವ ಸ್ಥಳದಿಂದ ಆ ಕುಟುಂಬವನ್ನು ಬೇರ್ಪಡಿಸುವುದೇ ಒಳ್ಳೆಯದು.
1: ಸಾಂಕ್ರಾಮಿಕ
0: ಒಂದು ಕುಟುಂಬಕ್ಕೆ ಬಂದರೆ ಇನ್ನೊಂದು ಕುಟುಂಬಕ್ಕೆ ಬಂದೇ ಬರ್ತದೆ. ಅಂದರೆ ಈ ಗಂಡು ಹುಳುಗಿ ಫೆರಮೋನ್ ಇಲ್ಲ, ಎಲ್ಲ ಕುಟುಂಬವನ್ನು ಹುಡುಕ್ತಾ ಹೋಗ್ತದೆ. ಹೊಸ ರಾಣಿ ಇದ್ರೆ ಮೇಟ್ ಆಗ್ಲಿಕ್ಕೆ ಎಲ್ಲ ಹುಡುಕ್ತಾ ಇರ್ತದೆ. ಆವಾಗ ಆ ರೋಗಗಳು ಅವಳ ದೇಹದ ಮುಖಾಂತರ ಹೋಗುವ ಸಾಧ್ಯತೆ ಉಂಟು. ಆದ ಕಾರಣ ನಾವು ಒಂದು ಕುಟುಂಬ ತುಂಬ ಇಟ್ಟುಕೊಂಡಲ್ಲಿ ಅಲ್ಲಿಂದ ಅದನ್ನು ಬೇರ್ಪಡಿಸುವುದೇ ಒಳ್ಳೆಯದು. ನಾನು ಬೇರ್ಪಡಿಸಿ ಆ ಕುಟುಂಬವನ್ನು ಸರಿಪಡಿಸಿದ್ದು ಸಹ ಉಂಟು, ಅದು ಆರಂಭಿಕ ಅಂತದ್ದು ಮಾತ್ರ. ಅರ್ಧ ರೋಗ ಬಂದು ಕಳೆದ್ರೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಸಹ ಪ್ರಯೋಗ ಮಾಡಿದ್ದೇನೆ ನಾನು, ಉಳಿಸ್ಲಿಕ್ಕೆ

0: ಆಗ್ತದಂತ, ಅದು ಬಹಳ ಕಷ್ಟ.
1: ಇವಾಗ ಒಬ್ಬರು ಒಂದು ಆರಂಭಿಸುವಾಗ ನೀವು ಹೇಳಿದ್ರೆ ಬಹಳಷ್ಟು ಅಧ್ಯಯನಗಳು ಬೇಕು, ಅಧ್ಯಯನ ಮಾಡಿರಬೇಕು. ಅವರಿಗೆ ಇದೇ ರೀತಿಯಾದಂಥ ಒಂದು ಇಡೀ ಪೆಟ್ಟಿಗೆಯನ್ನು ತಗೊಳ್ಳೋದು ಒಳ್ಳೆಯದಾ ಅಥವಾ ಹೇಗೆ ಮಾಡಬಹುದು?
0: ಅದೇ ಆರಂಭದಲ್ಲಿ ಜೇನು ಕೃಷಿ ಆರಂಭಿಸುವಾಗ ಎರಡು ಕುಟುಂಬವನ್ನೇ ಸಾಕಲಿಕ್ಕೆ ಕಲಿಬೇಕು. ಜೇನು ಒಂದು ವರ್ಷದಲ್ಲಿ ಅವನು ಕಲೀಲಿಕ್ಕೆ ಇರ್ತದೆ, ಅದು ಹೇಗೆ ಜೇನು ಮಾಡಬಹುದು, ಅದು ಹೇಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದನ್ನು ಒಬ್ಬ ನುರಿತ ಜೇನು ಕೃಷಿಯಲ್ಲಿ ಮಾಹಿತಿ ಪಡೀತಾ ಅವನು ಮೇಲೆ ಬರ್ಬೋದು. ಒಮ್ಮೆಗೆ 50 ಕುಟುಂಬ ಸಾಕಿ ನಾನು ಈ ವರ್ಷ 3 ಕ್ವಿಂಟಲ್ ಜೇನು ತೆಗಿತೇನೆ ಅಂತೇಳಿದರೆ ಅರ್ಥ ಇಲ್ಲ ಅಂತ. ನನ್ನಲ್ಲಿ ಹೇಳಿದವರು ಇದ್ದಾರೆ, ನಾನು ಇಷ್ಟು ಜೇನು ಸಿಕ್ಕ, ನಾನು ಬರುವ ವರ್ಷ ನನ್ನ ಜಾಗದಲ್ಲಿ ಸಾಧಾರಣ ಒಂದು 200 ಕುಟುಂಬ ಆಗ್ತೇನೆ, ಒಂದು 10 ಕ್ವಿಂಟಲ್ ಜೇನು ಬರ್ಬೋದು ಅಂತ. ಆಯಿತು ಮಾಡಿಯಪ್ಪ ಒಳ್ಳೇದಾಗಲಿ ಅಂತ ಹೇಳಿದ್ದುಂಟು. ಆದರೆ ಆ ರೀತಿ ಅಲ್ಲ, ನಾವು ಅಡಿಕೆ ರಬ್ಬರು ತೆಂಗು ಮಾಡಿದ ಹಾಗೆ ಅಲ್ಲ ಜೇನು ಕೃಷಿ, ಹಂತ ಹಂತವಾಗಿ ಬರಬೇಕಾಗ್ತದೆ ಅಂತ. ಮೇಲ್ಮೈಗೆ ನೋಡುವಾಗ ಅದಕ್ಕೆ ರೋಗ ಇಲ್ಲ, ಅದು ಕಷ್ಟ ಸುಲಭ, ಇಟ್ಟು ಬಿಟ್ಟರೆ ಜೇನು ಬರ್ತದೆ ಎಂತ ಹೇಳುವಂಥದ್ದು ಸುಳ್ಳು ಅಂತ ಹೇಳುದು ನಾನು. ಅದನ್ನು ಅಧ್ಯಯನ ಮಾಡಲೇಬೇಕು. ಮೊದಲನೇದಾಗಿ ಒಂದೊಂದೇ ಸ್ತರವನ್ನು ಬರಬೇಕು, 2 ಕುಟುಂಬ, 10 ಕುಟುಂಬ, 50, 100, ಮತ್ತು ಅವನ ಕಾರ್ಯಕ್ಷಮತೆಯ ಮೇಲೆ ಹೊಂದಿಕೊಂಡು ಎಷ್ಟು ಸಹ ಮಾಡಬಹುದು.
1: ನೀವಿಷ್ಟು ಪೆಟ್ಟಿಗೆಗಳನ್ನು ಹಾಕ್ತೀವಿ, ಸಾಮಾನ್ಯವಾಗಿ ಒಂದು ವಾರ್ಷಿಕ ವರಮಾನ ಇಷ್ಟು, ಇದರಲ್ಲಿ ಇಷ್ಟು ಪೆಟ್ಟಿಗೆಗಳಲ್ಲಿ ಸಿಗಬಹುದು?
0: ವಾರ್ಷಿಕ ವರಮಾನ ಅವನಿಗೆ ವರ್ಷಕ್ಕೆ ಒಬ್ಬನ ಜೀವನ ಹೋಗುವಷ್ಟು 4-5-6 ಲಕ್ಷ ತನಕ ಸಹ ದುಡಿಲಿಕ್ಕೆ ಆಗ್ತದೆ. ದುಡಿಯುವವರು ಇದ್ದಾರೆ,
1: ಅದರ ಹಿಂದೆ ಅಷ್ಟೇ
0: ಕೆಲಸಗಳಿರ್ತವೆ. ಈಗ ನಾನೊಂದು ಇತ್ತೀಚೆಗೆ 2 ವರ್ಷಗಳಿಂದ ನನಗದು ಹಿಡಿತಕ್ಕೆ ಬಂದ ಕಾರಣ ಸ್ವಲ್ಪ ಆದಾಯ ಸಹ ಆರಂಭ ಆಗಿದೆ. ನನಗೆ ಸ್ವಲ್ಪ ಅದರಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣವಾಗಿ, ಇಲ್ಲದ್ರೆ ಅಷ್ಟು ಕುಟುಂಬ ನಮಗೆ ಸಾಧ್ಯವೇ ಇಲ್ಲ ಮೇಂಟೈನ್ ಮಾಡಲಿಕ್ಕೆ. ಆದ ಕಾರಣ ಅದರಲ್ಲಿ ಜೀವನ ತೆಗಿಬಹುದು ಅಂತ ಹೇಳಿ ನಾನು ಭರವಸೆ ನೀಡಿ, ಯಾಕೆಂದರೆ ಮತ್ತೆ ನಾವು ಆ ಜೇನುಗಳನ್ನು ಮಾರಾಟ ಮಾಡೋದ್ರಲ್ಲಿಯೂ ನಾವು ಆ ಜೇನು ಕೃಷಿಕನ ಮೇಲೆ ಇರ್ತದೆ. ಗ್ರಾಹಕರನ್ನು ನಂಬಿಸಿ ಮೋಸಗೊಳಿಸುವ ವಿಚಾರಕ್ಕೆಲ್ಲ ಹೋಗಬಾರ್ದು. ಈ ವರ್ಷ ನಾವು ಅವನಿಗೆ ಜೇನು 1 ಕೆಜಿ ಕೊಟ್ಟರೆ ಬರುವ ವರ್ಷ ಅವನು 4 ಕೆಜಿ ತಗೊಂಡು ಹೋಗುವ ಹಾಗೆ ಇರುವುದು ಆ ಜೇನು ಕೃಷಿಕನಲ್ಲಿ ಇರುವುದು ಅಂತ
1: ನಂಬಿಕೆಯ
0: ಮೇಲೆ ಜೇನು ತಗೊಳ್ಳುದು. ಅದು ಬಿಟ್ಟು ನೀವು ಯಾವ ಜಾಹೀರಾತು ಕೊಟ್ಟರು ಸಹ ಯಾರು ಸಹ ನಿಮ್ಮ ಜೇನು ಒಳ್ಳೇದುಂಟು ಅಂತ ಹೇಳುದಿಲ್ಲ. ಜೇನಿನ ಸ್ವಾದಿಷ್ಟವನ್ನು ತಿಳಿಯುವುದೇ ಬಾಯಿ ರುಚಿ ಮುಖಾಂತರವೇ. ಬೇರೆ ಬೇರೆ ಟೆಕ್ನಾಲಜಿ ಇರ್ಬೋದು ನೋಡ್ಲಿಕ್ಕೆ, ಆದರೆ ನೀವು ಗ್ರಾಹಕ ಯಾವಾಗ ಉತ್ತಮ ಪ್ರತಿಕ್ರಿಯೆ ನೀಡ್ತಾನೆ ಆವಾಗ ನಿಮ್ಮ ಜೇನುಗಳಿಗೆ ಹೆಚ್ಚು ಹೆಚ್ಚು ಗ್ರಾಹಕರು ಬರ್ತಾರೆ.
1: ಈ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಒಂದು ಜೇನು ಸಿಗುವಂತಹದ್ದು ಅಸಲಿಯೋ ನಕಲಿಯೋ ಹೇಗೆ ಗೊತ್ತಾಗ್ತದೆ?
0: ಅದೇ ನಾನು ಈಗ ಹೇಳಿದಂತೆ, ನಾನು ಹೆಚ್ಚು ಕಡೆ ಜೇನು ಅಸಲಿಯ ನಕಲಿ ಅಂತ ಅದನ್ನು ನಾನು ಕೆಲವು ಸಲ ಕಣ್ಣಿನ ನೋಟದಲ್ಲಿ ಹೇಳುದುಂಟು, ಅದು ಅಸಲಿಯ ನಕಲಿ ಅಂತ.
1: ಏನಾದ್ರೆ
0: ದಪ್ಪ ಅದಲ್ಲ, ಅದನ್ನು ನಾವು ಪೇಪರ್ಗೆ ಹಾಕಿ ನೋಡಿದ್ರೆ ಅದು ಅಡಿಯಲ್ಲಿ ಸೋರಿಕೆ ಭಾರ ಇದ್ರೆ ಅದು ನಿಜವಾದ ಜೇನು ಅಂತ ಲೆಕ್ಕ. ಇನ್ನು ಬೆಂಕಿ ಕಡ್ಡಿಯಲ್ಲಿ ಅದು ಉರಿಯುವುದಿಲ್ಲ, ಬೆಂಕಿ ಕಡ್ಡಿಗೆ ಸ್ವಲ್ಪ ಇದು ಮಾಡಿದರೆ ಅದು ತಗೊಳ್ಳುವುದಿಲ್ಲ. ಆನಂತರ ಇನ್ನು ಸ್ಪಷ್ಟವಾಗಿ ನೋಡಬೇಕಂದ್ರೆ ನಮ್ಮ ನಾಲಿಗೆ
1: ರುಚಿಯಲ್ಲಿ
0: ನಿಜವಾದ ಜೇನು ಅಂದರೆ ಹೇಳಿದರೆ ನಮಗೆ ನಾಲಿಗೆ ಹಾಕಿದ ಕೂಡಲೇ ಅದರಲ್ಲಿ ಆ ಜೇನಿನ ಅಂಶದ ರುಚಿ ನಮಗೆ ಗೊತ್ತಿರ್ತದೆ. ನಿಜವಾದ ಜೇನು ಕೃಷಿಕನಿಗೆ ಗೊತ್ತಿರ್ತದೆ ಆ ಅಂಶಗಳು ಇದ್ದರೆ 100% ನಿಜವಾದ ಜೇನು ಅಂತ ನಾವು ಹೇಳ್ಬೋದು. ಅದೊಂಥರ ಹುಳಿ ಚೊಗರು ಇರ್ತದೆ ನಮ್ಮ ಗಂಟಲಲ್ಲಿ ಇಲ್ದಾಗ ಸಾಕಪ್ಪ ಒಳ್ಳೆ ಒರಿಜಿನಾಲಿಟಿ ಉಂಟು ಅಂತ ಹೇಳುವ, ನಮ್ಮ ಬಾಯಿ ರುಚಿಯೇ ಒರಿಜಿನಲ್ ಅದನ್ನು ಸ್ಪಷ್ಟ ಜೇನು ಅಂತ ಹೇಳ್ಬೋದು ಅಂತ. ಅನಂತರ ಕೆಲವು ಬೆಲ್ಲದ ಪಾಕ ಎಲ್ಲ ಕೊಟ್ಟು ನಂತರ ಕೆಲವು ಕಾಯಿಸಿದ ಜೇನು ಸಹ ಬರ್ತದೆ. ಕಾಯಿಸೋದು ತಪ್ಪಲ್ಲ, ಅದಂದರೆ ಆ ಜೇನುಗಳು ಮಳೆಗಾಲದಲ್ಲಿ ಸ್ವಲ್ಪ ಹುಳಿ ಬರುವ ಸಾಧ್ಯತೆಗಳು ಇರ್ತದೆ. ಆದ ಕಾರಣ ಅದರ ನೀರಿನ ಅಂಶವನ್ನು ಅವರು ತೆಗೆಯುವುದು, ಅದನ್ನು ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಿದಾಗ ನೀರಿನ ಅಂಶ ಆವಿ ಆಗ್ತದೆ ಅಷ್ಟೇ, ಆಗ ಜೇನು ಸ್ವಲ್ಪ ಬಾಳಿಕೆ ಬರ್ತದೆ ಅಂತ. ಆದರೆ ಜೇನಿನಲ್ಲಿ ಇರುವಂಥ 2 ಅಂಶ ಅದರಲ್ಲಿ ಕಡಿಮೆ ಆಗ್ತದೆ, ಹಾಗೆ ಅಷ್ಟೇ. ತಪ್ಪಲ್ಲ ಮಾಡುವುದು, ಮಾಡುವವರು ಇದ್ದಾರೆ.
1: ಇವಾಗ ನೀವೇನು ಒಂದು ಬರೀ ಜೇನು ಮಾತ್ರ ಮಾರಾಟ ಮಾಡುದು ಅಥವಾ ಅವುಗಳ ಕುಟುಂಬ ಏನಾದರೂ ಕೊಡುವ?
0: ಕುಟುಂಬವನ್ನು ಮಾಡಲಿಕ್ಕೆ ನಾನು ಇತ್ತೀಚೆಗೆ ಶುರು ಮಾಡಿದ್ದೇನೆ 1 ವರ್ಷದಿಂದ. ಹೋದ ವರ್ಷ ಸುಮಾರು ಜನರಿಗೆ ಒಂದೆರಡು ಪೆಟ್ಟಿಗಳನ್ನು ಕೊಟ್ಟಿದ್ದೇನೆ. ಅಂತೂ ದೊಡ್ಡ ಮಟ್ಟದಲ್ಲಿ ಕೊಡಲಿಕ್ಕೆ ನಾನು ಹೊರಡಲಿಲ್ಲ, ಅಂದರೆ ನನಗೆ ಅದು ಪೂರೈಕೆ ಮಾಡಲಿಕ್ಕೆ ನಾನು ಇನ್ನು ಮುಂದಿನ ಹಂತಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಅದಕ್ಕೆ ಪೆಟ್ಟಿಗೆಗಳನ್ನು ಪೂರೈಕೆ ಮಾಡುವ ವ್ಯವಸ್ಥೆಗಳು ಬೇಕಾಗ್ತದೆ. ಕೆಲವು ಸಲ ಕೆಲವು ಕಡೆ ಒಂದೊಂದು ಸ್ಥಳಗಳಲ್ಲಿ ಒಂದೊಂದು ರೀತಿಯ ಮಾದರಿಯ ಪೆಟ್ಟಿಗೆಗಳು ಸಿಗುವುದುಂಟು, ಅದು ನಮಗೆ ಹೊಂದಿಕೆ ಆಗಿದ್ರೆ ಭಾರಿ ಕಷ್ಟ ಆಗ್ತದೆ. ಹಾಗೆ
1: ಇವಾಗ ನಮ್ಮ ರೈತ ಮಿತ್ರರಿಗೆ, ಕೇಳುಗ ಮಿತ್ರರಿಗೆ ಯಾರಿಗಾದರೂ ನಿಮ್ಮನ್ನು ಸಂಪರ್ಕಿಸಬೇಕು, ಮಾಹಿತಿಗಳು ಪಡಿಬೇಕು ಅಂತಿದ್ದಲ್ಲಿ ನಿಮ್ಮ ನಂಬರನ್ನು ಹೇಳ್ಬೋದಾ?
0: ಖಂಡಿತವಾಗಿ, ಜೇನಿನ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಿದ್ದರೆ ನನ್ನನ್ನು ಸಂಪರ್ಕಿಸಬಹುದು. ಇಲ್ಲದ್ರೆ ಉಜಿರೆಗೆ ಬಂದರೆ ನನ್ನ ಶಾಪ್ ಇದೆ.

0: ದಲ್ಲಿ ಉಜಿರೆಯಲ್ಲಿ, ಅಲ್ಲಿ ಬಂದು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ 9845842849. ಇದಕ್ಕೆ ಕರೆ ಮಾಡಿದರೆ ಜೇನ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸಿಕೊಳ್ತೇನೆ. ಅಲ್ಲದೆ ವೃತ್ತಿಪರರಾಗಿಯೂ ಸಹ ಅವರನ್ನು ತಯಾರಿ ಮಾಡಬಲ್ಲೆ ಎಂಬ ಭರವಸೆ ನನಗೆ ಇದೆ.
1: ಸಂತೋಷ ಸರ್, ಇದುವರೆಗೆ ಸ್ಟುಡಿಯೋಗೆ ಬಂದು ನಿಮ್ಮ ಜೇನು ಸಾಕಾಣಿಕೆ ಅನುಭವಗಳನ್ನು ರೈತ ಮಿತ್ರರ ಜೊತೆ ನಮ್ಮ ಜೊತೆ ಹಂಚಿಕೊಂಡ್ರೆ ನಮಗೆ ಧನ್ಯವಾದ.
0: ಧನ್ಯವಾದ.
2: ಇದುವರೆಗೆ ಹರೀಶ್ ಕೊಳ್ತಿಗೆ ಅವರ ಜೇನು ಕೃಷಿ ಅನುವಾದ ಕುರಿತ ಸಂದರ್ಶನದ ಎರಡನೇ ಭಾಗ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್. ಮುಂದೆ ಕೇಳಿ ಸುಭಾಷ್ ಬೇಳಾ ಹಾಗೂ ರೇಣುಕಾ ಅವರ ತರಕಾರಿ ಕೃಷಿ ಅನುಭವದ ಕುರಿತು ಮಾತುಕತೆ. ಇವರನ್ನು ಮಾತನಾಡಿಸಲಿದ್ದಾರೆ ಗಾಯತ್ರಿ ಎಂ.
3: ಕಡಿಮೆ ಅವಧಿಯಲ್ಲಿ ಆದಾಯ ನೀಡುವ ತರಕಾರಿ ಕೃಷಿಯು ಸಣ್ಣ ಮತ್ತು ಮಧ್ಯಮ ರೈತರಿಗೆ ಹೆಚ್ಚು ಲಾಭದಾಯಕವಾಗಿರ್ತದೆ. ತರಕಾರಿ ಕೃಷಿಯನ್ನ ಮಾಡಿಕೊಂಡಿರುವ ಬೇಳದ ಸುಭಾಷ್ ಹಾಗೂ ರೇಣುಕಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ತರಕಾರಿ ಕೃಷಿ ಅನುಭವವನ್ನ ನಮ್ಮ ಕೇಳುಗರಿಗಾಗಿ ಹಂಚಿಕೊಳ್ಳಲಿಕ್ಕಿದ್ದಾರೆ. ನಮಸ್ಕಾರ ಸರ್.
4: ನಮಸ್ತೆ.
3: ಈಗ ತರಕಾರಿ ಕೃಷಿ ನೀವು ಹೇಗೆ ಪ್ರಾರಂಭ ಮಾಡಿದ್ರಿ? ಇದರ ಬಗ್ಗೆ ನಿಮಗೆ ಒಲವು ಮೂಡಲಿಕ್ಕೆ ಏನು ಕಾರಣ?
4: ನಮ್ಮ ನೆರೆಕರೆಯವರೆಲ್ಲ ತರಕಾರಿ ಮಾಡಿಕೊಂಡೇ ಇದ್ದ, ನಾವು ಮುಂಚಿನಿಂದಲೇ ತರಕಾರಿ ಮಾಡುವವರೇ ತಂದೆಯ ಕಾಲದಿಂದಲೇ. ಹಾಗಂದ್ರೆ ಆಟ ಟೈಮಲ್ಲೆಲ್ಲ ಮಾರುವುದಿಲ್ಲ ಅಂಗಡಿಗೆಲ್ಲ ಮನೆ ಖರ್ಚಿಗೆ. ಈಗ ಅಂದರೆ ಎಲ್ಲ ಅಂಗಡಿಯಲ್ಲಿ ತರಕಾರಿ ಎಷ್ಟು ಇದ್ದರೂ ತಕ್ಕೊಳ್ತಾರೆ. ಹಾಗೆ ಅದರ ಇದನ್ನು ನೋಡಿ ಶುರು ಮಾಡಿದ್ದು.
3: ಎಷ್ಟು ಜಾಗದಲ್ಲಿ ನೀವು ಮಾಡ್ತೀರಿ
4: ತರಕಾರಿ? ಸಾಧಾರಣ 20 ಸೆನ್ಸ್ ಸ್ಥಳದಲ್ಲಿ ಮಾಡ್ತೇನೆ. ನಾವು ಮಾಡೋದು ಬಸಳೆ, ಬೆಂಡೆ, ಅಳಸಂಡೆ ಎಲ್ಲ.
3: ನೀವು ಯಾವ ಯಾವ ತರಕಾರಿಗಳನ್ನು ಮಾಡ್ತೀರಿ?
4: ನಾವು ಬೆಂಡೆಕಾಯಿ, ಬಸಳೆ, ಅಳಸಂಡೆ, ಹೀರೆಕಾಯಿ, ಸೂರೆಕಾಯಿ ಎಲ್ಲ ಮಾಡ್ತೀವಿ.
3: ಈಗ ಬಳ್ಳಿ ತರಕಾರಿಗಳಿಗೆ ಬಂದರೆ ನೀವು ಯಾವ ರೀತಿ ಮಾಡುವಂಥದ್ದು, ಅಂದರೆ ಋತುವಿಗೆ ಅನುಗುಣವಾಗಿ ಮಾಡುವಂಥದ್ದು ಅಲ್ಲ ಒಂದು ಸಲ ಆ ಥರ ಏನಾದರೂ ಮಾಡೋದು?
4: ನಾವು ಸಾಧಾರಣ ಮಳೆಕಾಲ ಕಾಲದ್ದು ಬೇಸಿಗೆಗಾಲದಲ್ಲಿ ಮಾಡುವುದು, ಚಳಿಗಾಲದ ಟೈಮೆ ಅದು ಸಾಧಾರಣ ಇರ್ತದೆ. ಬೇಸಿಗೆ ಚಳಿಗಾಲದವರೆಗೆ ಬಸಳೆ ಎಲ್ಲ, ಬಸಳೆ ಒಂದು 6 ತಿಂಗಳು ಇರ್ತದೆ ಒಳ್ಳೆ ಉತ್ತಮ ರೀತಿಯಲ್ಲಿ.
3: ಈಗ ಬಳ್ಳಿ ತರಕಾರಿಗಳಿಗೆ ಬಂದರೆ ನೀವು ಅದು ಮೊದಲಿಗೆ ಅದು ಬೀಜಗಳನ್ನೆಲ್ಲ ಎಲ್ಲಿಂದ ಸಂಗ್ರಹಿಸುವ?
4: ನಾವು ಸ್ವಂತವೇ ಇಡುವುದು ಬೀಜ, ಬೆಂಡೆಕಾಯಿ, ಅಳಸಂಡೆದೆಲ್ಲ. ಬಸಳೆ ಅಂದರೆ ಹೊರಗಡೆಯಿಂದ ತರುವುದು ನೆಡಲಿಕ್ಕೆ.
3: ಸೋರೆಕಾಯಿ ಎಲ್ಲ ಮಾಡುವಾಗ ನೀವು ಬಳ್ಳಿಯನ್ನು ಯಾವ ರೀತಿ, ಅಂದರೆ ಬೀಜ ಹಾಕಿ ಸಾಲು ಮಾಡಿ ಹಾಕುವಂಥದ್ದ ಬೀಜಗಳನ್ನು ಅಥವಾ ಗಿಡ ಮಾಡಿ ಆಮೇಲೆ ನೆಡುವಂಥ?
4: ನಾವು ಸಾಲು ಮಾಡಿ ಬೀಜ ಹಾಕಿ ಮಾಡುವುದು ಸೋರೆಕಾಯಿ, ಹೀರೆಕಾಯಿ ಎಲ್ಲ.
3: ಈಗ ಚಪ್ಪರ ಏನಾದರೂ ಹಾಕ್ಕೊಳ್ತೀರಾ ಅದಕ್ಕೆ? ಉದ್ದ ಬಂದ
4: ಹೀರೆಕಾಯಿಗೆಲ್ಲ ಚಪ್ಪರ ಆಗ್ತದೆ, ಸೂರೆಕಾಯಿ ಅದಕ್ಕೆ ಚಪ್ಪರ ಹಾಕುದಿಲ್ಲ, ಅದು ನೆಲದಲ್ಲಿ ಬಿಟ್ಟರೆ ಹೋಗ್ತದೆ.
3: ಬೆಂಡೆ ಕೃಷಿ ಮಾಡ್ತೀರಿ ಅಂತ ಹೇಳಿದ್ರಿ, ಬೆಂಡೆ ಕೃಷಿ ಈಗ ವರ್ಷ ಪೂರ್ತಿ ಮಾಡ್ತೀರಾ? ಎಷ್ಟು ಗಿಡ ಇದೆ ನಿಮ್ಮ?
4: ಬೆಂಡೆಕಾಯಿ ಸಾಧಾರಣ ಡಿಸೆಂಬರ್ ನಂತರ ಮಾಡುವುದು, ನವಂಬರ್ ಡಿಸೆಂಬರಲ್ಲಿ ಬೀಜ ಹಾಕಿ ಮಾಡುದು. ಸಾಧಾರಣ ಒಂದು 20 ಸಾಲ ಎಲ್ಲ ಮಾಡ್ತೇನೆ.
3: ಮಳೆಗಾಲದಲ್ಲಿ ಮಾಡುದಿಲ್ಲ?
4: ಮಳೆಗಾಲದಲ್ಲಿ ಮಾಡುವುದಿಲ್ಲ, ಮಳೆಗಾಲದಲ್ಲಿ ನಮ್ಮಲ್ಲೆಲ್ಲ ನೀರು ನಿಲ್ತದೆ, ಮಳೆಗಾಲದಲ್ಲಿ ಆದಾಯ ಇಲ್ಲ. ಮಳೆಗಾಲದಲ್ಲಿ ಇದ್ದರೆ ಮಾಡಿದರೆ ಒಳ್ಳೆ ಆದಾಯ, ಬೆಂಡೆಕಾಯಿಗಳು ಒಳ್ಳೆ ದರ ಇರ್ತದೆ. ಆ ಟೈಮಲ್ಲಿ ಆಗುವುದಿಲ್ಲ, ಇಲ್ಲಿ ನಮ್ಮ ಇಲ್ಲಿ ನೀರು ನಿಲ್ಲ ಕಾರಣ ಆಗುದಿಲ್ಲ. ಬೇಸಿಗೆಯಲ್ಲಿ ಬೆಂಡೆಕಾಯಿ ಮಾಡುದು.
3: ಈಗ ನೀವು ಬೀಜಗಳಿಂದ ಯಾವ ರೀತಿ ಗಿಡ ಮಾಡುವಂಥದ್ದು, ಅಂದರೆ ಸಾಲು ಮಾಡಿ ನೀವು ಬೀಜ ಹಾಕುವಂಥದ್ದು?
4: ನಾವು ಸಾಲು ಮಾಡಿ ಬೀಜ ಹಾಕುದು, ಮೊಳಕೆ ಬರಿಸಿ ಬೀಜ ಹಾಕುದು, ನೀರಲ್ಲಿ ನೆನೆಸಿ ಮೊಳಕೆ ಬರಿಸಿ ಸಾಲು ಮಾಡಿ ಹಾಕುವುದು. ಅದರಲ್ಲಿ
3: ಅಂದರೆ ಯಾವ ಥರ, ಅಂದರೆ ಒಂದು ದಿವಸ ನೆನೆಸಬೇಕಾ?
4: ಒಂದು ದಿವಸ ನೆನೆಸಿ ಅದನ್ನು ಕಟ್ಟಿಟ್ಟು ಮೊಳಕೆ ಹೊಡಿತದೆ, ಮರುದಿವಸ ಹಾಕುದು.
3: ಮರುದಿವಸ ನೀವು ಇದು ಸಾಲಿಗಳಲ್ಲಿ ಅದನ್ನು ನಾಟಿ ಮಾಡುವಂಥದ್ದು
4: ಬೀಜ ಹಾಕುದು, ಅದು ಮೊಳಕೆ ಸಣ್ಣ ಮೊಳಕೆ ಇದ್ದಾಗ ಬಾಯಿ ಹೊಡೆದಿರ್ತದೆ, ಅಂತ ಮೊಳಕೆಯನ್ನು ಸಾಲು ಮಾಡಿ ಹಾಕುವುದರಲ್ಲಿ.
3: ಬೀಜಗಳನ್ನು ನೇರವಾಗಿ ಹಾಕಿದಾಗ ಅದಕ್ಕೆ ಕೀಟಗಳ ಅಥವಾ ಇರುವೆಗಳು ಹಾಗೇನಾದರೂ ತೊಂದರೆಗಳು ಬರುವ ಸಾಧ್ಯತೆ ಇರುತ್ತೆ, ಅದಕ್ಕಾಗಿ ಏನು ಮಾಡ್ತೀವಿ?
4: ಕೀಟಗಳು ತೊಂದರೆಗಳೆಲ್ಲ ಭಾರಿ ಇರ್ತದೆ, ಇರುವೆಗಳದ್ದು ಉಪದ್ರ ಜಾಸ್ತಿ. ಅದಕ್ಕೆ ಸಾಧಾರಣ ನಾವು ಕುಮ್ಮಾಯಿ ಹಾಕೋದು, ಕುಮ್ಮಾಯಿ ಹಾಕಿದರೆ ಅಷ್ಟು ಬರುವುದಿಲ್ಲ.
3: ಮಣ್ಣಿಗೆ ಹಾಕ್ತೀರಾ?
4: ಮಣ್ಣಿಗೆ ಹಾಕು, ಮಣ್ಣಿಗೆ ಹಾಕಿ ಬೀಜ ಹಾಕೋದು, ಆಗ ಇರುವೆಗಳದ್ದು ಉಪದ್ರ ಸ್ವಲ್ಪ ಕಡಿಮೆ ಆಗ್ತದೆ, ಇಲ್ಲದ್ರೆ ಇರುವೆಗಳು ಕೊಂಡೋಗ್ತದೆ, ಇಲ್ಲದ್ರೆ ಗ್ಯಾಮೇಶನ್ ಹಾಕೋದು.
3: ಬೀಜ ಹಾಕಿದ ಮೇಲೆ ಎಷ್ಟು ದಿವಸ ಬೇಕಾಗ್ತದೆ ಅಂದರೆ ಗಿಡ ಬರಲಿಕ್ಕೆ?
4: ಬೀಜ ಹಾಕಿ ಒಂದು 5 ದಿವಸದಲ್ಲಿ ಅದು ಬರ್ತದೆ ಗಿಡ.
3: ಮತ್ತೆ ಗಿಡ ಬಂದ ಮೇಲೆ ಎಷ್ಟು ದಿವಸ ಆದ್ಮೇಲೆ ಅದಕ್ಕೆ ಗೊಬ್ಬರ ಕೊಡುವಂಥದ್ದು?
4: ಗಿಡ ಬಂದು ಒಂದು 10 ದಿವಸದಲ್ಲಿ ಗೊಬ್ಬರ ಕೊಡ್ಬೋದು, ಅದಕ್ಕೆ ನಮ್ಮ ಸಾವಯವ ಗೊಬ್ಬರವೇ ಕೊಡ್ಬೇಕು. ಅದಕ್ಕೆ
3: ಹಟ್ಟಿ ಗೊಬ್ಬರ,
4: ಹಟ್ಟಿ ಗೊಬ್ಬರ ನಂತರ ಸ್ವಲ್ಪ ದೊಡ್ಡದಾದ ಮೇಲೆ.
3: ಬೇರೆ ಏನು ಕೊಡ್ತೀವಿ?
4: ಬೇರೆ ನೆಲಕಡಲೆ ಹಿಂಡಿಯ ನೀರೇ ಒಯ್ಯುವುದು
3: ಗಿಡ ಮೇಲೆ ಬಂದ ತಕ್ಷಣ.
4: ತಕ್ಷಣ ನೆಲಕಡಲೆ ಹಿಂಡಿಯ ನೀರು ಕೊಡುವುದು, ಕೈಬೇವಿನ ಹಿಂಡಿಯ ನೀರು ಎಲ್ಲ ಹಾಕಿ ಕೊಡುವುದು. ಸಾಧಾರಣ ರೋಗ ಬರುವುದಿಲ್ಲ, ಹಾಗೆ
3: ರೋಗ ರೋಗ ಬರದಂತೆ ಕೂಡ ತಡೆಗಟ್ಟುತ್ತದೆ.
4: ರೋಗ ಬರದಾಗೆ ತಡೆಯುತ್ತದೆ.

0: ಕೈ ಬೈ ನೆಂಡಿ ಒಳ್ಳೆಯದು ನೀರು ಮಾಡಿ ಹಾಕಿ.
1: ಆಮೇಲೆ ನೀರಿನ ಬಳಕೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ದಿನಕ್ಕೆ ಎರಡು ಸಾರಿ ಏನಾದರೂ ನೀರು ಕೊಡಬೇಕಾಗ್ತದೆ?
0: ನೀರಿನ ಬಳಕೆ ಫಸ್ಟ್ ಸಣ್ಣ ಗಿಡ ಸಸಿ ಇರುವಾಗ ಸ್ವಲ್ಪ ಹದ ಮಟ್ಟಿಗೆ ಕೊಡಬೇಕು. ನೀರು ಜಾಸ್ತಿ ಆದರೆ ಗಿಡ ಕೊಳೆತು ಹೋಗ್ತದೆ. ದಿವಸಕ್ಕೆ ಒಮ್ಮೆ ಕೊಡುವುದಷ್ಟೇ. ಹದ ನೀರು ಲೆಕ್ಕದಲ್ಲಿ ಕೊಡಬೇಕು.
1: ಗಿಡ ದೊಡ್ಡದಾದ ಮೇಲೆ
0: ನೀರು ಜಾಸ್ತಿ ಬೇಕಾಗ್ತದೆ. ಗಿಡಕ್ಕೆ ನೀರು ಎಷ್ಟು ಇದ್ರೂ ಅದು ಗಿಡ ದೊಡ್ಡದಾದ ಮೇಲೆ ಕೊಳೆಯುವುದಿಲ್ಲ ನೀರು. ಗಿಡ ನೀರು ಒಳ್ಳೆ ಇದಾಗ್ತದೆ. ಅದು
1: ಈಗ ಗೊಬ್ಬರ ಎಲ್ಲ ಕೊಡುವಾಗ ಎಷ್ಟು ದಿವಸಕ್ಕೊಮ್ಮೆ ಕೊಡುವಂಥದ್ದು?
0: ಫಸ್ಟಿಗೆ ಅದಕ್ಕೆ ಇದು ಸಣ್ಣ ಸಸಿ ಇರುವಾಗ ಒಮ್ಮೆ ಕೊಟ್ಟರೆ ಮತ್ತೆ ಸ್ವಲ್ಪ ದೊಡ್ಡ ಒಂದು ನಾಲ್ಕೈದು ಎಲೆ ಆದಾಗ ಒಂದು ಸ್ವಲ್ಪ ಮಣ್ಣು ಅದರ ಬುಡಕ್ಕೆ ಕಡ್ದು ಗೊಬ್ಬರ ಕೊಟ್ಟು ಹಾಕಬೇಕು. ಅಟ್ಟಿ ಗೊಬ್ಬರ ಇಟ್ಟು ಕಡ್ದು ಹಾಕೋದು. ಕಡ್ದು ಪುನಃ ಅದು ದೊಡ್ಡದಾಗ್ತದೆ. ಒಂದು ತಿಂಗಳು ಕಳೆದ ಮೇಲೆ ಒಂದು ಐದಾರು ಎಲೆ ಬರ್ತದೆ. ಹಾಗೆ ಒಂದು ಎಲೆಂಟು ದೊಡ್ಡ ಎಲೆ ಆಗ ಪುನಃ ಅದಕ್ಕೆ ಅಟ್ಟಿ ಗೊಬ್ಬರ ಇಟ್ಟು ಮಣ್ಣು ಕಡ್ದು ಕೊಡಬೇಕು. ನಾವು ಮತ್ತೆ ಕೋಳಿ ಗೊಬ್ಬರ ಹಾಕಿ ಕೊಡುವುದು. ಈಗ ಜಾಸ್ತಿ
1: ಕೋಳಿ ಗೊಬ್ಬರ ನೀವು ತರಿಸ್ತೀರಾ?
0: ತರಿಸು ಬೇರೆ ಕಡೆಯಿಂದ ಹೊರಗಡೆಯಿಂದ ತರಿಸೋದು. ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಿ ಮಣ್ಣು ಹಾಕೋದು. ಅದರ ಬುಡಕ್ಕೆ ಮಣ್ಣು ಕಡ್ದು ಹಾಕಬೇಕು.
1: ಬೆಂಡೆಗೆಲ್ಲ ರೋಗ ಕೀಟಗಳ ಬಾಧೆ ಎಲ್ಲ ಜಾಸ್ತಿ ಅಲ್ವಾ ನಿಮ್ಮ ಇದರಲ್ಲಿ ಗಿಡಗಳಿಗೆ ಬರುವುದಿಲ್ವಾ?
0: ಬೆಂಡೆಗಳಿಗೆ ಅದರಲ್ಲಿ ಒಂದು ಹಳದಿ ರೋಗ ಬರ್ತದೆ ಎಲೆಗೆ. ಹಳದಿ ರೋಗ ಬಂದರೆ ಅದು ಮತ್ತೆ ಅದಕ್ಕೆ ಮದ್ದಿಲ್ಲ. ಎಂತ ಮಾಡಿದರೂ ಹೋಗುವುದಿಲ್ಲ ಅದು. ನಾನು ಈಗ ಹೊಗೆ ಸೊಪ್ಪಿನ ದಂಟಿನ ನೀರನ್ನೇ ಸಿಂಪಡಿಸುವುದು. ಅದರಲ್ಲಿ ಅಷ್ಟು ಕಾಣುವುದಿಲ್ಲ.
1: ಸ್ವಲ್ಪ ಹತೋಟಿಗೆ ಬರ್ತದೆ,
0: ಹತೋಟಿಗೆ ಬರ್ತದೆ. ಸಣ್ಣದಿರುಗಳೇ ಕೊಟ್ಟು ಇರುಂಡೆ ಇರಬೇಕು. ಅದಕ್ಕೆ
1: ಎಲೆಗಳು ಬಂದ ತಕ್ಷಣ ನೀವು ಪ್ರಾರಂಭ ಮಾಡ್ತೀರಾ?
0: ಎಲೆಗಳು ಬಂದಾಗ ಸಣ್ಣ ಗಿಡಕ್ಕೆ ಕೊಡುವುದು. ಹಾಗಾಗಿ ಹುಳ ಉಪ್ಪಟ ಏನೂ ಇರುವುದಿಲ್ಲ. ಹಾಗೆ
1: ಮತ್ತೆ ಕೊಡ್ತಾ ಇರಬೇಕಾ? ಅಂದರೆ
0: ಸಾಧಾರಣ ಬೆಂಡೆಕಾಯಿ ಹಿಡಿದ ಮೇಲೆ ಮತ್ತೆ ಇಲ್ಲ ಕೊಡುವುದಿಲ್ಲ. ಸಣ್ಣ ಸಸಿ ರೋಗ ಮಾತ್ರ ಕೊಡುವುದು. ಫಸಲಿಗೆ ಬಂದ ಮೇಲೆ ಅದಕ್ಕೆ ಏನು ಮದ್ದು ಬಿಡ್ಲಿಕ್ಕಿಲ್ಲ. ಅದೆಲ್ಲ ತಿನ್ನುವ ವಸ್ತು ಆದ ಕಾರಣ.
1: ಈಗ ನೀವು ಎಷ್ಟು ಸಾಲಿನಲ್ಲಿ ಮಾಡಿರುವಂಥದ್ದು?
0: ನಾನು ಸಾಧಾರಣ 20 ಸಾಲೆ. ಒಂದು ಸಾಲಲ್ಲಿ ಸಾಧಾರಣ 20 ಗಿಡದಾಗೆ 400 ಗಿಡ ಇದೆ.
1: ಈಗ 400 ಗಿಡಗಳಲ್ಲಿ ನೀವು ಎಷ್ಟು ಇಳುವರಿಯನ್ನು ಪಡಿ?
0: ಸಾಧಾರಣವಾಗಿ 400 ಗಿಡಗಳಲ್ಲಿ 20 ಕೆಜಿ ಎಲ್ಲ ಸಿಕ್ಕಿ ಹೊಡಿತ್ತು. 2 ದಿವಸಕ್ಕೊಮ್ಮೆ ಕೊಯ್ಯುವುದು.
1: ಬೆಂಡೆ ಬೇಗ ಬೆಳೆಯುವಂಥದ್ದು,
0: ಬೆಳೆ ಬೇಗ ಬೆಳೆಯುವ ಕಾರಣ 2 ದಿವಸಕ್ಕೊಮ್ಮೆ ಕೊಯ್ಯುವುದು.
1: ಅಂದರೆ 2 ದಿವಸಕ್ಕೆ ನಿಮಗೆ ಎಷ್ಟು ಮಾರಾಟಕ್ಕೆ ಸಿಕ್ಕ?
0: ಸಾಧಾರಣ 20 ಕೆಜಿಯಾಗೆ ಸಿಕ್ಕಿಕೊಂಡಿದ್ದು.
1: ದರ ಎಲ್ಲ ಯಾವ ರೀತಿ ಅಂದರೆ ನೀವು ಇಲ್ಲಿ ಸ್ಥಳೀಯ ಮಾರುಕಟ್ಟೆಗಳಿಗೆ ಕೊಡುವಂಥದ್ದು?
0: ನಾವು ಸ್ಥಳೀಯ ಮಾರುಕಟ್ಟೆಗೆ ಕೊಡುವುದು. ಅದಕ್ಕೆ ದರ ಅಂದರೆ ಸೀಸನಲ್ಲಿ ಒಳ್ಳೆ ಇದರಲ್ಲಿ ಫಸ್ಟಿಗೆ ಆದರೆ ಒಳ್ಳೆ ರೇಟ್ ಸಿಗ್ತದೆ. ಮತ್ತು ಎಲ್ಲ ಕಡೆ ತರಕಾರಿ ಬಂದರೆ ರೇಟ್ ಕಡಿಮೆ ಆಗ್ತದೆ. ಆದರೂ 50-60 ರೂಪಾಯಿ ಸಿಗ್ತದೆ ಕೆಜಿಗೆ.
1: ನೀವು ಮತ್ತೆ ಮುಂದಿನ ಬೆಳೆಗೆ ಬೇಕಾದರೆ ನೀವು ಬೀಜಗಳನ್ನು ಸಂಗ್ರಹಿಸಿಡುವಂಥದ್ದು ಯಾವ ರೀತಿ?
0: ನಾವು ಅದರಲ್ಲಿ ಬೆಂಡೆಕಾಯಲ್ಲಿ ಉತ್ತಮ ಒಳ್ಳೆ ನೋಡಿ ನಾವು ಸೆಲೆಕ್ಟ್ ಮಾಡಿ ಬೆಂಡೆಕಾಯಿ ಇಡುವುದು ಬೀಜಕ್ಕೆ ಬರುವ ವರ್ಷಕ್ಕೆ ಬೇಕಾಗಿ. ಅದರಿಂದಲೇ ಬೀಜ ತೆಗೆದು ಇಡುವುದು. ಅದೆಲ್ಲ ನನ್ನ ಮಿಸ್ಸಸ್ ಎಲ್ಲ ತೆಗೆಯುವುದು.
1: ತರಕಾರಿ ಕೃಷಿಯಲ್ಲಿ ಸುಭಾಷ್ ಅವರಿಗೆ ಸಹಾಯ ಮಾಡುವ ಅವರ ಧರ್ಮಪತ್ನಿಯವರಿದ್ದಾರೆ, ರೇಣುಕಾ ಅವರು. ಅವರನ್ನು ನಾವೀಗ ಸ್ವಲ್ಪ ಮಾತನಾಡಿಸೋಣ. ಮೇಡಮ್, ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ.
2: ನಮಸ್ತೆ.
1: ಹೇಳಿ ಮೇಡಮ್, ನೀವು ಯಾವ ರೀತಿ ತರಕಾರಿ ಕೃಷಿಯಲ್ಲಿ, ಬೆಂಡೆ ಕೃಷಿಯಲ್ಲಿ ಎಲ್ಲ ನೀವು ನಿಮ್ಮ ಪತಿಗೆ ಸಹಾಯ ಮಾಡ್ತೀರಿ?
2: ಅಂದರೆ ಅದು ನಡುವಾಗಿನಿಂದ ಹಿಡಿದು ಅದು ಮಾರುವ ತನಕವೂ ಎಲ್ಲ ಜೊತೆಯಾಗಿ ಇರ್ತೇನೆ. ಇಬ್ಬರು ಸೇರಿ ಒಟ್ಟಿಗೆ ಮಾಡೋದು. ಅವರು ಅದೇ ನನಗೆ ತುಂಬ ಅವರು ಸಹಾಯ ಮಾಡ್ತಾರೆ ಮತ್ತೆ ಬೇರೆ ನನ್ನ ಕೆಲಸಕ್ಕೆ. ಹಾಗೆ ಹೋಗ್ತೇವೆ. ಇದು ಹೀಗೆ ಅದು ಕೃಷಿ ಮಾಡಿಕೊಂಡು.
1: ಒಬ್ಬರಿಗೆ ಸಹಕಾರ ಇದ್ದರೆ ಜಾಸ್ತಿ ಕೃಷಿ ಮಾಡುವಂಥದ್ದು.
2: ಹೌದೌದು, ಅದೇ ಅವರಿಗೆ ನಾನು ಹೆಲ್ಪ್ ಮಾಡ್ತೇನೆ ಮತ್ತು ನನ್ನ ಕೆಲಸಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಆ ಥರವೇ ಹೋಗೋದು ನಾವು.
1: ಈಗ ಬೆಂಡೆ ಕೃಷಿ ಎಲ್ಲ ಮಾಡುವಾಗ ನೀವು ಅದು ಬೀಜಗಳನ್ನೆಲ್ಲ ಯಾವ ರೀತಿ ತೆಗೆದಿಡುವಂಥದ್ದು?
2: ಅಂದರೆ ಅದು ಒಳ್ಳೆ ಒಳ್ಳೆ ಬೆಂಡೆಕಾಯಿ ನೋಡಿ ನಾವು ಮಾರಾಟಕ್ಕೆ ತಗೊಳ್ಳೋದಿಲ್ಲ. ಮುಂದಿನ ವರ್ಷಕ್ಕೆ ಬೀಜಕ್ಕೆ ಆಗ್ತದೆ ಅಂತೇಳಿಯೇ ಇಡ್ತೇವೆ. ಮತ್ತು ಅದು ತುಂಬ ಬಲಿಟ ದೊಡ್ಡದು ಒಳ್ಳೆಯದಾಗುವವರೆಗೆ ಗಿಡದಲ್ಲಿ ಅದನ್ನು ಇಟ್ಟು ಮತ್ತು ಅದನ್ನು ಕೊಯ್ದು ನಾವು ಒಣಗಿಸೋದು. ಇಡೀ ಬೆಂಡೆಕಾಯಿಯೇ ನಾವು ಒಣಗಿಸೋದು. ಅದೊಂದು 3-4 ಬಿಸಿಲು ತಾಗಿದಾಗ ಒಣಗ್ತದೆ. ಮತ್ತೆ ಅದನ್ನು ಬಿಡಿಸಿ ಅದನ್ನು ಬೀಜದಾಗೆ ಮಾಡಿ ಒಂದು ದಿನ ಮತ್ತೆ ಒಣಗಿಸ್ತೇವೆ. ಮತ್ತು ನಾವು ಒಳ್ಳೆ ಒಂದು ಗಾಳಿ ಆಡದಂಥ ಒಂದು ಟಿನ್ನಲ್ಲಿ ಪ್ಲಾಸ್ಟಿಕ್ ಅವರಲ್ಲಿ ತೆಗೆದಿಡ್ತೇವೆ. ಒಳ್ಳೆ ಹೊಗೆ ಎಲ್ಲ ಬರುವ ಸ್ಥಳದಲ್ಲಿ ತೆಗೆದಿಡೋದು. ಮತ್ತು ಮುಂದಿನ ವರ್ಷಕ್ಕಾಗುವಾಗ ಅದನ್ನು ಇವತ್ತು ಬೆಳಿಗ್ಗೆ ಈಗ ನೆನೆಸಿಟ್ಟರೆ ಸಂಜೆ ಆಗುವಾಗ ಅದನ್ನು ಕಟ್ಟಿಡ್ತೇವೆ ಬಟ್ಟೆಯಲ್ಲಿ. ಅದು ಮರುದಿನ ಸಂಜೆಗಾಗುವಾಗ ಒಳ್ಳೆ ಮೊಳಕೆ ಬಂದಿರ್ತದೆ. ಮತ್ತು ನಾವು ಅಂತರಂತರದಲ್ಲಿ ಬಿತ್ತು ಹಾಕಿಕೊಂಡು ಹೋಗ್ತೇವೆ. ಕೆಲವೊಮ್ಮೆ ಹತ್ತಿರ ಮುದ್ದೆ ಮುದ್ದೆ ಗಿಡ ಬರ್ತದೆ. ಮತ್ತು ಆವಾಗ ನಾವು ಸ್ವಲ್ಪ ಗಿಡ ತೆಗೆದು ಅವ್ರಿಗಾಗ್ತೇವೆ ಬೇಕಾದಾಗೆ. ಇನ್ನು ಕೆಲವೊಮ್ಮೆ ಮೊಳಕೆ ಸರಿ ಚಿಗುರೊಡಿಯುವುದಿಲ್ಲ. ಅವಾಗ ಪುನಃ ಒಮ್ಮೆ ನೆನೆಸಿ ಇಲ್ಲದ ಸ್ಥಳವನ್ನು ಮತ್ತೆ ಭರ್ತಿ ಮಾಡ್ತೇವೆ ನಾವು. ಆ ಥರ ಮಾಡೋದು, ನಮ್ಮದೇ ಬೀಜ ನಾವೇ ತೆಗೆದಿಡೋದು, ಹೊರಗಿನಿಂದ ತಗೊಳ್ಳಿಕ್ಕೆ ಇಲ್ಲ ನಾವು.
1: ಈಗ ಬೆಂಡೆ ಬೆಳೆ ಲಾಭದಾಯಕ ಅಂತ ಹೇಳ್ಬೋದಲ್ಲ ನಿಮ್ಮ ಕೃಷಿಯಲ್ಲಿ, ಯಾವ ರೀತಿ ಲಾಭದಾಯಕ?

0: ಹೌದು, ಬೆಂಡೆ ಕೃಷಿ ಅಂದರೆ ನಮಗೆ ಒಳ್ಳೆ ಲಾಭದಾಯಕ. ಅದಕ್ಕೆ ನಂತರ ಅದು ಹಿಡಿದ ನಂತರ, ಫಲಿತ ನಂತರ ನಮಗೆ ಕೆಲಸ ಇಲ್ಲ, ತೆಕ್ಕೊಂಡು ಕೊಯ್ದು ಮಾರಾಟ ಮಾಡಿದರೆ ಆಯಿತು. ಈಗ ಅಲಸಂಡೆ ಅಲ್ದ್ರೆ ಅದನ್ನು ಎಲ್ಲ ಸೆಲೆಕ್ಟ್ ಮಾಡಿ ಮತ್ತೆ ಕಟ್ಟಿ ಹಾಗೆಲ್ಲ ಮಾರೋದು, ಇದಾದರೆ ಅಂತ ಕೆಲಸ ಇಲ್ಲ. ಕೊಯ್ಯೋದು, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಅಂಗಡಿಗೆ ಕೊಡೋದು. ನಾವೆಲ್ಲ ಪದಾರ್ಥ ಅಂಗಡಿಗೆ ಕೊಡುವಾಗಲೂ ಸ್ವಲ್ಪ ನಾವೇ ಇಲ್ಲಿ ತೊಳೆದು ಎಲ್ಲ ಮಾಡಿಯೇ ಕೊಡೋದು. ಹಾಗೆ
1: ನೀವೇ ಅದನ್ನು ಶುಚಿ ಮಾಡಿ ಕೊಡ್ತೀರಿ?
0: ಶುಚಿ ಮಾಡಿಯೇ ನಾವೇ ಕೊಡ್ತೇವೆ. ಅದರ ತುದಿಯಲ್ಲೆಲ್ಲ ಒಂಥರ ಇದೆಲ್ಲ ಇರ್ತದೆ,
1: ಅಂಟು
0: ಅದನ್ನು.
1: ಅಂಟುವ ಪದಾರ್ಥ.
0: ಹೌದು, ಅದನ್ನೆಲ್ಲ ಒಂದ್ಸಲ ಹೇಗಿದ್ರು ಎಲ್ಲರೂ ತಿನ್ನುವ ವಸ್ತು ಅಲ್ವಾ, ಹಾಗೆ ಅಂತೇಳಿ ಒಂಥರ ನಾವು ಎಲ್ಲವನ್ನು ಯಾವುದೇ ತರಕಾರಿ ಕೊಡದಿದ್ರು ನಾವು ಅದನ್ನು ಶುಚಿ ಮಾಡಿಯೇ ಕೊಡೋದು ಅಂಗಡಿಗೆ.
1: ನಿಮ್ಮ ತರ ಕೃಷಿಕರು ತುಂಬಾ ಕಾಳಜಿಯಿಂದ ತರಕಾರಿಗಳನ್ನೆಲ್ಲ ಈ ತರ ಮಾರುಕಟ್ಟೆಗೆ ಕೊಟ್ರೆ ಅದನ್ನು ಖರೀದಿ ಮಾಡಿ ತಿನ್ನುವಂತ ಜನರಿಗೆ ಕೂಡ ತುಂಬಾ ಆರೋಗ್ಯದಾಯಕ ತರಕಾರಿಗಳ ಲಭ್ಯತೆ ಸಾಧ್ಯ ಆಗ್ತದೆ ಅಲ್ವಾ?
0: ಹೌದು, ಅದುವೇ ಎಲ್ಲರೂ ತಿನ್ನೋ ವಸ್ತು ಅಲ್ವಾ, ಹಾಗೆ ಅಂತ ನೆನೆಸಿ ನಮ್ಮ ಥರ ಎಲ್ಲರೂ ಅಂತೇಳಿ ಎಲ್ಲರೂ ಒಳ್ಳೆ ಇದೆ. ಈಗ ಎಲ್ಲ ತುಂಬ ಕೀಟನಾಶಕ ಎಲ್ಲ ಉಪಯೋಗಿಸಿ ಮಾಡೋದು, ನಾವು ಆ ಥರ ಹಾಕೋದೂ ಇಲ್ಲ. ಮತ್ತು ತಿನ್ನುವಾಗ ಒಂಥರ ನಮಗೆ ಕಾಣಲಿಕ್ಕೂ ಸ್ವಲ್ಪ ಇರಲಿ, ಶುಚಿಯಾಗಿರಲಿ ಅಂತೇಳಿ ನಾವೇ ಎಲ್ಲ ನೀಟ್ ಮಾಡಿ, ಅದು ಏನೋ ಒಂದು ಕುಂಬಳಕಾಯಿ, ಸೂರ್ಯಕಾಯಿ, ಏನೇ ಬೆಂಡೆಕಾಯಿ, ಅಲಸಂಡೆ ಎಲ್ಲ ಕೂಡ ನಾವಿಲ್ಲಿ, ನಮಗೆ ಸ್ವಲ್ಪ ಕೆಲಸ ಆಗ್ತದೆ, ಆದರೆ ಎಲ್ರಿಗೂ ಒಂದು ಇದಾಗಲಿ ಅಂತೇಳಿ ಹಾಗೆ ಮಾಡಿ ಎಲ್ರಿಗೂ ಉಪಕಾರ.
1: ಉತ್ತಮ ಫಸಲನ್ನು ನೀವು ಜನರಿಗೆ ತಲುಪಿಸಬೇಕು ಅಂತ ಹೇಳುವಂತ ಒಂದು ಮನಸ್ಸಿರುವವರು.
0: ಹೌದು, ಹಾಗೆ ಈಗ ನಾವು ಎಲ್ಲೆಲ್ಲ ನೋಡ್ತೇವೆ ಎಲ್ಲ ಕೂಡ ಕೀಟ ಎಲ್ಲ ತಿನ್ಲಿಕ್ಕೆ ಭಯ ಆಗ್ತದೆ ಭಯ ಆಗ್ತದೆ ಅಂತ, ನಾವು ಕೂಡ ಅಂಗಡಿಯಿಂದ ತರುವಾಗ ನಮಗೂ ಆ ತರ ಒಂದು ಮನಸ್ಥಿತಿ ಇರ್ತದೆ. ಅವಾಗ ನಾವು ಕೊಡುವುದು ಹೇಗಿದ್ರೆ ನಾವು ಕೊಡುವಾಗ ಒಳ್ಳೆ ರೀತಿಯಲ್ಲೇ ಕೊಡುವ, ನಮ್ಗೆ ಹೇಗೂ ಆದಾಯ ಸಿಗ್ತದಲ್ಲ ಅದರಿಂದ ಅಂತೇಳಿ ನಾವು ಸಾಧ್ಯದಷ್ಟು ಒಳ್ಳೆ ಶುಚಿತ್ವ ಎಲ್ಲ ಒಳ್ಳೆ ರೀತಿಯಲ್ಲೇ ಮಾಡಿಯೇ ಕೊಡುವುದು.
1: ಮೇಡಮ್, ಈಗ ನೀವು ಬಸಳೆ ಕೃಷಿ ಕೂಡ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಎಷ್ಟು ಜಾಗದಲ್ಲಿ ನೀವು ಬಸಳೆ ಕೃಷಿ ಮಾಡ್ತೀರಿ?
0: ಬಸಳೆ ಅಂದರೆ ಒಂದು 5 ಸೆಂಟ್ ಸ್ಥಳದಲ್ಲಿ ಮಾಡ್ಬೋದು ಅಷ್ಟೇ. ಅದು ಕೂಡ ಹಾಗೆ ನಾವು ಹಟ್ಟಿ ಗೊಬ್ಬರ ಅಂತೇಳಿ ಮತ್ತೆ ಕೋಳಿ ಕಾಷ್ಟ ಅಂತೇಳಿ ಅದೆಲ್ಲ ಹಾಕಿ ಮಾಡೋದು.
1: ಮೊದಲಿಗೆ ನೀವು ಈ ಗಿಡಗಳನ್ನ ಯಾವ ರೀತಿ ನೆಡುವಂಥದ್ದು, ಅಂದ್ರೆ ಎಷ್ಟು ಉದ್ದದ ಗಿಡಗಳನ್ನು ನೀವು ತಕ್ಕೊಳ್ತೀರಿ ನೆಡ್ಲಿಕ್ಕೆ?
0: ಗಿಡ ಅಂದರೆ ಅದೇ 1.5 ಫೀಟ್ ಎಲ್ಲ ಬೇಕು, ಅದರಲ್ಲಿ ಬಳ್ಳಿ, ಅದರಿಂದ ಒಂದು ಅರ್ಧ ಭಾಗ ಮಣ್ಣಿನಡಿಗೆ ಹೋಗ್ಬೇಕು, ಅದು ನೆಡುವಾಗ ಅಡ್ಡಕ್ಕೆ ಇಟ್ಟು ನೆಡೋದು. ಹಾಗೆ ಅದೊಂದು ಆಚೆ ಬದಿ ಈಚೆ ಬದಿ ಅಂತ 2 ಸೈಡಲ್ಲಿ ಇಟ್ಟು ನೆಟ್ಟರು ಆಗ್ತದೆ, ಒಂದೇ ಬದಿಗೆ ಅಡ್ಡದಲ್ಲಿ ಇಟ್ಟು ಒಂದೊಂದೇ ಗಿಡ ನೆಟ್ಟು ಹೋಗ್ಕೊಂಡ್ರು ಆಗ್ತದೆ, ಅದು ಯಾವ ರೀತಿ ಮಾಡಿದ್ರೂ ಆಗ್ತದೆ ಆ ಥರವಾಗಿ ನೆಡೋದು.
1: ಈಗ ಗಿಡಗಳನ್ನು ನೆಡುವಾಗ ಕೆಲವರು ಹೊಂಡ ತೆಗೆದು ನೆಡುವಂಥದ್ದು ಇರ್ತದೆ ಅಥವಾ ಸಾಲುಗಳಲ್ಲಿ ನೆಡುವಂಥದ್ದು, ನೀವು ಯಾವ ಥರ ಮಾಡುವಾಗ?
0: ನಾವು ಸಾಲುಗಳಲ್ಲಿ ನೆಡುವುದು, ಸಾಲು ಮಾಡಿ ಆ ಥರವೇ ನೆಡುವುದು, ಒಂದೇ ರೀತಿಯಲ್ಲಿ ಅಂತರ ಬಿಟ್ಟು ನೆಡ್ತೇವೆ ನೆಡುವಾಗ.
1: ಈಗ ನೀವು ಮೊದಲಿಗೆ ಗಿಡಗಳನ್ನೆಲ್ಲ ಎಲ್ಲಿಂದ ತಂದ್ರಿ, ಅಂದರೆ ಬೀಜಗಳಿಂದ ಗಿಡ ಮಾಡಿದ್ರ ಅಥವಾ ಹೊರಗಿಂದ ತಂದ್ರ?
0: ಬಸಳೆದು ಮಾತ್ರ ಹೊರಗಡೆಯಿಂದ ತಕೊಳ್ಳೋದು, ಮತ್ತೆ ನಾವು ಬೆಂಡೆ, ಅಲಸಂಡೆ, ಮತ್ತೆ ಇದೆ ಸೂರ್ಯಕಾಯಿ ಮಾಡ್ತೇವೆ, ಹಾಗಲಕಾಯಿ ಮಾಡ್ತೇವೆ, ಹೀರೆಕಾಯಿ.
1: ಅದಕ್ಕೆಲ್ಲ ನಿಮ್ಮ ಮನೆಯಲ್ಲಿ ಬೆಳೆದ ಬೀಜಗಳನ್ನೇ ನೀವು ಆಯ್ಕೆ ಮಾಡ್ಕೊಳ್ತೀರಿ?
0: ಅದಕ್ಕೆಲ್ಲ 1 ವರ್ಷ ಇದ್ದ ಬೀಜವನ್ನೇ ಮರು ವರ್ಷಕ್ಕೆ ತೆಗೆದಿಡೋದು, ಮತ್ತೆ ಮಾಡೋದು. ಅದು ಒಂದೇ ವರ್ಷಕ್ಕೆ ನಮಗೆ, ನೆಕ್ಸ್ಟ್ ವರ್ಷಕ್ಕೆ ಅದು ಆಗುದಿಲ್ಲ, ಆ ವರ್ಷದ ಬೀಜವೇ ಮತ್ತೆ ತೆಗೆದಿಡಬೇಕಾಗ್ತದೆ.
1: ಈಗ ಮೊದಲಿಗೆ ನೀವು ಬಸಳೆಯನ್ನೆಲ್ಲ ನೆಡುವಾಗ ಮಣ್ಣಿನ ಸಿದ್ಧತೆ ಎಲ್ಲ ಯಾವ ರೀತಿ ಮಾಡುವಂತ?
0: ಮಣ್ಣು ಅಂದರೆ ನಾವು ಮೊದಲು ಹೊಂಡ ತೆಗೆದು ಇದು ಸಾಲು ಮಾಡಿ ಅದಕ್ಕೆ ನಾವು ಇದು ಎಲೆಗಳನ್ನೆಲ್ಲ ಒತ್ತಿಸ್ತೇವೆ, ಬೂದಿ ಮಾಡ್ತೇವೆ ಸ್ವಲ್ಪ, ಅದರೊಳಗೆ ಎಲೆ ಎಲ್ಲ ಹಾಕಿ ಒತ್ತಿಸಿ ಬೂದಿ ಮಾಡ್ತೇವೆ. ಮತ್ತೆ ಕುಮ್ಮಾಯ ಉಂಟಲ್ಲ ಅದು ಹಾಕ್ತೇವೆ, ಬೂದಿ ನಮ್ಮ ಮನೆಯಲ್ಲಿ ಇದ್ದದ್ರು ಅದು ಎಲ್ಲ ಹಾಕಿ ಫಸ್ಟಿಗೆ ನೆಡುವುದು ನಾವು. ಮಣ್ಣು ಹುಳಿ ಸ್ವಲ್ಪ ಹೋಗ್ಲಿ ಅಂತೇಳಿ ಕುಮ್ಮಾಯ ಹಾಕಿದ್ರೆ ಒಳ್ಳೇದು ಅಂತೇಳಿ ಹಾಗೆ ಹಾಕುದು ನಾವು.
1: ಈಗ ಒಮ್ಮೆ ನೀವು ಬಳ್ಳಿಗಳನ್ನು ನೆಟ್ಟಾದ ಮೇಲೆ, ಅಂದ್ರೆ ನೀವು ಸಾಲುಗಳಲ್ಲಿ ನೆಡ್ತೀರಿ ಅಂತ ಹೇಳಿದಲ್ಲ, ಬಳ್ಳಿಗಳು ಮೇಲೆ ಬಂದಾಗ ಅದಕ್ಕೆ ಆಧಾರವಾಗಿ ಏನು ಚಪ್ಪರ ಹಾಕ್ತೀರಾ?
0: ಚಪ್ಪರ ಹಾಕ್ತೇವೆ ಫಸ್ಟ್ ನೆಟ್ಟ ಕೂಡಲೇ, ಅದಕ್ಕೊಂದು ಕೋಲು ಅದಕ್ಕೊಂದು ಆಧಾರ ಅಂತೇಳಿ ಸ್ತಂಭ ಕೊಟ್ಟು ಕಟ್ಟಿ ಇಡೋದು ಹಗ್ಗದಲ್ಲಿ, ಮತ್ತೆ ಅದು ಮೇಲೆ ಹೋದ ಕೂಡಲೇ ಮೇಲೆ ಬರ್ತದೆ ಅಂತ ಆಗುವಾಗಲೇ ಚಪ್ಪರ ಹಾಕಿ ಕೊಡ್ತೇವೆ, ಆವಾಗ ಬೇಗನೆ ಹೋಗ್ತದೆ ಅದು ಚಪ್ಪರಕ್ಕೆ.
1: ಚಪ್ಪರ ಹಾಕ್ಲಿಕ್ಕೆಲ್ಲ ಏನು ಬಳಕೆ ಮಾಡ್ತೀರಿ ನೀವು?
0: ಅಂದರೆ ಅದು ನನ್ನ ಅವರು ಹಸ್ಬೆಂಡೇ ಇದು ಅದಕ್ಕೆ ಕೋಲು ಅದು ಇದೆಲ್ಲ ಕಡಿದು, ನಮ್ಮ ಇಲ್ಲಿ ಸ್ವಲ್ಪ ಕಾಡೆಲ್ಲ ಇದೆ ಆಚೆ ಈಚೆ, ಬೇರೆ ಅಂತೇಳಿ ಉಪಯೋಗಿಸ್ತಿಲ್ಲ, ಅಲ್ಲಿಂದಲೇ ನಮಗೆ ಬೇಕಾದಾಗೆ ತಂದು ಚಪ್ಪರ ಹಾಕೋ ಸಾಮಾನೆಲ್ಲ ನಾವೇ ಇಲ್ಲಿಂದಲೇ ತೆಕ್ಕೊಳ್ಳೋದು ನಮ್ಮ ಹಿತ್ತಲಿನಲ್ಲಿರೋದೇ.
1: ಈಗ ನೆಟ್ಟಾದ ಮೇಲೆ ಎಷ್ಟು ಸಮಯ ಆದಮೇಲೆ ನೀವು ಗೊಬ್ಬರಗಳ ಬಳಕೆ ಮಾಡುವಂಥದ್ದು, ಯಾವ ಗೊಬ್ಬರವನ್ನು ಕೊಡ್ತೀರಿ?
0: ಅಂದರೆ ಗೊಬ್ಬರ ಅಂದರೆ ಇದೆ ಕೋಳಿ ಕಾಷ್ಟ ಕೊಡೋದು, ಮತ್ತು ನಮ್ಮ ಹಟ್ಟಿ ಗೊಬ್ಬರ ಹಾಕ್ತೇವೆ, ಅದೆಲ್ಲ 1 ತಿಂಗಳು ಕಳೆದು ಸ್ವಲ್ಪ ಚೆನ್ನಾಗಿ ಮೇಲೆ ಬಂದ ಮೇಲೆ ಅದೆಲ್ಲ ಹಾಕ್ತೇವೆ ಹಟ್ಟಿ ಗೊಬ್ಬರ ಹಾಕೋದು. ಹಾಂ, ಫಸ್ಟಿಗೆ ಈ ನಾವು ಹಾಕಿದ ಬೂದಿ ಅದರ ಇದರಲ್ಲಿ ಒಳ್ಳೆ ಚೆನ್ನಾಗಿ ಬರ್ತದೆ, ಅದು ಹಾಕಿದರೆ ಒಳ್ಳೆ. ಮತ್ತು ನೀರು ಒಳ್ಳೆ ಚೆನ್ನಾಗಿ ಹಾಕಬೇಕು, ಫಸ್ಟ್ ಫಸ್ಟಲ್ಲಿ 2-3 ಹೊತ್ತು ನೀರು ಇಡಬೇಕು ಚಿಕ್ಕ ಗಿಡಕ್ಕೆ, ಸ್ವಲ್ಪ ಸ್ವಲ್ಪ ಹಾಕಬೇಕಾಗ್ತದೆ, ಮತ್ತು ಒಳ್ಳೆ ಚೆನ್ನಾದ ರೀತಿಯಲ್ಲಿ 1 ಹೊತ್ತಲ್ಲಿ ಸಂಜೆ ಟೈಮಲ್ಲಿ ಮಾತ್ರ ಇಡಿದರೆ ಸಾಕಾಗ್ತದೆ. ನೆಲಗಡಲೆ ಹಿಂಡಿ

0: ಮತ್ತೆ ಇದು ಕಹಿಬೇವಿನ ಹಿಂಡಿ ಮತ್ತೆ ಸ್ವಲ್ಪ ಸೇಗಣಿ ಎಲ್ಲ ಹಾಕಿ ಹುಳಿ ಬೆರೆಸಿ ಒಂದು 3-4 ದಿನ ಇಡ್ತೇವೆ. ಮತ್ತೆ ಅದನ್ನು ಬುಡಕ್ಕೆ ಹಾಕಿದರೆ ಚೆನ್ನಾಗಿ ಬರ್ತದೆ ಗಿಡ.
1: ಅದಕ್ಕೆ ನೀರು ಸೇರಿಸುವಂಥದ್ದು ಇದೆ.
0: ನೀರು ಸೇರಿಸಬೇಕು. ನೀರು ಸೇರಿಸಿ ಎಲ್ಲ ಇಡೋದು. ಅದೊಂದು 2-3 ದಿನ ಒಮ್ಮೊಮ್ಮೆ ಒಂದು ಹೊತ್ತು ತಿರುಗಿಸಿ ಇಟ್ಟರೆ ಅದು ಹುಳಿ ಬರ್ತಾ ಇರ್ತದೆ, ಮತ್ತೆ ಸ್ವಲ್ಪ ಮೇಲೆ ಕೂಡ ಬರ್ತದೆ ಒಳ್ಳೆ ಹುಳಿ ಬಂದು. ಆ ಟೈಮಲ್ಲಿ ಮತ್ತೆ ಅದಕ್ಕೆ ತುಂಬ ನೀರು ಸೇರಿಸಿ ಒಂದು ಡ್ರಮ್ಮಲ್ಲಿ ಅರ್ಧಕ್ಕೆ ಮಾಡಿ ಇಟ್ಟರೆ ಮತ್ತೆ ಫುಲ್ ನೀರು ಡ್ರಮ್ ತುಂಬಿಸಿ ಮತ್ತೆ ಅದನ್ನೆಲ್ಲ ಗಿಡಗಳಿಗೆ ಹಾಕುವಂಥದ್ದು.
1: ಈಗ ಸಾಮಾನ್ಯವಾಗಿ ಬಸಳೆಗೆ ಯಾವ ರೀತಿಯ ರೋಗ ಎಲ್ಲ ಬರುವಂಥದ್ದು?
0: ಬಸಳೆಗೆ ಹೆಚ್ಚಾಗಿ ಬರುದಂದ್ರೆ ಒಂದು ಹಳದಿ ರೋಗ ಬರ್ತದೆ, ಇನ್ನೊಂದು ತೂತು ತೂತಾಗಿ ದಂಟಿನಲ್ಲಿ ಒಂದು ರೋಗ ಬರ್ತದೆ, ಕಪ್ಪು ಕಪ್ಪು ಚುಕ್ಕೆ ತರಹ. ಅದು ನಾವಲ್ಲಿ ಕಟ್ ಮಾಡುವಾಗ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಕಾಣ್ತಿರ್ತವೆ. ಅದೇ ನಾವು ಆ ತರ ಕಂಡ್ರೆ ಮತ್ತೆ ಆಗೆಲ್ಲೇ ತೆಗೆದು ಬಿಸಾಡುದು, ಅದಂದ್ರೆ ಇಡೀ ಪಸರಿಸ್ತದೆ ಆ ಒಂದು ರೋಗ. ಮತ್ತೆ ಹಳದಿ ರೋಗ ಬಂದ್ರೆ ಅಂದ್ರೆ ನಾವು ಉಪ್ಪು ಕಲ್ಲುಪ್ಪು ಹಾಕ್ತೇವೆ ಹೆಚ್ಚಿನದಾಗಿ, ಸ್ವಲ್ಪ ಅದು ಹತೋಟಿಗೆ ಬರ್ತದೆ, ಮತ್ತು ಕೂಡ ಅದಕ್ಕೆ ಬೇರೆ ಮದ್ದು ಅಂತೇಳಿ ಎಲ್ಲಿ ಸಿಕ್ಲಿಲ್ಲ ನಮ್ಗೆ ಆ ತರದ್ದು.
1: ಅಂದ್ರೆ ಈಗ ಉಪ್ಪು ಹಾಕುವಂಥದ್ದು ಕ್ರಮ ಹೇಗೆ, ಅದು ಹೇಗೆ ಹಾಕುವಂಥದ್ದು?
0: ಉಪ್ಪು ಅಂದ್ರೆ ಒಳ್ಳೆ ಉಪ್ಪು ಹಾಕ್ಬೇಕು. ಈಗ 1 ಕೆಜಿದು ಒಂದು ಕಲ್ಲುಪ್ಪು ಹಾಕುದು ಉಡಿಯಲ್ಲ, ಅಂದ್ರೆ ಅದು ಒಂದು ಲೈನಿಗೆ ಒಂದು 2 ಪ್ಯಾಕೆಟ್ ಉಪ್ಪಾದ್ರೂ ಬೇಕಾಗ್ತದೆ ನಮ್ಮ ಒಂದು ಲೈನಿಗೆ ಒಂದು. ಆ ತರವೇ ಹಾಕೋದು, ಬೇಕಾದ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಹಾಕ್ತೇವೆ.
1: ಗಿಡದಿಂದ ಸ್ವಲ್ಪ ದೂರದಲ್ಲಿ ಹಾಕುವಂಥದ್ದು
0: ಇಲ್ಲ, ಸ್ವಲ್ಪ ಬುಡಕ್ಕೆ ತಾಗ್ಬಾರ್ದು ಅಂತೇಳಿ. ಮತ್ತೆ ಹಾಗೆ ಹಾಕ್ತೇವೆ ನಾವು ಅದನ್ನು, ಬುಡಕ್ಕೆ ಮಾತ್ರ ತಾಗಿಸೋದಿಲ್ಲ ಅಷ್ಟು. ಆ ತರ
1: ನೀವು ಬಸಳೆಯನ್ನೆಲ್ಲ ಮಾರಾಟಕ್ಕಾಗಿ ಯಾವ ರೀತಿ ಕೊಯ್ಯುವ ವಿಧಾನ ಅಲ್ಲ?
0: ಅದಂದ್ರೆ ನಮ್ಗೆ ಅದು ಕೆಲವರು ಅಂಗಡಿಯವರು ನಮ್ಮಲ್ಲಿ ಆರ್ಡರ್ ಫಸ್ಟ್ ಹೇಳಿರ್ತಾರೆ, ನಮ್ಗೆ ಇಷ್ಟು ಕೆಜಿ ಬೇಕು ಇಷ್ಟು ಕೆಜಿ. ಅವರು ಹೇಳಿದ ತರದಲ್ಲಿ ನಾವು ಒಳ್ಳೆ ಒಳ್ಳೆ ಬಲಿತ ಬಲಿತ ದಂಟು ತೆಗೆದು ಕೊಯ್ದು ಕೊಟ್ಟಿರ್ತೇವೆ ಆ ತರವೇ. ಮತ್ತೆ ಇಂಥ ಟೈಮಲ್ಲಿ ಇದ್ದಿಲ್ಲ ನಮ್ಗೆ, ಬೆಳೆದಾಗೆ ಬಲಿತಾಗೆ ನಾವು ಕಟ್ ಮಾಡಿ ಕೊಡೋದು ಆ ತರ.
1: ಈಗ ಯಶಸ್ವಿಯಾಗಿ ನೀವು ಬಸಳೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಬಸಳೆ ಕೃಷಿ ಮಾಡುವವರಿಗೆ ಏನು ಮಾಹಿತಿ ಕೊಡ್ಲಿಕ್ಕೆ ನೀವು ಇಷ್ಟಪಡ್ತೀರಿ?
0: ಅಂದ್ರೆ ಬಸಳೆ ಕೃಷಿ, ಬೆಂಡೆ ಕೃಷಿ ಎಲ್ಲ ಕೂಡ ಲಾಭವೇ ನಾವು ಮಾಡೋ ತರದಲ್ಲಿ. ನಮ್ಮ ಮಾಧ್ಯಮ ವರ್ಗದವರಿಗೆ ಅದೊಂದು ಕಸುಬೆ, ಒಳ್ಳೆ ಆದಾಯ ತರುವಂತದ್ದು. ಮತ್ತೆ ನಾನು ಹೇಳುವುದಂದ್ರೆ, ಯಾರಾದರೂ ಎಂತ ಕೃಷಿ ಮಾಡುದಿದ್ರು ಸ್ವಲ್ಪ ನೀಟಾಗಿ ಶುಚಿಯಾಗಿ, ಅಂದ್ರೆ ಮನುಷ್ಯರೆಲ್ಲರೂ ನಂಬಿಕೆ ಇಟ್ಟು ತಿನ್ಬೇಕು. ಎಲ್ಲರೂ ನಾವು ನಮ್ಮ ಮನೆ ತರವೇ, ನಮ್ಮ ಮನೆಯವರು ತಿನ್ನೋ ತರವೇ ಅಂತ ನೆನೆಸಿ ಕೊಡ್ಬೇಕು ಮಾಡಿ. ಯಾವುದು ಓವರ್ ಆಗಿ ಹೊರಗಿಂದ ಇಂಥ ಕೀಟನಾಶಕ ರಾಸಾಯನಿಕ ಇಂಥದೆಲ್ಲ ಉಪಯೋಗಿಸಬಾರ್ದು ಅಂತ ನನ್ನ ಅನಿಸಿಕೆ. ಸಿಕ್ಕಿದಷ್ಟು ಸಿಗ್ಲಿ ಅಂತೇಳಿ, ಎಂತ ಎಲ್ಲ ಸಿಗ್ಬೇಕು ಇನ್ನೊಬ್ರು ತಿನ್ನೋದು ಅಂತ ನೆನೆಸಿ ಇದ್ದದೆಲ್ಲ ಹಾಕಿ
1: ಹಣದ ಆಸೆಗಾಗಿ ಮಾಡು,
0: ಹಾಗೆ ಮಾಡಬಾರ್ದು ಅಂತೇಳಿ. ಎಲ್ಲರೂ ನಮ್ಮ ಮಕ್ಕಳ ತರವೇ, ನಮ್ಮ ಮನೆಯವರ ತರವೇ ತಿನ್ನುವುದಲ್ಲ ಅಂತ ಜೈವಿಕವಾಗಿ ಗೊಬ್ಬರ ಎಲ್ಲ ಉಪಯೋಗಿಸಿ ಮಾಡಿ ಕೊಡ್ಬೇಕು ಅಂತ ಅದೇ ನನ್ನ ಅನಿಸಿಕೆ. ನಾವು ಆ ತರವೇ ಮಾಡ್ತೇವೆ. ಅದೇ ನಾವು ಎಂತ ಶ್ರಮ ಆಗ್ತೇವೆ ಅದರ ಫಲ ನಮ್ಗೆ ಸಿಗ್ತದೆ. ಅದು ಅದೇ ಈ ಕೃಷಿಯಲ್ಲಿ ಹೇಗೂ ಅದು ಇದೇ ಇದೆ. ನಾವು
1: ಶ್ರಮವೇ ಮುಖ್ಯ ಕೃಷಿ,
0: ಹೌದು ಶ್ರಮವೇ ಮುಖ್ಯ. ಅದೇ ನಾವು ಇಷ್ಟು ಶ್ರಮ ವಹಿಸಿ ಎಂತ ಮಾಡ್ತೇವೆ ಅದರ ಫಸಲು ನಮ್ಗೆ ಕೊಡ್ತದೆ, ಸಿಗ್ತದೆ ಅದು, ಅದ್ರ ದೇವರು ಕೊಡ್ತಾರೆ ಅಂತೇಳಿ ಅದೇ ನನ್ನ ಅಭಿಪ್ರಾಯ.
1: ಸ್ವಾವಲಂಬಿಯಾಗಿ ನೀವು ತರಕಾರಿ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಎಲ್ಲರಿಗೆ ಮಾದರಿಯಾಗಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ತೆ.
1: ಧನ್ಯವಾದಗಳು ಸರ್ ನಿಮಗೆ.
2: ನಮಸ್ತೆ.
3: ಇದುವರೆಗೆ ಸುಭಾಷ್ ಬೇಳಾ ಹಾಗೂ ರೇಣುಕಾ ಅವರ ತರಕಾರಿ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ.
4: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
5: ಸಿಕ್ಕಿಬಿದ್ರು.
6: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನೆಲ್ಲು, ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
9: ಬ್ರೋ? ಇದು ಹರಿದಿದೆ
8: ಇಲ್ಲಿ ಕೇಳು. ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
10: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
9: ವಾವ್, ಹೊಸ ನೋಟ್ ಸಿಗುತ್ತಾ?
10: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
11: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
11: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
11: ಲಿಡ್ಕರ್, ನಂಬಿಕೆ ನಿರಂತರ.
3: ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು.

ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 55,000, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 47,500, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 34,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರಿಂದ 18,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 30,000 ರಿಂದ 40,000, 2ನೇ ವರ್ಗ 25,000 ರಿಂದ 35,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರಿಂದ 5,500, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500, IR8 ಕ್ವಿಂಟಾಲಿಗೆ 3,800 ರಿಂದ 4,500, ಭತ್ತ ಆಮದು ಕ್ವಿಂಟಾಲಿಗೆ 2,350 ರಿಂದ 2,500, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರಿಂದ 5,400, ಕೆಂಪು ಕ್ವಿಂಟಾಲಿಗೆ 4,500 ರಿಂದ 5,000, ಕಪ್ಪು ಕ್ವಿಂಟಾಲಿಗೆ 5,000 ರಿಂದ 5,500, ಮೆಣಸು ಕ್ವಿಂಟಾಲಿಗೆ 17,000 ರಿಂದ 24,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 67,500, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರಿಂದ 14,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರಿಂದ 6,500, ಕದಳಿ 5,800 ರಿಂದ 7,000, ಗಾಳಿ 6,000 ರಿಂದ 6,500, ನೇಂದ್ರ 7,000 ರಿಂದ 8,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಒಂದು ಸಾಂಪ್ರದಾಯಿಕ ಹಾಡನ್ನು ಕೇಳುವ

0: ಎನ್ ರಮಾ, ಜಾನಕಿ ಹಾಗೂ ಆರ್ ಛಾಯಾದೇವಿ ಅವರು ಹಾಡಿರುವ ಸಾಂಪ್ರದಾಯಿಕ ಹಾಡನ್ನ ಕೇಳಿದಿರಿ. ಈ ಗೀತೆಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆಯ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುವ ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೆರ್ವಾ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಬಹುದು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆಯ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ಆ ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಬೆಳೆಗಾರರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಮುಂಗಾರು ಋತುವಿನಲ್ಲಿ ರೈತರಿಗೆ ಅಂದಾಜು ಪಾವತಿ 2,66,000 ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಯನ್ನು ಖರೀದಿ ಮಾಡಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4,023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2,900 ರೂಪಾಯಿ ಮತ್ತು ತೊಗರಿ ಬೆಳೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದಂತಹ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧವನ್ನು ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ತನಿಖಾ ಸಂಸ್ಥೆಯು ರಾಜಸ್ಥಾನದ ಜೈಪುರದಿಂದ 3, ಹರಿಯಾಣದ ಗುರುಗ್ರಾಮದಿಂದ 1 ಮತ್ತು ಮಹಾರಾಷ್ಟ್ರದ ನಾಸಿಕ್ನಿಂದ 1 ವ್ಯಕ್ತಿಯನ್ನು ಬಂಧಿಸಿದೆ. ಇದೇ ವೇಳೆ ದೇಶದ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರೀಕ್ಷಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಜಾಲದ ಹಿಂದಿರುವ ಇತರ ವ್ಯಕ್ತಿಗಳ ಪತ್ತೆಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಪಟ್ಟಂತಹ ಯುದ್ದ, ತೈವಾನ್ಗೆ ಅಮೆರಿಕದ ಶಸ್ತಾಸ್ತ್ರ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ದಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವಂತಹ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಜಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಬ್ಲಾಕ್ ರಾಕ್ ಸಿಇಒ ಲಾರಿ ಪಿಂಗ್ ಸೇರಿದಂತೆ ಮೆಟಾ, ವೀಸಾ, ಜೆಪಿ ಮೋರ್ಗಾನ್ ಮತ್ತು ಬೋಯಿಂಗ್ ಕಂಪನಿಗಳ ಹಿರಿಯ ಪ್ರತಿನಿಧಿಗಳು ನಿಯೋಗದ ಭಾಗವಾಗಿ ಇರಲಿದ್ದಾರೆ. 2017 ನಂತರ ಚೀನಾಗೆ ಟ್ರಂಪ್ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಅಲ್ಲದೆ 2ನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಚೀನಾಗೆ ಅವರ ಮೊದಲ ಭೇಟಿ ಇದಾಗಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ಇಂದು ಬೆಳಗ್ಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳುವ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ

ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಹಿಸಲಿದ್ದು, ಬ್ರಿಕ್ಸ್ ವಿದೇಶಾಂಗ ಸಚಿವರು, ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೊ ಪೆರೆಜ್ ಮೆಕನ್ನಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಮಾರುಕಟ್ಟೆಗಳನ್ನು ವೈವಿಧ್ಯಮಯಗೊಳಿಸಲು, ಆದ್ಯತೆಯ ಸರಕುಗಳ ರಫ್ತು ಉತ್ತೇಜಿಸಲು ಹಾಗೂ ಸೇವಾ ಆರ್ಥಿಕತೆಯನ್ನು ಸುಗಮಗೊಳಿಸಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಸಂಬಂಧ ಚರ್ಚೆ ನಡೆದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಚಿಲಿ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಶುಕ್ರವಾರದಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟ್ರಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಸರ್ಕಾರ ಈ ತಿಂಗಳ 26ರಂದು ರಾಜ್ಯ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಯನ್ನು ಮಂಡಿಸಲಿದೆ. ನೂತನ ಸರ್ಕಾರದ ಮೊದಲ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಈ ಘೋಷಣೆ ಮಾಡಿದ್ದಾರೆ. ಮೇ 21ರಿಂದ 26ರವರೆಗೆ ಅಸ್ಸಾಂ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಧಿವೇಶನದ ಮುಕ್ತಾಯದ ದಿನದಂದು ಯುಸಿಸಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಶಿಂದೆ ಮತ್ತು ಸುನೇತ್ರಾ ಪವಾರ್ ಅವರು ಇಂದು ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳದ ಲಾಂಛನವನ್ನು ಅನಾವರಣಗೊಳಿಸಿದರು. ಈ ಲಾಂಛನ ನಾಸಿಕ್ನ ಪ್ರಸಿದ್ಧ ತ್ರಯಂಬಕೇಶ್ವರ ದೇಗುಲದ ಪ್ರಾತಿನಿಧ್ಯವಾದ ತ್ರಿಶೂಲ ಮತ್ತು ಶಿವಲಿಂಗದ ಆಕಾರದಲ್ಲಿರುವಂತಹ ಗೋದಾವರಿ ನದಿಯನ್ನು ಚಿತ್ರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್, ಈ ಲಾಂಛನ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ರಾಷ್ಟೀಯ ಏಕೀಕರಣದ ಬಲವಾದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದ್ದಾರೆ. ನವರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮಳೆಯ ಕಾರಣ ಟಾಸ್ ವಿಳಂಬವಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕೇವಲ 33 ನಿಮಿಷಗಳಲ್ಲಿ ಚೈನೀಸ್ ತೈಪೆಯ ತುಂಕ್ ಸಿಯೋ ಟಾಂಗ್ ಅವರನ್ನು 21-9, 21-12 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. 16ನೇ ಸುತ್ತಿನಲ್ಲಿ ಅವರು ಡೆನ್ಮಾರ್ಕ್ನ ಅಮಾನೆ ತುಲ್ಜಾ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಸಿಂಗಾಪುರದ ಲೋಹ್ ಕೀನ್ ಯು ಅವರನ್ನು 21-14, 21-15 ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಸುತ್ತಿನಲ್ಲಿ ಅವರು ಚೈನೀಸ್ ತೈಪೆಯ ಸು ಲೀ ಯಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇನ್ನೊಂದೆಡೆ ಭಾರತದ ಆಯುಷ್ ಶೆಟ್ಟಿ ಅವರು ಜಪಾನ್ನ ಕೊಡೆ ನೊರೋಕಾ ಅವರ ವಿರುದ್ಧ ಪರಾಭವಗೊಂಡ ನಂತರ ಪಂದ್ಯದಿಂದ ನಿರ್ಗಮಿಸಿದರು. ಅಂತಾರಾಷ್ಟೀಯ ವಿಮಾನಯಾನಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯುಪ್ರದೇಶದ ನಿರ್ಬಂಧಗಳು ಮತ್ತು ವಿಮಾನ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅಜಿತ್ ಸಿಂಗ್ ಅವರು.

ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಮೂತ್ರಕೋಶ ಹಾಗೂ ಪ್ರಾಸ್ಟೇಟ್ಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಈ ಕುರಿತಾದ ಪ್ರಶ್ನೆಗಳಿಗೆ ಏನೆಪೋಯ ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ ಉತ್ತರಿಸಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನೆಪೋಯ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

ಜಬ್ ವಿ ಮೆಟ್ ಚಿತ್ರದ ಗೀತೆ ಕೇಳಿದಿರಿ. ಹಾಡಿರುವವರು ಶಾನ್ ಹಾಗೂ ಉಸ್ತಾದ್ ಸುಲ್ತಾನ್ ಖಾನ್. ಇರ್ಷಾದ್ ಕಮೀಲ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಪ್ರೀತಮ್. ಮುಂದೆ ಕೇಳಿ ಹೌಸ್ಫುಲ್ ಟೂ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರೊಂದಿಗೆ ಶಾನ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಸಮೀರ್, ಸಂಗೀತ ಸಾಜಿದ್ ವಾಜಿದ್.

0: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
1: ಆತ್ಮೀಯ ಕೇಳುಗರೇ, ಇಂದಿನ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ಇಲ್ಲಿನ ನ್ಯೂರಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ. ಇಂದಿನ ವಿಷಯ ಮೂತ್ರಪಿಂಡದ ಕಲ್ಲುಗಳು ಮತ್ತು ಪ್ರಾಸ್ಟೇಟ್ ಅಂದರೆ ಶುಕ್ಲಗ್ರಂಥಿಯ ತೊಂದರೆಗಳು ಮತ್ತು ಚಿಕಿತ್ಸೆಗಳು. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ.
2: ನಮ್ಮೆಲ್ಲ ಬಾನುಲಿ ಕೇಳುಗರಿಗೆ ನಮಸ್ಕಾರ. ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಪ್ರಾಯೋಜಿಸಿರುವ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೂತ್ರಪಿಂಡದ ಕಲ್ಲುಗಳು ಮತ್ತು ಶುಕ್ಲಗ್ರಂಥಿಯ ತೊಂದರೆಗಳು ಮತ್ತು ಚಿಕಿತ್ಸೆ, ಈ ವಿಷಯಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಯೋನಪಾಯ ಆಸ್ಪತ್ರೆಯ ಯೂರಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿ ಈಗಲೇ ಆಗಮಿಸಿದ್ದಾರೆ. ಇವರು ಆಲ್ ಇಂಡಿಯಾ ಲೆವೆಲ್ ಪ್ರಥಮ ಶ್ರೇಣಿ ಹಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಹಾಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ MCHನಲ್ಲಿ ಕೂಡ ಚಿನ್ನದ ಪದಕವನ್ನು ಪಡೆದಿದ್ದಾಗಿದ್ದಾರೆ. ಹಾಗೆಯೇ ದಕ್ಷಿಣ ಭಾರತದ ಯೂರಾಲಜಿ ಸಂಘದ ಕೋಶಾಧಿಕಾರಿಗಳು ಕೂಡ. ಇನ್ನಷ್ಟು ಅವರ ಕೆಲವು ವಿಚಾರಗಳಿವೆ, ಮತ್ತು ನಾವು ಮಾತಾಡೋಣ. ಶ್ರೋತೃಗಳು ನೇರ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಡಾಕ್ಟರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ, ಎಲ್ರಿಗೂ ನಮಸ್ಕಾರ.
2: ಸರ್, ಈಗ ಮೂತ್ರಪಿಂಡದ ಕಲ್ಲುಗಳು ಅಂದರೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ, ಅಥವಾ ಈ ಅದೇ ಕಿಡ್ನಿ ಸ್ಟೋನ್ ಅಂತ ಏನದಿವೆ ಡಾಕ್ಟರ್, ಏನು ಕಿಡ್ನಿ ಸ್ಟೋನ್ ಅಂದರೆ?
3: ನಮ್ಮ ಆಹಾರದಲ್ಲಿ ಕೆಲವು ಖನಿಜಗಳಿವೆ, ಕ್ಯಾಲ್ಸಿಯಮ್, ಆಕ್ಸಲೇಟ್, ಯೂರಿಕ್ ಆ್ಯಸಿಡ್ ಅಂತ ಖನಿಜಗಳಿವೆ. ಅದು ಸಾಧಾರಣವಾಗಿ ನಾವು ಊಟ ಆದಮೇಲೆ ಆ ಖನಿಜಗಳು ಕಿಡ್ನಿ ಮುಖಾಂತರ ಅದನ್ನು ಫಿಲ್ಟ್ರೇಷನ್ ಆಗಿ ಮೂತ್ರ ಜೊತೆ ಅದು ಮೈಯಿಂದ ಹೊರಗೆ ಬರುತ್ತೆ. ಏನಾಗುತ್ತೆ ಅಂದರೆ, ಇದು ಖನಿಜಗಳ ಅಂಶ ಜಾಸ್ತಿ ಆದಾಗ, ಹೆಚ್ಚು ಕಡೆ ನಾವು ನಾನ್ ವೆಜಿಟೇರಿಯನ್ ಊಟ, ನಮ್ಮ ಸೊಪ್ಪು ಅದೆಲ್ಲ, ಟೊಮೆಟೊ ಆ ಥರ ಅಂಶ ಜಾಸ್ತಿ ಆದರೆ, ಹಾಲು ಇದೆಲ್ಲ ಆಗುವಾಗ ಮತ್ತು ನೀರಿನ ಅಂಶ ಕಮ್ಮಿ ಆದಾಗ, ಆವಾಗ ಈ ಹರಳುಗಳಾಗಿ ರೂಪುಗೊಳ್ಳುತ್ತದೆ ಈ ಖನಿಜಗಳು. ಇವು ಕ್ರಮೇಣ ಬೆಳೆದು ಕಲ್ಲಿನ ರೂಪ ಪಡೆಯುತ್ತದೆ. ಇದೇ ಇದು ಕಿಡ್ನಿ ಸ್ಟೋನ್ ಅಂತ ಹೇಳ್ತೇವೆ. ಸೊ ಎರಡು ವಿಷಯ, ಒಂದು ನಮ್ಮ ಊಟದ ಇದರಲ್ಲಿ ನಮ್ಮ ಖನಿಜಗಳ ಅಂಶ ಜಾಸ್ತಿ ಇರೋದು ಹಾಗೂ ನೀರಿನ ಅಂಶ ಕಮ್ಮಿ ಆದಾಗ ಈ ಖನಿಜಗಳು ಎಲ್ಲ ಜೊತೆಗೆ ಇದು ಹರಳುಗಳಾಗಿ ಆಮೇಲೆ ಬೆಳೆದು ಕಲ್ಲಿನ ರೂಪ ಪಡೆಯುತ್ತವೆ.
2: ಡಾಕ್ಟರ್, ಕಿಡ್ನಿ ಸ್ಟೋನ್ ಆದರೆ ಅದರ ಲಕ್ಷಣಗಳು ಏನೇನು ಗೋಚರಿಸುತ್ತೆ ಡಾಕ್ಟರ್?
3: ಹೌದು, ಸಾಧಾರಣವಾಗಿ ಕಿಡ್ನಿ ಒಳಗೆ ಕಲ್ಲು ಇರುವಾಗ ಅಷ್ಟೇನು ಸಮಸ್ಯೆ ಗೊತ್ತಾಗಲ್ಲ, ಒಂಥರ ಬೆಳವಣಿಗೆ ಆದಮೇಲೆ ಸಮಸ್ಯೆಗಳು ಕೊಡ್ತೇವೆ. ಆದರೆ ಮತ್ತು ಕಿಡ್ನಿಯಿಂದ ಹೊರಗೆ ಬಂದು ಯುರೇಟರ್ ಅಂದರೆ ನಾಳ ಮೂತ್ರ ನಾಳನ್ನು ಬರುವಾಗ ಆವಾಗ ಸಮಸ್ಯೆಗಳು ಕೊಡ್ತವೆ. ಒಂದಂದರೆ ಸೊಂಟ ನೋವು ಇರುತ್ತೆ ಎರಡನೇ ಭಾಗದಲ್ಲಿ, ಎರಡ ಭಾಗ ಅಲ್ಲಿ ಕಲ್ಲಿದ್ರೆ ಎಡಭಾಗದಲ್ಲಿ ಇರ್ತವೆ, ಬಲಭಾಗದಲ್ಲಿ ಅತಿಯಾಗಿ ನೋವು ಬರೋದು. ಆಮೇಲೆ ಕೆಲವೊಮ್ಮೆ ಮೂತ್ರದಲ್ಲಿ ಉರಿ ಇರೋದು, ಆಮೇಲೆ ಕೆಲವೊಮ್ಮೆ ಈ ವಾಂತಿ ಬರೋದು, ಹೊಟ್ಟೆ ನೋವು, ಇದೆಲ್ಲ ಲಕ್ಷಣಗಳಿವೆ. ನಾವು ಇದೆಲ್ಲ ಲಕ್ಷಣಗಳಿರುವಾಗ ಅದನ್ನು ಚೆಕಪ್ ಮಾಡಿ ಕಂಡು ಬರದಿದ್ದರೆ ಮುಂದೆ ಅದು ಕಿಡ್ನಿಗೆ ಸಮಸ್ಯೆ ಕೊಡ್ಬೋದು. ಆವಾಗ ಕಿಡ್ನಿ ಡ್ಯಾಮೇಜ್ ಆಗೋದು, ಮೈ ಊದ್ಕೊಳ್ಳೋದು, ಅಥವಾ

0: ಕಿಡ್ನಿ ಬಾತ್ಕೊಂಡಿರೋದು, ಕಿಡ್ನಿ ಫೇಲಿಯರ್, ಅದೆಲ್ಲ ಸಮಸ್ಯೆಗಳು ಅದು ಲಾಸ್ಟ್ ಸ್ಟೇಜಲ್ಲಿ ಬರುತ್ತೆ.
1: ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ,
2: ಹಲೋ, ನಾನು ಜಯರಾಜ್.
1: ಜಯರಾಜ್ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ಓಕೆ,
1: ಪ್ರಶ್ನೆ ಕೇಳಿ.
2: ನಾಲ್ಕನ್ನು ಕುಡಿತಾ ಇದ್ದೆ, ನಂಗೆ ಯೂರಿನಲ್ಲಿ ಇದು ಬ್ಲಡ್ ಹೋಗ್ತದೆ ಮತ್ತೆ ಎಲ್ಲ ಹೋಗ್ತದೆ, ಎಲ್ಲ ಕಲರ್ ಯೂರಿನಲ್ಲಿ. ಹೌದು, ನಾವು ಕ್ವಾಟ್ರು ಕುಡ್ತೇನಲ್ಲ, ಅದು ಅದೇ ಕಲರ್ ಹೋಗ್ತದೆ, ಹಳದಿ ಕಲರ್ ಹೋಗ್ತದೆ ಅದು.
0: ಹೌದು, ಈ ತರ ಮೂತ್ರದಲ್ಲಿ ರಕ್ತ ಹೋಗುವಾಗ, ಎಷ್ಟು ವಯಸ್ಸು ನಿಮ್ದು?
2: ನಂದು 58 ವಯಸ್ಸು.
0: ಹೌದು, ಈ ತರ ಸಮಸ್ಯೆಗಳಿರುವಾಗ ನಾವು ಸಾಧಾರಣವಾಗಿ ನಾವು ಮೆಡಿಕಲ್ ಶಾಪಿಗೆ ನಾವೇ ಮಾತ್ರೆ ತಗೊಳ್ಳಿ ಹಾಗೆ ಮಾಡಬಾರ್ದು. ಬಂದು ಇಲ್ಲಿ ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿ, ಕೆಲವು ರಕ್ತ ಚೆಕಪ್, ಮೂತ್ರ ಚೆಕಪ್ ಆದರೂ, ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮುಖಾಂತರ ಏನು ಸಮಸ್ಯೆ ಅಂತ ನಾವು ಕಂಡ್ಕೊಳ್ಳಿ, ಕಂಡ್ಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಅಲ್ಲಲ್ಲ, ಹಂಗೆ ಅಲ್ಲ, ರಕ್ತ ಯಾವಾಗ ಮೂತ್ರದಲ್ಲಿ ಹೋಗ್ತದೆ ಆವಾಗ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅದನ್ನು ಬಂದು ಸೂಕ್ತ ಥರದಲ್ಲಿ ಸ್ಕ್ಯಾನಿಂಗ್ ಮತ್ತು ರಕ್ತ ಮೂತ್ರ ಟೆಸ್ಟ್ ಮಾಡಿ ಅದರ ಏನು ಸಮಸ್ಯೆ ಅಂತ ನೋಡಿ ಅದರ ತಕ್ಕ ಪರಿಹಾರ ಅದಕ್ಕೆ ಮಾಡ್ಬೋದು.
1: ಓಕೆ,
0: ದಯವಿಟ್ಟು ಆಸ್ಪತ್ರೆಗೆ ಬಂದು ಸಲಹೆ ತಗೊಳ್ಬೇಕಂತ ನಾನು ವಿನಂತಿಸ್ತೇನೆ.
1: ಕೇಳ್ತಾ ಇದ್ದೀರಿ. ಓಕೆ ಡಾಕ್ಟ್ರಿ, ಈ ಕಿಡ್ನಿ ಸ್ಟೋನ್ ಪತ್ತೆ ಹಚ್ಚುವ ವಿಧಾನಗಳು ಏನೇನು, ಡಯಾಗ್ನೋಸಿಸ್ ಮಾಡೋದು ಹೇಗೆ?
0: ಹೌದು, ಏನಂದರೆ ಈ ಥರ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂದರೆ ಈ ಸೊಂಟ ನೋವು ಮತ್ತು ಮೂತ್ರ ಉರಿಯೋಗ, ನಮಗೆ ಸಾಧಾರಣವಾಗಿ ಸ್ಟೋನ್ ಇರ್ಬೋದಂತ ನಮಗೆ ಒಂದು ಕ್ಲಿನಿಕಲ್ ಜಜ್ಮೆಂಟ್ ಅಂತ ಇದೆ. ಆಮೇಲೆ ಸರಿಯಾಗಿ ಅದನ್ನು ಗೊತ್ತಾಗೋಕ್ಕೆ ನಾವು ಹೊಟ್ಟೆ ಸ್ಕ್ಯಾನಿಂಗ್, ಇದು ಸಾಧಾರಣವಾಗಿ ಎಲ್ಲ ಕಡೆ ಅಲ್ಟ್ರಾಸೌಂಡ್ ಮಿಷಿನ್ ಎಲ್ಲ ಕಡೆ ಈಗ ಇದೆ, ಕರ್ನಾಟಕದಲ್ಲಿ, ದೇಶದಲ್ಲಿ ಎಲ್ಲ ಕಡೆ ಈಗ ಅಲ್ಟ್ರಾಸೌಂಡ್ ಮಿಷಿನ್ ಅವೈಲೇಬಲ್ ಇದೆ. ಸೊ ಸಾಧಾರಣವಾಗಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಅಲ್ಟ್ರಾಸೌಂಡ್ ಮಾಡ್ತೇವೆ. ಎಲ್ಲಿಯಾದರೂ ಅದರಲ್ಲಿ ಪತ್ತೆ ಹಚ್ಚಿಕಲ್ಲಿ ಕಷ್ಟವಾದರೆ ಅಥವಾ ಆ ಸೈಜ್ ಕೆಲವೊಮ್ಮೆ ಎದುರು ಕರುಳಿರುವಾಗ ಅದರ ಸೈಜ್ ಗೊತ್ತಲ್ಲ, ಅದು ಅಂಥ ನಾವು ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಸಿ ಟಿ ಸ್ಕ್ಯಾನಿಂಗ್ ಮಾಡ್ತೇವೆ. ಮತ್ತು ಕೆಲವು ರಕ್ತ ಹಾಗೂ ಮೂತ್ರದ ಟೆಸ್ಟ್ ಕೂಡ ಮಾಡ್ತೇವೆ, ಯಾಕಂದರೆ ಕಿಡ್ನಿ ಅದು ಹೇಗೆ ಕೆಲಸ ಮಾಡ್ತಿದೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ.
1: ಸರಿ ಡಾಕ್ಟರ್, ಈಗ ಇದಕ್ಕೆ ಯಾವ ತರಹದ ಚಿಕಿತ್ಸೆಗಳು ಇದೆ? ಕಿಡ್ನಿ ಸ್ಟೋನು ಆದಾಗ ಏನು ಮಾಡ್ತೀರಿ, ಅದಕ್ಕೆ ಚಿಕಿತ್ಸೆಗಳು ಹೇಗೆ, ಯಾವ ಥರದ, ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ?
0: ಹೌದು, ಏನಂದರೆ ಸಾಧಾರಣವಾಗಿ ಚಿಕ್ಕ ಕಲ್ಲು ನಾನು ನೋಡುವಾಗ 4, 6 mm, 8 mm ಈ ಥರ ಕಲ್ಲು ಇರ್ತವೆ. ಕಿಡ್ನಿ ಫಂಕ್ಷನ್ ಸರಿ ಇದ್ದರೆ
1: ಓಕೆ,
0: ಮತ್ತು ಸಿಂಪ್ಟಮ್ಸ್ ತುಂಬ ಇಲ್ಲದಿದ್ದರೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಶುರು ಮಾಡ್ತೇವೆ. ಅಂದರೆ ಮದ್ದಲ್ಲಿ ನಾವು ಡೈಯುರೆಟಿಕ್ ಅಂದರೆ ಮೂತ್ರ ಅಂಶ ಜಾಸ್ತಿ ಆಗೋಕ್ಕೆ ಅದು, ಮತ್ತು ಸಿರಪ್ ಕೊಟ್ಟು ಮೂತ್ರದ ಕ್ವಾಲಿಟಿ ಆಸಿಡಿ ಅಲ್ಕಲೈಸ್ ಆಫ್ ದ ಯೂರಿನ್ ಅಂತ ಹೇಳ್ತೇವೆ, ಅದು ಮಾಡಿದರೆ ಈ ಕಲ್ಲು, ಚಿಕ್ಕ ಚಿಕ್ಕ ಕಲ್ಲು ಸ್ವಂತ ಅದು ಮೂತ್ರನಾಳೆಯಿಂದ ಹೊರಗೆ ಬರ್ಬೋದು. ಆದರೂ ಆ ಕಲ್ಲು ದೊಡ್ಡದಾಗಾಗ ನಾನು ಹೇಳಿದ ಪ್ರಕಾರ ಖನಿಜಗಳು ಕ್ರಮೇಣ ದೊಡ್ಡ ಕಲ್ಲು ಆದಾಗ ಅದಕ್ಕೆ ನಾವು ಸೂಕ್ತ ಪರಿಹಾರ, ಈಗ ಸೈಜ್ ಮತ್ತು ಲೊಕೇಶನ್ ಪ್ರಕಾರ ಹೋಗ್ತೇವೆ. ಕಿಡ್ನಿಯ ಮೇಲೆ ಭಾಗ ಇದೆಯಾ, ಮಧ್ಯಭಾಗದಲ್ಲಿ ಕೆಳಗೆ ಭಾಗ ಇದೆಯಾ, ಸೊ ಅದಕ್ಕೆ ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಇದೆ. ಒಂದು ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಮೂತ್ರನಾಳ, ಇದೆಲ್ಲ ನ್ಯಾಚುರಲ್ ರೂಟ್. ಮೊದಲಿನ ಕಾಲದಲ್ಲಿ ಚಿಕ್ಕ ಕಲ್ಲಿದ್ರೆ ದೊಡ್ಡ ಗಾಯ ಮಾಡಿ ಆಪರೇಷನ್ ಬೇಕಿತ್ತು, ಬಿಕಾಸ್ ಆವಾಗ ಟೆಕ್ನಾಲಜಿ ಇರಲಿಲ್ಲ. 1980ರವರೆಗೆ ಏನು ಇರಲಿಲ್ಲ, ಆವಾಗ ದೊಡ್ಡ ದೊಡ್ಡ ಗಾಯ ಮಾಡಿ ಆಪರೇಷನ್ ಮಾಡಿ ಕಲ್ಲು ತೆಗಿತಾಯಿದ್ರು. ಈಗ ಎಂಡೋಸ್ಕೋಪಿಕ್ ಟೆಕ್ನಾಲಜಿ ಬಂದ ಮೇಲೆ ಮೂತ್ರನಾಳ ಒಳಗಿಂದ ಹೋಗಿ ನಾವು ಆ ಕಲ್ಲುಗಳನ್ನು ಲೇಸರ್ ಅಥವಾ ಬೇರೆ ಬೇರೆ ಲಿಥೋಟ್ರಿಪ್ಸಿ ಆ ಥರ ಬೇರೆ ಟ್ರೀಟ್ ಈ ಥರದ್ದು ಟೆಕ್ನಾಲಜಿ ನಂತರ ಈ ಕಲ್ಲನ್ನು ಹುಡಿ ಮಾಡಿ ಆ ಪೌಡ್ರ್ ಥರ ಹೊಯ್ಗೆ ಥರ ಮಾಡಿ ಅದನ್ನು ಆ ನೀರಿನಂಶ ಕೂಡ ಜಾಸ್ತಿ ತಗೊಳ್ಳಿ ಅಂತ ಹೇಳಿ ಅದರ ಜೊತೆ ಒಂದು ಸ್ಟೆಂಟ್ ಅಂತ ಹಾಕ್ತೇವೆ. ಸಾಧಾರಣವಾಗಿ ಕೆಲವೊಮ್ಮೆ ಹಾಕೋಲ್ಲ, ಆ ಥರ ಮಾಡಿದರೆ ನಮ್ಮ ಕಲ್ಲನ್ನು ಹುಡಿ ಮಾಡ್ಬೋದು. ದೊಡ್ಡ ದೊಡ್ಡ ಗಾಯ ಮಾಡಿ ಆಪರೇಷನ್ ಮಾಡುವ ಕಾಲ ಈಗಲ್ಲ, ಈಗ ಮಿನಿಮಲಿ ಇನ್ವೇಸಿವ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಮಾಡ್ತೇವೆ ನಾವು. ಕೆಲವೊಮ್ಮೆ ಹೊರಗಿಂದ ಶಾಕ್ ಟ್ರೀಟ್ಮೆಂಟ್ ಅಂತ ಇದೆ, ಲಿಥೋಟ್ರಿಪ್ಸಿ, ಅದರಲ್ಲಿ ಹುಡಿ ಹೋಗುತ್ತೆ. ಆದರೆ ಸಮಸ್ಯೆ ಏನಂದರೆ ಕೆಲವೊಮ್ಮೆ ಹುಡಿ ಆಗಲ್ಲ, ಆವಾಗ ಏನಾಗುತ್ತೆ ಅಂದರೆ ಇಷ್ಟು ಖರ್ಚು ಮಾಡಿ ಹೋಗಿಡಲಾಗುತ್ತೆ, ಜನರಿಗೆ ಕೆಲವೊಮ್ಮೆ ಬೇಜಾರಾಗುತ್ತೆ. ಅದು ಒಂದು ಆಪ್ಷನ್ ಕೂಡ ಇದೆ, ಮತ್ತು ಈ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ಸ್.
1: ಡಾಕ್ಟರ್, ಕಿಡ್ನಿ ಸ್ಟೋನ್ ಅಂತ ಹೇಳಿದರೆ ಅಥವಾ ಮೂತ್ರಪಿಂಡದ ಕಲ್ಲುಗಳು ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಏನು ಅಂತ ಗೊತ್ತಿರೋದಿಲ್ಲ, ಅದು ಮಾಂಸದ ತುಂಡುಗಳ ಗಡ್ಡೆಗಳು ಹೇಗೆ?
0: ಅಲ್ಲ, ಈ ಮಾಂಸದ ತುಂಡು ಒಳಗೆ ಈ ಖನಿಜಗಳಿವೆ, ಕ್ಯಾಲ್ಸಿಯಂ.
1: ಓಕೆ,
0: ಈಗ ಎಲುಬು ಒಳಗೆ ಕ್ಯಾಲ್ಸಿಯಂ ಇರುತ್ತೆ, ಆ ಥರ ಮಾಂಸದಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ನಮ್ಮ ಈ ಬಸಳೆ ಸೊಪ್ಪು ಪದಾರ್ಥದಲ್ಲಿ ಆಕ್ಸಲೇಟ್ ಅಂತ ಜಾಸ್ತಿ ಖನಿಜ ಇದೆ. ಈ ಖನಿಜಗಳು ಜೊತೆಗೆ ಗುಂಪಾಗಿ ಆ ಥರ ಒಂದು ಪ್ರಮಾಣ ಜಾಸ್ತಿಯಾಗಿ ಈ ಖನಿಜಗಳು ಏನಾಗುತ್ತೆ ಆವಾಗ ಹರಳುಗಳಾಗಿ ಆಮೇಲೆ ಅದು

0: ಕ್ರಿಸ್ಟಲ್ಸ್ ಆಗಿ ಅದು ಬೆಳೆದು ಕಳ್ಳುಗಳಾಗ್ತದೆ.
1: ಓಕೆ ಡಾಕ್ಟರ್, ಕಿಡ್ನಿ ಸ್ಟೋನ್ ಬಾರದ ಹಾಗೆ ಏನು ಮಾಡ್ಬೋದು?
0: ನೋಡಿ, ಏನಂದರೆ ನಮ್ಮ ಈ ಪ್ರದೇಶದಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಸೆಕೆ ಜಾಸ್ತಿ, ಜನರು ಎಲ್ಲ ಫಾಸ್ಟ್ ಲೈಫಲ್ಲಿದ್ದಾರೆ, ನೀರು ಕುಡಿಯೋಕ್ಕೆ ಟೈಮ್ ಇಲ್ಲ. ಎಲ್ಲರಿಗೂ ಕೇಳಿದರೆ ನಾವು ಇಲ್ಲ, ನಮಗೆ ಸ್ವಲ್ಪ ನಮಗೆ ಟೈಮ್ ಕಮ್ಮಿ ಇದೆ ಅಂತ ಹೇಳ್ತೇವೆ ನಾವು. ಅದಕ್ಕೆ ನಮ್ಮ ಕೆಲವು ಈ ಜೀವನ ಶೈಲಿಯಲ್ಲಿ ಬದಲಾವಣೆ ತರೋದು ಮುಖ್ಯ. ಒಂದಂದರೆ ಕಿಡ್ನಿ ಸ್ಟೋನ್ ಬಂದವರಿಗೆ ಅಥವಾ ಬಾರದೆ ಇದುವರಿಗೆ, ಒಂದಂದರೆ ನಮ್ಮ ನೀರಿನ ಪ್ರಮಾಣ 1.5-2 ಲೀಟರ್ ಅದು ಕಂಪಲ್ಸರಿ ನಾವು ಕುಡಿಯಬೇಕು. ಇದು ಮುಖ್ಯವಾಗಿ ಸೆಕೆಗಾಲದಲ್ಲಿ 3 ಲೀಟರ್ವರೆಗೆ ಕುಡಿಬೇಕು ನಾವು. ಅದರ ಜೊತೆಗೆ ನಮ್ಮ ಪ್ರೋಟೀನ್ ಅಂಶ, ಖನಿಜ ಫಾರ್ಮ್ ಮಾಡುವ ಅಂಶ ಏನು, ನಾನ್ ವೆಜಿಟೇರಿಯನ್ ಮಾಂಸ ಇರ್ಬೋದು, ಮೀನು, ಮೊಟ್ಟೆ, ಹಾಲು, ಬಸಳೆ, ಸೊಪ್ಪು, ಟೊಮೆಟೊ, ಆ ಥರ ಇದರಲ್ಲಿ ತುಂಬ ಅಧಿಕವಾದ ಆಕ್ಸಲೇಟ್ ಕ್ಯಾಲ್ಸಿಯಂ ಇರುವ ಕಾರಣ ಅದನ್ನು ಒಂದು
1: ಮಿತ
0: ಪ್ರಮಾಣದಲ್ಲಿ ನಾವು ತಗೊಳ್ಳಬೇಕು. ಅತಿಯಾಗಿ ತಗೊಂಡವರಿಗೆ ಕಲ್ಲಿನ ಅಂಶ ಜಾಸ್ತಿ ಆಗುತ್ತೆ. ಮತ್ತು ನಾವು ಕೆಲವರಿಗೆ ಫ್ಯಾಮಿಲಿಯಲ್ಲಿ ಮತ್ತು ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದವರಿಗೆ ನಾವು ಕೆಲವು ಮದ್ದೆಲ್ಲ ಕೊಡ್ತೇವೆ ಯೂರಿಕ್ ಆ್ಯಸಿಡ್ ಲೆವೆಲ್ ಕಮ್ಮಿ ಆಗೋಕ್ಕೆ, ಸೊ ದಟ್ ಇನ್ನೊಮ್ಮೆ ಕಲ್ಲು ಬಾರದ ಹಾಗೆ ಈ ಥರ ನೋಡ್ಬೋದು. ಸೊ ಜೀವನ ಶೈಲಿ ಬದಲಾವಣೆಗೆ ಬಹಳ ಮುಖ್ಯದ್ದು.
1: ಡಾಕ್ಟರ್, ಕೆಲವರು ಹೇಳ್ತಾರೆ ಸ್ಟ್ರೆಸ್ ಜಾಸ್ತಿ ಆದಾಗ ಕೂಡ ಕಿಡ್ನಿ ಸ್ಟೋನ್ ಆಗ್ತದೆ ಅಂತ, ನಿಜವೇ ಇದು?
0: ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಮುಖಾಂತರ ಕಿಡ್ನಿ ಸ್ಟೋನ್ ಆಗಲ್ಲ. ಸ್ಟ್ರೆಸ್ ಆಗುವಾಗ ನಮ್ಮ ಏನಾಗುತ್ತೆ, ನಮ್ಮದು ಚಟುವಟಿಕೆ ಇದು ಕಮ್ಮಿ ಆಗುತ್ತೆ. ನಾವು ಹೋಗಿ ನಾವು ಏನಾದರೂ ಒಂದು ತಿಂತೇವೆ, ಅದನ್ನು ನಮಗೆ ಸ್ವಲ್ಪ ಸಮಾಧಾನ ಆಗೋಕ್ಕೆ, ಆಮೇಲೆ ಸ್ವಲ್ಪ ಸಾಫ್ಟ್ ಡ್ರಿಂಕ್ ಕುಡಿತೇವೆ ನಾವು. ಇದೆಲ್ಲ ಆಗುವಾಗ ನಾವು ನಾರ್ಮಲ್ ಏನು ನಾವು ಜೀವನ ಶೈಲಿ ಪದ್ಧತಿ ಇದೆ, ನಮ್ಮ ಮನೆಯಲ್ಲಿ ಊಟ ಮಾಡೋದು, ನೀರು ಚೆನ್ನಾಗಿ ಕುಡಿಯೋದು, ಅದೆಲ್ಲ ನಾವು ಕಮ್ಮಿ ಆಗುತ್ತದೆ. ಬೇರೆ ಥರದ್ದು ಫಾಸ್ಟ್ ಫುಡ್, ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅದೆಲ್ಲ ಜಾಸ್ತಿ ತಗೊಳ್ತಾರೆ. ಸೊ ಅಂಥವರಿಗೆ ಬಾಡಿ ಇದು ಚೇಂಜ್ ಆಗುವಾಗ ಆ ಥರ ಕಲ್ಲು ಬರುತ್ತೆ. ಸ್ಟ್ರೆಸ್ಸಿಂದ ಡೈರೆಕ್ಟ್ಲಿ ಏನು ಕಲ್ಲು ಬರಲ್ಲ.
1: ಓಕೆ ಡಾಕ್ಟರ್, ಈಗ ಈ ಪ್ರೋಸ್ಟೇಟ್ ಬಗ್ಗೆ ಮಾತಾಡುವ, ಶುಕ್ಲಗ್ರಂಥಿ ಅಂತ ಹೇಳ್ತಾರೆ ಕನ್ನಡದಲ್ಲಿ.
0: ಹೌದು.
1: ಈ ಪ್ರೋಸ್ಟೇಟ್ ಅಂದರೆ ಏನು, ಇದು ನಮ್ಮ ದೇಹದಲ್ಲಿ ಏನೇನು ಕೆಲಸ ಮಾಡುತ್ತೆ ಡಾಕ್ಟರ್?
0: ಹೌದು, ಪ್ರೋಸ್ಟೇಟ್ ಗ್ರಂಥಿ ಅಂದರೆ ಪುರುಷರಲ್ಲಿ ಇರೋದು ಸಂತಾನೋತ್ಪತ್ತಿ ವ್ಯವಸ್ಥೆ ಒಂದು ಪ್ರಮುಖ ಅಂಗವಾಗಿದೆ.
1: ಓಹೋ.
0: ಇದೊಂದು ಅಡಿಕೆ ಸೈಜ್, ಒಂದು ಅಡಿಕೆ ಸೈಜ್ ಒಂದು ಮೂತ್ರ ಚೀಲದ ಕೆಳಗೆ ಇರೋದದು. ಪುರುಷರ ಹತ್ರ ಮಾತ್ರ ಕಂಡು ಬರುತ್ತೆ. ಅದು ಸಾಧಾರಣವಾಗಿ ಗಂಡಸರಲ್ಲಿ ಅದು ವೀರ್ಯ ಉತ್ಪಾದನೆ ಇದರಲ್ಲಿ ಸಹಾಯ ಮಾಡುತ್ತೆ.
1: ಹಲೋ
2: ಸರ್, ನಮಸ್ಕಾರ.
1: ನಮಸ್ಕಾರ, ಯಾರು ತಾವು ಮಾತಾಡ್ತಿರೋದು?
2: ಮಾನಸ.
1: ಓಕೆ, ಮಾತಾಡಿ ಡಾಕ್ಟರ್ ಹತ್ರ.
2: ನಾನು ಸೈನಿಂಗ್ ಪೇಷಂಟ್ ಸರ್. ನಮಗೆ ಈ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುವುದು, ಇದು ಯಾವ ಕಾರಣದಿಂದ ಅಂತ?
0: ಎಷ್ಟು ವಯಸ್ಸು ನಿಮ್ದು?
2: 43 ಆಯ್ತು ಸರ್.
0: ಏನು ಪೇಷಂಟ್ ಹೇಳಿದ್ರಿ ನೀವು?
2: ಸ್ಪೈನ್ ಇಂಜುರಿ.
0: ಕೇಳ್ತಾ ಇಲ್ಲ ನಮಗೆ.
2: ಸ್ಪೈನ್ ಇಂಜುರಿ ಸರ್.
0: ಆ ಸ್ಪೈನ್ ಇಂಜುರಿ, ಹಾಂ ಹೌದು. ಈ ಸ್ಪೈನ್ ಇಂಜುರಿ ಆದವರಿಗೆ ನರದ್ದು ಸೂಕ್ಷ್ಮ ಥರ ಇದು ಕೆಲಸ ಮಾಡಲ್ಲ, ಅರ್ಥ ಆಯ್ತಲ್ಲ? ಸೊ ಮೂತ್ರ ಕಂಪ್ಲೀಟಾಗಿ ಕ್ಲಿಯರ್ ಆಗೋಲ್ಲ. ಇಂಥವರಿಗೆ ನಾವು ಕೆಲವೊಮ್ಮೆ ಪೈಪ್ ಹಾಕಿ ಮೂತ್ರ ಖಾಲಿ ಮಾಡಬೇಕಾಗುತ್ತೆ. ಮೂತ್ರ ಉಳಿತದೆ, ಆವಾಗ ಆ ಪದೇ ಪದೇ ಇನ್ಫೆಕ್ಷನ್ ಆಗುವಾಗ ಚಾನ್ಸ್ ಬರುತ್ತೆ. ಸೊ ಅದಕ್ಕೆ ಮುಖ್ಯ ಏನಂದರೆ ಮೂತ್ರ ಚೀಲದ್ದು ಉತ್ಪಾದನೆಯಲ್ಲಿ ಆದ ಕಟ್ಟಿದ್ದ ಮೂತ್ರವನ್ನು ಖಾಲಿ ಆಗಬೇಕು. ಇಲ್ಲಾದರೆ ನಿಮಗೆ ಪದೇ ಪದೇ ಈ ಸಮಸ್ಯೆ, ಮೂತ್ರ ಇನ್ಫೆಕ್ಷನ್ ಬರುವ, ಇದು ಸಾಧಾರಣ ಓವರ್ ಹೆಡ್ ಟ್ಯಾಂಕ್ ಇದ್ದ ಥರ. ಓವರ್ ಹೆಡ್ ಟ್ಯಾಂಕ್ ಕ್ಲಿಯರ್ ಇರಬೇಕು, ಅದರಲ್ಲಿ ಬ್ಲಾಕ್ ಇರಬಾರ್ದು ಅಥವಾ ಖಾಲಿ ಆಗದೆ ಇರಬಾರ್ದು. ಅದರಲ್ಲಿ ಹಂಗೆಯೇ ನೀರು ಉಳಿದಿದ್ರೆ ಅದರಲ್ಲಿ ಬಂದು ಕ್ರಿಮಿಕೀಟ ಇದೆಲ್ಲ ಬರ್ತದೆ. ಆ ಥರನೇ ಮೂತ್ರ ಚೀಲದಿಂದ ಕೂಡ ಕ್ಲಿಯರ್ ಆಗಿರಬೇಕು. ಅದರಲ್ಲಿ ತುಂಬ ಮೂತ್ರ ಉಳಿದ್ರೆ, ಖಾಲಿ ಆಗದಿದ್ದರೆ ಸ್ಪೈನ್ ಇಂಜುರಿ ಪೇಷಂಟ್ ಅವರ ಆ ಥರ ಸಮಸ್ಯೆ ಬರುತ್ತೆ. ಈ ಮೂತ್ರ ಕೆಳಗೆ ಹೋಗುವ ಕೆಲವರಿಗೆ ರಿವರ್ಸ್ ಕಿಡ್ನಿಗೆ ಹೋಗುತ್ತೆ, ಅಂಥದ್ರಲ್ಲಿ ಸಮಸ್ಯೆ ಇನ್ಫೆಕ್ಷನ್ ಬರೋ ಚಾನ್ಸ್. ಅದಕ್ಕೆ ತಕ್ಕ ನಾವು ಟ್ರೀಟ್ಮೆಂಟ್ ಚೆಕಪ್ ಮಾಡಿ, ನಿಮ್ಮದು ಕಂಪ್ಲೀಟ್ ಸ್ಕ್ಯಾನಿಂಗ್, ಯೂರೋಡೈನಮಿಕ್ಸ್ ಅದೆಲ್ಲ ಟೆಸ್ಟಿಂಗ್ ಇದೆ, ಅದಾದಮೇಲೆ ಕೆಲವು ಅದಕ್ಕೆ ಟ್ರೀಟ್ಮೆಂಟ್ ನಾವು ಸಜೆಸ್ಟ್ ಮಾಡ್ಬೋದು.
2: ಯೂರಿನ್ ಚೀಲದಲ್ಲಿ ಎಷ್ಟು ಯೂರಿನ್ ತುಂಬಿಕೊಳ್ತದೆ ಸರ್ ನಾರ್ಮಲ್ ಜನರಲ್ಲಿ?
0: ನೋಡಿ, ನಮಗೆ ಸಾಧಾರಣ ಒಂದು 350 ml ಬರುವಾಗ ನಮಗೆ ಒಂದು ಸ್ವಲ್ಪ ಮೂತ್ರ ಮಾಡಬೇಕಂತ ಒಂದು ಮನಸ್ಸು ಬರುತ್ತೆ. ಕೆಲವರಿಗೆ 200-250 ml ಅಲ್ಲಿ ಇದು ಡಿಫ್ರೆಂಟ್ ಫ್ರಮ್ ಡಿಫ್ರೆಂಟ್ ಪೀಪಲ್. ಸೊ ದೊಡ್ಡ ಜೀವ ಇದ್ದವರಿಗೆ 350-400 ವರೆಗೆ, ಆದರೂ ಸಾಧಾರಣವಾಗಿ ಒಂದು 400-500 ml ಬರುವಾಗ ನಮಗೆ ಅಂತೂ ಬಾತ್ರೂಮ್ ಹೋಗಲೇಬೇಕಂತ ಅನಿಸುತ್ತೆ. ತುಂಬ ಸ್ಟ್ರೆಚ್, ಬ್ಲ್ಯಾಡರ್ ಈಸ್ ವೆರಿ ಸ್ಟ್ರೆಚಬಲ್, ಅದೊಂದು ಒಳ್ಳೆ ವಿಷಯ. ಸೊ ಈ ಸ್ಪೈನ್ ಇಂಜುರಿ ಪೇಷಂಟ್ನವರಿಗೆ ಬ್ಲ್ಯಾಡರ್ ಸ್ಟ್ರೆಚ್ ತುಂಬ ಆಗೋಲ್ಲ. ಸೊ ಅಂಥವರಿಗೆ ಈ ಇನ್ಫೆಕ್ಷನ್ ಕೂಡ ಜಾಸ್ತಿ ಇರುತ್ತೆ. ಸಾಧಾರಣವಾಗಿ ಒಂದು 350-500 ml

0: ವರೆಗೆ ಮೂತ್ರ ಇದು ಇರ್ಬೋದು, ಕೆಲವರಿಗೆ 600 ವರೆಗೆ ಇದು ಫಿಲ್ ಆಗ್ಬೋದು.
1: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಮುಂದಿನ ಕರೆ ಇದೆ ಡಾಕ್ಟ್ರೆ. ಹಲೋ ಹಲೋ ಹಲೋ, ನಮಸ್ಕಾರ, ಮಾತಾಡಿ. ಹಲೋ ಹಲೋ, ಕೇಳಿಸ್ತಾ ಇದೆ, ಮಾತಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ.
2: ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕುದುರೆಮುಖದಿಂದ ಸರ್.
1: ಹೇಳಿ
2: ಸರ್. ನಂದು ಮೂತ್ರದಲ್ಲಿ ಏನಂದ್ರೆ, ಒಂದು ರಾತ್ರಿ 7-8 ಸರಿ ಮೂತ್ರ ಹೋಗ್ಬೇಕು ಸರ್. ಹೋಗೋದು ಹೋಗ್ಬೇಕು ಆಗುತ್ತೆ. ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೀವಿ, ಯೂರಾಲಜಿ ಡಿಪಾರ್ಟ್ಮೆಂಟಿಗೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿದೆ, ಅದನ್ನ ಆಪರೇಟ್ ಮಾಡ್ಬೇಕು ಅಂದ್ರು ಸರ್. ಅದು ಏನು ಸರ್?
0: ಅದು ಏನಂದ್ರೆ, ಅದು ನೀವು ತೋರಿಸಿದ್ದ ಡಾಕ್ಟರ್ ನೀವು ಸರಿ ಯೂರಾಲಜಿ ಡಾಕ್ಟರ್ಗೆ ತೋರಿಸಿಕೊಟ್ಟದ್ದು. ಆದರೂ ನಿಮಗೆ ಏನು ಸಮಸ್ಯೆ ಅಂತ ನೋಡೋಕ್ಕೆ ನಿಮ್ಗೆ ಬಂದು ನಿಮ್ಮದು ಪರೀಕ್ಷೆ ಮಾಡಿ, ನಿಮ್ಮದು ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ನೋಡಿ, ರಕ್ತ ಮೂತ್ರ ಟೆಸ್ಟ್ ನೋಡಿ, ಆಮೇಲೆ ಅದಕ್ಕೆ ತಕ್ಕ ನಾವು ಟ್ಯಾಬ್ಲೆಟ್ ಕೊಡೋದ ಆಪ್ರೇಷನ್ ಕೊಡೋದ ಅಂತ ನಾನು ಒಂದು ಅಭಿಪ್ರಾಯ ಕೊಡ್ಬೋದು. ಫೋನಲ್ಲಿ ಅಭಿಪ್ರಾಯ ಕೊಡೋದು ಅದು ಸರಿಯಾಗಲ್ಲ. ಒಮ್ಮೆ ಬಂದು ಭೇಟಿ ಮಾಡಿದ ಮೇಲೆ ನಾನು ಚೆಕಪ್ ಮಾಡಿ ಆಮೇಲೆ ನಿಮಗೆ ಸೂಕ್ತ ಮದ್ದು ಬೇಕಾ ಆಪರೇಷನ್ ಬೇಕಾ ಅಂತ ನಾನು ಒಂದು ನಿಮಗೆ ಸಜೆಷನ್ ಕೊಡ್ಬೋದು. ಹೌದು, ಮಂಗಳವಾರ ಅಥವಾ ಶುಕ್ರವಾರ ಬಂದರೆ ಏನಪ್ಪಾ ಆಸ್ಪತ್ರೆಯಲ್ಲಿ 17 ನಂಬರಲ್ಲಿ ಇರ್ತೀವಿ. ಹೌದು ಹೌದು, ಅಂತೂ ನಾನು ಅದೇ ಪ್ರಾಸ್ಟೇಟ್ ಗ್ಲ್ಯಾಂಡ್ ವಿಷಯ ಹೇಳ್ತಾ ಇದ್ದೆ. ಇದೇ ಸಾಮಾನ್ಯವಾಗಿ ಗಂಡಸರಲ್ಲಿ ಅದು 50-60 ವರ್ಷ ನಂತರ ಜಾಸ್ತಿ ಕೆಲಸ ಇರಲ್ಲ, ಅದು ಬೆಳೀತದೆ. ಬೆಳೆಯುವಾಗ ಈ ಮೂತ್ರನಾಳಕ್ಕೆ ಅಡ್ಡ ಬಂದು ಈ ಪದೇ ಪದೇ ಮೂತ್ರ ಹೋಗೋದು, ಮೂತ್ರ ಫೋರ್ಸ್ ಕಮ್ಮಿ ಆಗೋದು, ಮತ್ತು ಉರಿ ಮೂತ್ರ ಬರೋದು, ಇನ್ಫೆಕ್ಷನ್ ಆಗೋದು, ಅದೆಲ್ಲ ಸಮಸ್ಯೆ ಇರ್ತದೆ. ಸಾಧಾರಣವಾಗಿ ನಾವು ಸ್ಕ್ಯಾನಿಂಗ್ ಮಾಡಿ ಮತ್ತು ಕೆಲವು PSA ಅಂತ ಟೆಸ್ಟ್ ಒಂದು ಇರುತ್ತೆ, ಆಮೇಲೆ ಯೂರಿನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್ ಇದೆಲ್ಲ ಮಾಡಿ ಎಲ್ಲ ಸರಿ ಇದ್ದರೆ ಮಾತ್ರೆ ಬರಿತೇವೆ. ಆದರೂ ಟ್ಯಾಬ್ಲೆಟ್ಸ್ ಮಾತ್ರೆ ಕೊಟ್ಟು ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲಾದರೆ, ಅಥವಾ ಮೂತ್ರ ಪದೇ ಪದೇ ಬ್ಲಾಕ್ ಆದರೆ, ಅಥವಾ ಕಲ್ಲು ಆದರೆ, ಅದೆಲ್ಲ ಇದ್ದರೆ ನಾವು ಎಂಡೋಸ್ಕೋಪಿಕ್ ಸರ್ಜರಿ ಸಜೆಸ್ಟ್ ಮಾಡ್ತೇವೆ. ಅದಕ್ಕೆ
2: ನನಗೆ ಆಲ್ರೆಡಿ 74 ಏಜ್ ಸರ್ ಈಗ.
0: ಅದು ನಾವು ನೋಡಿ, ವಯಸ್ಸು ನೋಡಿ ನಾವು ಡಿಸೈಡ್ ಮಾಡೋದಲ್ಲ, ನಿಮ್ಮ ದೇಹದ ಫಿಟ್ನೆಸ್ ನೋಡಿ ನಾವು ಡಿಸೈಡ್ ಮಾಡೋದು. ಮೊನ್ನೆ ನಾವು 80 ವರ್ಷದವರಿಗೆ ಆಪರೇಷನ್ ಮಾಡಿದ್ದೇವೆ, ಮೊನ್ನೆ 92 ಆಪರೇಷನ್ ಮಾಡಿದ್ದೇವೆ. ಸೊ ಏನಾಗುತ್ತೆ ಅಂದರೆ, ಕೆಲವರು 60 ವರ್ಷದಲ್ಲಿ ದೈಹಿಕವಾಗಿ ಫಿಟ್ ಇರಲ್ಲ, ಅಂಥವರಿಗೆ ನಾವು ಮಾಡಲ್ಲ. ಸೊ ನಿಮ್ಮ ವಯಸ್ಸು ಅಂತ ಎಣಿಸ್ಬೇಡಿ, ನಿಮ್ಮದು ನಿಮ್ಮ ಫಿಟ್ನೆಸ್ ಹೇಗಿದೆ ಅಂತ ನೋಡಿ ನಾವು ಡಿಸಿಷನ್ ತಗೊಳ್ತೇವೆ.
1: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಡಾಕ್ಟರ್, ಈಗ ಪ್ರೋಸ್ಟೇಟ್ ಅಥವಾ ಶುಕ್ಲಗ್ರಂಥಿಗೆ ತೊಂದರೆ ಉಂಟಾಗಲಿಕ್ಕೆ ಏನೇನು ಕಾರಣಗಳಿದೆ, ಅದು ಹೇಗೆ ಬರುತ್ತೆ? ಅದು
0: ಹೌದು, ವಯಸ್ಸಾಗುವಾಗ ಈ ಹಾರ್ಮೋನ್ ಜಾಸ್ತಿಯಾಗಿ, ಟೆಸ್ಟೋಸ್ಟೆರೋನ್ ಗಂಡಸರಲ್ಲಿ ಜಾಸ್ತಿಯಾಗಿ ಅದು ಬೆಳೀತಾ ಹೋಗ್ತದೆ. ಸೊ ಅದು ಬೆಳೆಯುವಾಗ ನಿಮಗೆ ಮೂತ್ರ ಅಡಚಣೆ ಬರೋದು, ಪದೇ ಪದೇ ಮೂತ್ರ ಹೋಗೋದು, ರಾತ್ರಿ ಹೊತ್ತು ತುಂಬ ಸತಿ ಎದ್ದೇಳೋದು, ಅದೆಲ್ಲ ಸಮಸ್ಯೆಗಳು ಬರ್ತವೆ. ಇದು ಸಾಧಾರಣ 70% ಗಂಡಸರಿಗೆ 60 ವರ್ಷ ನಂತರ ಬರ್ತದೆ. ಸೊ ಅದರಲ್ಲಿ ಏನು ವಿಶೇಷವಾಗಿ ಟೆನ್ಷನ್ ಮಾಡುವ ಏನು ಇದಿಲ್ಲ. ಆದರೂ ಕೆಲವು ಟೆಸ್ಟ್ ಮಾಡಿ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ತಗೊಳ್ಬೇಕಂತ ನಾನು ಅಭಿಪ್ರಾಯ.
1: ಅಂದರೆ ಡಾಕ್ಟರ್, ಈಗ 60 ವರ್ಷ ದಾಟಿದರೆ ಪ್ರತಿ ವರ್ಷ ಒಂದು ಯೂರಿನ್ ಟೆಸ್ಟ್ ಮಾಡಬೇಕಾ, ಹೇಗೆ?
0: ಇಲ್ಲ, ಹಾಗೆಲ್ಲ, ದೇರ್ ಇಸ್ ನೋ ಫಿಟ್ ಫಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ಜನರಲಿ ನಾವು ಪ್ರತಿ ವರ್ಷ ಮಾಡಿ ಅಂತ ಹೇಳಲ್ಲ, ಜನ್ರಲ್ ಚೆಕಪ್ ಮಾಡಿದ್ರೆ ಅದು ಒಮ್ಮೆ ಸಜೆಸ್ಟ್ ಮಾಡ್ತೇವೆ. ಮತ್ತು ಈ ಸಮಸ್ಯೆ ಇದ್ದವರಿಗೆ ಅಲ್ಟ್ರಾಸೌಂಡ್, ಮತ್ತು PSA, ಮತ್ತು ಬ್ಲಡ್, ಯೂರಿನ್ ಟೆಸ್ಟ್, ಕ್ರಿಯಾಟಿನಿನ್, ಅದೆಲ್ಲ ಚೆಕ್ ಮಾಡ್ತೇವೆ,
1: ಪರೀಕ್ಷೆಗಳು
0: ಮಾಡ್ತೇವೆ. ಮತ್ತು ಅದರಲ್ಲಿ ಏನು ಸಮಸ್ಯೆ ಇದ್ದರೆ ನಾವು ಇನ್ನೊಮ್ಮೆ ಬನ್ನಿ, 1 ವರ್ಷ ನಂತರ, 2 ವರ್ಷ ನಂತರ ಅಂತ.
1: ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ
3: ಹಲೋ,
1: ನಮಸ್ಕಾರ, ಹೇಳಿ, ಯಾರು, ಎಲ್ಲಿಂದ ಹೇಳಿ, ನಿಮ್ಮ ಹೆಸರು ಹೇಳಿ.
3: ಹಲೋ ಸರ್, ನಾನು ಜೇರಿ ಫ್ರಮ್ ಬಂಟ್ವಾಳ, 54 ವರ್ಷ.
1: ಮಾತಾಡಿ.
3: ಇದು ಅಸ್ತಮಾಯಿತುನ ಮುಷ್ಟಿಮಾಯಿತುನ ಮತ್ತೆ ಅದು ಮಾಡಿದ್ರೆ ಪ್ರೋಸ್ಟೇಟ್ ಗ್ರಂಥಿಗೆ ಸಮಸ್ಯೆ ಜಾಸ್ತಿ ಆಗುತ್ತಾ ಅಂತ ಒಂದು ಪ್ರಶ್ನೆ.
0: ಇಲ್ಲ ಇಲ್ಲ, ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ.
3: ಹೌದಾ ಸರ್?
0: ಇಲ್ಲ ಇಲ್ಲ.
1: ಓಕೆ, ಮುಂದಿನ ಕರೆ. ಹಲೋ, ಓಕೆ, ಕರೆ ಇಲ್ಲ. ಡಾಕ್ಟರ್, ಈಗ ಶುಕ್ಲಗ್ರಂಥಿಯ ತೊಂದರೆ ಇದ್ದಾಗ ಅದನ್ನು ನೀವು ವೈದ್ಯಕೀಯವಾಗಿ ಹೇಗೆ ಪತ್ತೆ ಹಚ್ತೀರಿ, ಏನೇನು ಡಯಾಗ್ನೋಸಿಸ್ ಮಾಡ್ತೀರಿ ಡಾಕ್ಟರ್? ಅದು
0: ನಾವು ಹೇಳಿದ ಪ್ರಕಾರ ಸ್ಕ್ಯಾನಿಂಗ್ ಮಾಡ್ತೇವೆ. ಸ್ಕ್ಯಾನಿಂಗಲ್ಲಿ ಪ್ರಾಸ್ಟೇಟ್ ಸೈಜ್ ಏನು, ಬ್ಲ್ಯಾಡರಲ್ಲಿ ಎಷ್ಟು ಮೂತ್ರ ಉಳಿತಾ ಇದೆ, ಅದೆಲ್ಲ ನಾವು ಚೆಕಪ್ ಮಾಡಿ, ಕಿಡ್ನಿ ಹೇಗಿದೆ ಸ್ಕ್ಯಾನಿಂಗಲ್ಲಿ ಅದೆಲ್ಲ ನೋಡಿ, ಅದರ ನಂತರ ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೇವೆ, ಕಿಡ್ನಿ ಫಂಕ್ಷನ್, ಕ್ರಿಯಾಟಿನಿನ್, PSA ಅಂತ ಒಂದು ಟೆಸ್ಟ್ ಇದೆ, ಅದು ನಾವು ಸಜೆಸ್ಟ್ ಮಾಡ್ತೇವೆ. ಪೇಷಂಟ್ ಓಕೆ ಹೇಳಿದರೆ 60 ವರ್ಷ ನಂತರ ಇಲ್ಲಿ ಅದು ಕ್ಯಾನ್ಸರ್ ಸಮಸ್ಯೆ ಇರ್ಬೋದಾ ಅಂತ ನೋಡಲಿಕ್ಕೆ ಒಂದು ಟೆಸ್ಟ್ ಅಂತ ಇದೆ, PSA, ಅದನ್ನು ಮಾಡ್ತೇವೆ.

0: ಆಮೇಲೆ ನಾವು ಮೈಲ್ಡ್ ಮಾಡ್ರೇಟ್ ಸಿಂಪ್ಟಮ್ಸ್ ಇದ್ದರೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಮದ್ದು ಕೊಟ್ಟೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು. ಮೊದಲು ಅದು ಮದ್ದು ಇರಲಿಲ್ಲ.
1: ಅದು ಸ್ಕ್ರೀನಿಂಗಲ್ಲಿ ಬರುತ್ತೆ, ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ಕೊಳ್ಳೋದು.
0: ಯಾವುದು ಪ್ರೊಸ್ಟೇಟ್ PSA ಇದೆ, ಸ್ಕ್ರೀನಿಂಗ್ ಟೆಸ್ಟ್, ಇಟ್ಸ್ ಅನ್ ಆಪ್ಷನಲ್ ಸ್ಕ್ರೀನಿಂಗ್ ಟೆಸ್ಟ್, ನಾವು ಹೇಳಿ ಅದು ಮಾಡುವತಕ್ಕದ್ದು ಟೆಸ್ಟ್.
1: ಅದು ಎಕ್ಸ್ಪೆನ್ಸಿವ್ ಹೇಗೆ
0: ಇಲ್ಲ, ಸಾಧಾರಣವಾಗಿ 500 to 1,000 rupees ಆ ರೇಂಜ್ ಅಲ್ಲಿ
1: ಓಕೆ ಮಾಡಬಹುದು ಅಂತ ಅನ್ಸುತ್ತೆ. ಕರೆ ಇದೆ ಒಂದು ಡಾಕ್ಟ್ರೆ. ಹಲೋ,
2: ಶ್ರೀ ಶ್ರೀ ಗುರು ಗೌರಂಗ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು, ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಮಂಗಳೂರಿಂದ, ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ. ವೈದ್ಯರೇ, ಒಂದು ಪ್ರಶ್ನೆ ಏನಂದ್ರೆ, ಹಲೋ ಕೇಳ್ತಾ ಇದೆ. ಇದು ನಮ್ಮ ಇಸ್ಕೋನ್ ಇದ್ದು ಹಾಸ್ಪಿಟಲ್, ಭಕ್ತಿ ವೇದಾಂತ ಹಾಸ್ಪಿಟಲ್ ಅಂತ ಬೃಂದಾವನ್ ಮತ್ತೆ ಬಾಂಬೆಯಲ್ಲಿ ಇದೆ. ಅಲ್ಲಿ ಏನಂದ್ರೆ, ಈಗ ಏಮ್ಸ್ ಇದೆ ಅಲ್ಲ ಸರ್, ನಾಸಿಕ್ ಮತ್ತೆ ರಿಷಿಕೇಶ್ ಅಲ್ಲಿ ಇದ್ದಾಗ ಇಂಟಿಗ್ರೇಟೆಡ್ ಮೆಡಿಸಿನ್ ಅನ್ನ ಈ ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಅದು ಎಷ್ಟು ಎಫೆಕ್ಟಿವ್ ಅಂತ ಒಂದು, ಇದು ಆಯುರ್ವೇದ ಮತ್ತೆ ಅಲೋಪತಿ ಇಂಟಿಗ್ರೇಟೆಡ್ ಮಾಡಿ ಯೂಸ್ ಮಾಡ್ತಾರೆ, ಎಷ್ಟು ಎಫೆಕ್ಟಿವ್ ಅಂತ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಕೋವಾ ಮತ್ತೆ ಪೇಡ ಇದೆಲ್ಲ ಇದೆಯಲ್ಲ ಸರ್, ಹಾಲು, ಇಟ್ ಇಸ್ ಎ ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ, ಇಸ್ ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ, ಫುಲ್ ನರಿಶ್ಮೆಂಟ್ ಸಿಗ್ತದೆ ಅಂತ. ವೀಕ್ಲಿ ಅದು ಒಂದು, ನಾವು ಗೋವಾ ಮತ್ತೆ ಇದು ಒಂದು 200-300 grams ಅಂತ, ಎಷ್ಟು ಲಿಮಿಟೇಷನ್ ಅಂತ ಒಂದು ಹೇಳ್ಬಹುದಾ, ಇದು ಸೇಫ್ ಅಂತ ಹೇಳ್ಬಹುದಾ?
0: ಹೌದು, ಏನಂದ್ರೆ ನೋಡಿ,
2: ಒಂದು ಕ್ಯಾಲ್ಸಿಯಂ ಇದೆ ಅಂತ ಹೇಳ್ತಾರಲ್ಲ ಸರ್, ಕ್ಯಾಲ್ಸಿಯಂ ಆಕ್ಸಲೇಟ್ ಯಾವ್ದ್ರಲ್ಲಿ ಇದೆ, ಕ್ಯಾಲ್ಸಿಯಂ ಯಾವ್ದ್ರಲ್ಲಿ ಇದೆ ಅಂತ ಸ್ವಲ್ಪ ಹೇಳ್ಬಹುದಂತ.
0: ಹೌದು, ಏನಂದ್ರೆ ನೋಡಿ, ಇಂಟಿಗ್ರೇಟೆಡ್ ಅಂದ್ರೆ ನೋಡಿ, ತುಂಬಾ ಅಂಶಗಳು ಟ್ರೀಟ್ಮೆಂಟ್ ಪ್ರಾಸ್ಟೇಟ್ಗೆ ಒಂದು, ಇಟ್ ಈಸ್ ಈ ಎವಿಡೆನ್ಸ್ ಪ್ರಕಾರ ಈ ಒಂದು ಅಂಶ ಇದೆ, ಇಟ್ ಈಸ್ ಕಾಲ್ಡ್ ಫೈಟೋಥೆರಪಿ, ಸಾ ಪಾಲ್ಮೆಟೋ ಅಂತ ಒಂದು ಹರ್ಬಲ್ ಟ್ರೀಟ್ಮೆಂಟ್ ಇದೆ, ವಿಚ್ ಈಸ್ ಅಕ್ಸೆಪ್ಟೇಬಲ್ ಬೈ ಅಮೆರಿಕನ್ ಯೂರಾಲಜಿ ಅಸೋಸಿಯೇಷನ್. ತುಂಬ ಮೆಡಿಸಿನ್ಸ್ ಆಯುರ್ವೇದಿಕ್ ಅಥವಾ ಬೇರೆ ಇದು ಎಲ್ಲ ಸಾಧಾರಣವಾಗಿ ಸಾ ಪಾಲ್ಮೆಟೋ ಅಂತ ಕೊಡ್ತೇವೆ. ಅದು ಸಾಧಾರಣ ನಮ್ಮ ಟ್ಯಾಮ್ಸಲೋಸಿನ್ ಡ್ಯೂಟಸ್ ಆ ಥರನೇ ಟ್ರೀಟ್ಮೆಂಟ್ ಇದೆ. ಮತ್ತು ಈವನ್ ಇಟ್ ಈಸ್ ರೆಕಗ್ನೈಸ್ಡ್ ಇನ್ ದ ಅಲೋಪತಿಕ್ ವರ್ಲ್ಡ್. ಸೊ ಅದು ಬಿಟ್ಟು ಬೇರೆ ಯಾವುದು ನಾವು ಸಜೆಸ್ಟ್ ಮಾಡೋಲ್ಲ. ಬೇರೆಯವರು, ಬೇರೆ ಸಬ್ಜೆಕ್ಟ್ ಫೀಲ್ಡ್ನವರು ಕೊಟ್ಟರೆ ಅವರಿಗೆ ಅದರ ಅನುಭವ ಇರುವುದು. ಆದರೂ ನಮಗೆ ನಮ್ಮ ಕಲಿತ ಪ್ರಕಾರ, ಅದು ಸೈಂಟಿಫಿಕ್ ಇದರ ಪ್ರಕಾರ, ಸಾ ಪಾಲ್ಮೆಟೋಗೂ ಈಗ ಒಳ್ಳೆ ಎಫೆಕ್ಟಿವ್ ಇದೆ. ಇಫ್ ಯು ಸಿ ಆಲ್ ದ ಮೆಡಿಸನ್ಸ್ ನಮ್ಮದು ಇದರಲ್ಲಿ, ಸಾ ಪಾಲ್ಮೆಟೋ ಒಂದು ಕಂಟೆಂಟ್ ಇರುತ್ತೆ ಆಯುರ್ವೇದಿಕ್ ನೀವು ನೋಡಿದ್ರೆ. ಕಲ್ಲಿಗೂ ನಾವು ಸಾಧಾರಣವಾಗಿ ಆಲ್ಕಲೈನ್ ಸಿಟ್ರೇಟ್ಸ್ ಕೊಡೋದು, ಮತ್ತು ಈ ಡೈರೆಟಿಕ್ ಕೊಡೋದು, ಅದೆಲ್ಲ ಸಾಧಾರಣವಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಅಂಥದ್ದೇ ಅಂತ ಅನಿಸುತ್ತೆ. ವಿಶೇಷವಾಗಿ ಏನು ಸ್ಪೆಷಲ್ ಏನು ಈ ಥರ ಇಲ್ಲ.
2: ಅದು ಯಾವ ಐಟಮ್ಗಳಲ್ಲಿ ಅದು ಸಿಗ್ತದೆ ಅಂತ?
0: ಯಾವುದು ಸರ್? ಸಾ ಪಾಲ್ಮೆಟೋ, ದಟ್ ಈಸ್ ಇಟ್ ಈಸ್ ಅಲ್ಲ, ಇಟ್ ಈಸ್ ಎ ಸಾ, ಇಟ್ ಈಸ್ ಎ ಪ್ಲ್ಯಾಂಟ್ ಬೇಸ್ಡ್ ಎಕ್ಸ್ಟ್ರಾಕ್ಟ್. ಸೊ ಅದು ಇಟ್ ಈಸ್ ದೇರ್ ಇನ್ ಅಬ್ರಾಡ್.
2: ಓಕೆ ಓಕೆ,
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ ಡಾಕ್ಟರ್, ಈಗ ಪ್ರೋಸ್ಟೇಟ್ ಗ್ಲ್ಯಾಂಡ್ ಬಗ್ಗೆ ಮಾತಾಡ್ತಿದ್ದೇವೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ಗೆ ಪ್ರಾಬ್ಲಮ್ ಆದರೆ ಯಾವ ಯಾವ ತರಹದ ಚಿಕಿತ್ಸೆಗಳು ಇದೆ ಆಸ್ಪತ್ರೆಯಲ್ಲಿ?
0: ಹೌದು, ಸಾಧಾರಣವಾಗಿ ನಾವು ಹೇಳಿದ ಪ್ರಕಾರ ಎಂಡೋಸ್ಕೋಪಿಕ್ ಇದು ಮದ್ದು ಕೊಡ್ತೇವೆ. ಆದರೂ ಸಿವಿಯರ್ ಸಿಂಪ್ಟಮ್ಸು, ಕಾಯಿಲೆ ಪರಿಹಾರ ಇಲ್ಲದಿದ್ದರೆ ನಾವು ಅದಕ್ಕೆ ಎಂಡೋಸ್ಕೋಪಿ ಮಾಡಿ ಅದನ್ನು ಒಳಗಿಂದ ಸ್ಕೂಪ್ ಮಾಡಿ ಅದನ್ನು ಆ ದಾರಿ ಮಾಡ್ತೇವೆ. ಅದಕ್ಕೆ TURP ಅಂತ ಹೇಳ್ತೇವೆ. ಆ ದಾರಿ ನಾವು ಕರೆಂಟ್ ಮುಖಾಂತರನೂ ಮಾಡ್ಬೋದು, ಲೇಸರ್ ಮುಖಾಂತರನೂ ಮಾಡ್ಬೋದು, ಬೇರೆ ಹೋಲೆಪ್ ಅಂತ ಹೇಳಿ ಲೇಸರ್ ಅಥವಾ ಕರೆಂಟ್, ಇದು ಎಲ್ಲದರಲ್ಲೂ ಒಂದು ಮೇನ್ ಇದನ್ನು ನಾವು ಅದಕ್ಕೆ ದಾರಿ ಮಾಡಿ ಕೊಡೋದು.
1: ಓಕೆ ಡಾಕ್ಟರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ
3: ಹಲೋ,
1: ಹಾಂ ನಮಸ್ಕಾರ, ಯಾರು, ಎಲ್ಲಿಂದ ಹೇಳಿ ಸರ್?
3: ನಮಸ್ತೆ, ನಾನು ಬಂಟ್ವಾಳದಿಂದ. ಗೆರಿ ಅಂತ
1: ಮಾತಾಡಿ.
3: ನೋಡಿ, ನಮ್ಮ ಅಂಡಾಶಯಗಳು ದೊಡ್ಡದಾಗಿದೆ, ಅದರಿಂದ ಪ್ರೋಸ್ಟೇಟ್ ಗ್ರಂಥಿ ಏನು ಅದು ಸಮಸ್ಯೆ ಉಂಟಾ ಅಂತ.
0: ಇಲ್ಲ, ಪ್ರೋಸ್ಟೇಟ್ ಗ್ರಂಥಿ ಟೆಸ್ಟೋಸ್ಟಿರೋನ್ ಲೆವೆಲ್ ಇಂದ ಜಾಸ್ತಿ ಆಗ್ಬಿಟ್ರೆ ಗಂಡಸರೆಲ್ಲ ಹಾರ್ಮೋನ್ಸ್ ಇಂದ. ಆದರೂ ಇದು ಅಂಡಾಶಯ ಬೆಳೆದು ಹಾಗೆ ದೊಡ್ಡದಾಗೋದು ಹಾಗೆ ತರಲ್ಲ, ಅದು ಅದು ಚೆಕಪ್ ಮಾಡಿ ನಾವು ಅದನ್ನು ನೀರು ತುಂಬಿರ್ಬೋದು, ಅದು ಹೈಡ್ರೋಸೀಲ್ ಅಂತ ಹೇಳ್ತೀವಿ, ಆ ಸಮಸ್ಯೆ ಇರ್ಬೋದು. ಸೊ ಅದಕ್ಕೆ ನೀವು ಬಂದು ಒಮ್ಮೆ ಚೆಕಪ್ ಮಾಡಿ ಅದನ್ನು ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿ ಯಾಕೆ ಅದು ಬೆಳೆದಿದೆ ಅಂತ ನೋಡ್ಬೋದು. ಅದರಿಂದ ನಿಮಗೆ ಪ್ರಾಸ್ಟೇಟ್ ಬೆಳೆದಿದೆ ಅಂತ ಹೇಳಲಿಕ್ಕಾಗಲ್ಲ. ಹೌದು, ಇಲ್ಲ ಅದಕ್ಕೆ ಇದಕ್ಕೆ ಸಮಸ್ಯೆ ಇರ್ಬೋದಾ ಇಲ್ಲ ಅಂತ ನೋಡಿ ಒಮ್ಮೆ ಬಂದು ಚೆಕಪ್ ಮಾಡಿ ಅದಕ್ಕೆ ಸ್ಕ್ಯಾನಿಂಗ್ ಎಲ್ಲ ನೋಡಿ ಆಮೇಲೆ ಅದಕ್ಕೆ ನಾವು ಒಂದು ಸಜೆಷನ್ ಕೊಡ್ಬೋದು, ಒಂದು

0: ಅಪಾಯಿಂಟ್ಮೆಂಟ್ ಬಂದರೆ ಅದಕ್ಕೆ ಸೂಕ್ತವಾಗಿ.
1: ಧನ್ಯವಾದ ಕರೆ ಮಾಡೋದಕ್ಕೆ. ಡಾಕ್ಟ್ರಿಗೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆದಾಗ ಅದಕ್ಕೆ ಚಿಕಿತ್ಸೆ ಮಾಡ್ತೀರಿ ನೀವು? ಚಿಕಿತ್ಸೆ ಮಾಡಿದ ನಂತರ ಪೇಷೆಂಟ್ಗೆ ಮತ್ತೆ ಮುಂದೆ ಕೂಡ ಅದು ಸಮಸ್ಯೆ ಬರಬಹುದಾ?
0: ಏನಂದರೆ, ನಾವು ಎಂಡೋಸ್ಕೋಪಿಕ್ ಸರ್ಜರಿ ಮಾಡುವಾಗ ಇಡೀ ಪ್ರಾಸ್ಟೇಟ್ ತೆಗೆಯೋಲ್ಲ, ಕಂಪ್ಲೀಟ್ ಪ್ರಾಸ್ಟೇಟ್. ಮೊದಲಿನ ಒಂದು 20 ವರ್ಷ ಹಿಂದೆ ಓಪನ್ ಸರ್ಜರಿ ಮಾಡಿ ಇಡೀ ಪ್ರಾಸ್ಟೇಟ್ ತೆಗಿತಾ ಇದ್ರು, ಆವಾಗ ಇನ್ನೊಮ್ಮೆ ಬರೋಕ್ಕೆ ಚಾನ್ಸ್ ಇಲ್ಲ. ಆ ಸಮಸ್ಯೆ ಏನಂದರೆ ಮೂತ್ರದ್ದು ಕಂಟ್ರೋಲ್ ಹೋಗುತ್ತೆ.
1: ಓಹೋ.
0: ಆ ವಾಲ್ವ್ ಡ್ಯಾಮೇಜ್ ಆದರೆ ಮತ್ತೆ ಪರ್ಮನೆಂಟ್ ಪ್ಯಾಂಪರ್ಸಲ್ಲಿ ಇರ್ತಾರೆ ಅವರು. ಅದಕ್ಕೆ ಹೊಸ ಟೆಕ್ನಾಲಜಿಯಲ್ಲಿ ನಾವು ಆ ವಾಲ್ವ್ ಏರಿಯಾದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಆ ಜಾಗದಲ್ಲಿ ಆಪರೇಷನ್ ಮಾಡ್ತೇವೆ. ಆ ವಾಲ್ವನ್ನು ಪ್ರಿಸರ್ವ್ ಮಾಡಬೇಕು. ಸೊ ಎಂಡೋಸ್ಕೋಪಿ ಮಾಡಿದರೆ ಆ ವಾಲ್ವ್ ಪ್ರಿಸರ್ವ್ ಮಾಡ್ಬೋದು. ಸೊ ಅದರ ಸಮಸ್ಯೆ ಏನಂದರೆ, ನಿಮಗೆ ಟೆಕ್ನಿಕಲಿ ಇಡೀ ಪ್ರಾಸ್ಟೇಟ್ ನಾವು ತೆಗೆಯೋಲ್ಲ. ಸೊ ನೀವು ಕೇಳಿದರೆ ಆ ಸಮಸ್ಯೆ ಇನ್ನೊಮ್ಮೆ ಬರ್ಬೋದು. 10 ವರ್ಷದಲ್ಲಿ ಒಂದು 10% 15% ಚಾನ್ಸ್ ಇದೆ ಪುನಃ ಬರೋಕ್ಕೆ. ಆದರೂ ಇಟ್ ಈಸ್ ಮಿನಿಮಲಿ ಇನ್ವೇಸಿವ್ ಆಪರೇಷನ್ ಅಂದರೆ ತುಂಬ.
1: ಮತ್ತೆ ಅನಿಯಮಿತ ಮೂತ್ರ ವಿಸರ್ಜನೆ ಆಗ್ತದೆ ಅಂತ ಹೇಳ್ತಾರೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರ. ಓಕೆ, ಈಗ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಪ್ರೋಸ್ಟೇಟ್ ಕ್ಯಾನ್ಸರ್ ಅಂದರೆ ಏನು ಡಾಕ್ಟರ್?
0: ಇದೊಂದು ಈಗಿನ ಕಾಲದಲ್ಲಿ ತುಂಬ ಜನರಿಗೆ ಇದು ಸಮಸ್ಯೆ.
1: ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ಹಲೋ, ಹಲೋ, ನಮಸ್ಕಾರ ಹೇಳಿ, ಯಾರು ಇಲ್ಲಿಂದ ಹೇಳಿ? ಓಕೆ, ಕಟ್ಟಾಗಿದೆ.
0: ಸೊ ಸಮಸ್ಯೆ ಏನಂದರೆ, ಈ ಪ್ರಾಸ್ಟೇಟ್ ನಾನ್ ಕ್ಯಾನ್ಸರ್, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಮತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದು ಸಿಂಪ್ಟಮ್ಸ್ ಸೇಮ್.
1: ಓಹೋ.
0: ಸೊ ನಮಗೆ ಸಮಸ್ಯೆ ಅಲ್ಲಿ ಬರೋದು. ಅದಕ್ಕೆ ನಾವು 60 ವರ್ಷ ಆದ ನಂತರವರಿಗೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದೆ ಆದರೂ ಇದನ್ನು ಒಂದು ಚೆಕಪ್ ಮಾಡಿ ಇದು ಇದೆಯಾ ಇಲ್ಲ ಅಂತ ನಾವು ನೋಡ್ತೇವೆ. ಈ ಏಜಲ್ಲಿ 60-70 ಆ ಏಜಲ್ಲಿ ಸ್ವಲ್ಪ ಪ್ರಾಸ್ಟೇಟ್ ಕ್ಯಾನ್ಸರೂ ಇರ್ಬೋದು. 10 ಜನರು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ನೋಡಿದ್ದರಲ್ಲಿ 1 ಅಥವಾ 2 ಜನ ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು.
1: 10%
0: ಅದಕ್ಕೆ 10% ಅಂತಲ್ಲ ಇರ್ಬೋದು. ಸೊ PSA ಅಂತ ಒಂಚೂರು ಜಾಸ್ತಿ ಇರ್ಬೋದು. ಅಂಥವರಿಗೆ ನಾವು ಡೀಟೇಲ್ ಚೆಕಪ್ ಮಾಡಿ MRI ಸ್ಕ್ಯಾನ್ ಬೇಕಾದರೆ ಬಯೋಪ್ಸಿ ಅದೆಲ್ಲ ಮಾಡಿ ನಾವು ಅದಕ್ಕೆ ಏನು ಸಮಸ್ಯೆ ಇದೆಯಾ ಇಲ್ಲ ಕ್ಯಾನ್ಸರ್ ಅಂತ ಕೂಡ ಚೆಕಪ್ ಮಾಡ್ತೇವೆ ಬೇಕಾದಲ್ಲಿ ಮಾತ್ರ. ಸೊ ಸಿಂಪ್ಟಮ್ಸ್ ಸೇಮ್, ಕಾಯಿಲೆ ಲಕ್ಷಣಗಳು ಸೇಮ್. ಸೊ ತುಂಬ ಜಾಗ್ರತೆ ಇರಬೇಕು. ಈ ಥರ ಕಾಯಿಲೆ ಇದು ಇದ್ದರೆ ನಾವು ಮನೆಯಲ್ಲಿ ಟ್ರೀಟ್ಮೆಂಟ್ ತೆಗೊಳ್ಳೋ ಬದಲು ಬಂದು ಚೆಕಪ್ ಮಾಡಿ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಇಲ್ಲ ಅಂತ ದೃಢಪಡಿಸಿ ಆಮೇಲೆ ನಾವು ಅದಕ್ಕೆ ಪ್ರಾಸ್ಟೇಟ್ ಮೆಡಿಸಿನ್ ಟ್ರೀಟ್ಮೆಂಟ್
1: ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನೊಂದು ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ, ರೋಬೋಟಿಕ್ ಸರ್ಜರಿ, ಅದರಲ್ಲಿ ನೀವು ತುಂಬ ಎಕ್ಸ್ಪರ್ಟ್ ಅಂತ ನನಗೆ ಕೇಳಿ ನಾವು ಮಾಹಿತಿ ಸಿಕ್ಕಿದೆ. ಈ ರೋಬೋಟಿಕ್ ಸರ್ಜರಿ ಬಗ್ಗೆ ಸ್ವಲ್ಪ ವಿಷಯ ತಿಳಿಸ್ತೀರಾ? ಈ
0: ಹೌದು,
1: ಪ್ರಾಸ್ಟೇಟ್ ಸಂಬಂಧಪಟ್ಟಾಗ
0: ಹೌದು. ಇದೇನಂದರೆ ಈ ಅರ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಅರ್ಲಿ ಸ್ಪ್ರೆಡ್ ಆಗದಾಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಸಮಸ್ಯೆ ಏನಂದರೆ ಸ್ಪ್ರೆಡ್ ಆದಮೇಲೆ ಅದಕ್ಕೆ ಏನು ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಮಾಡಲಿ ಇಲ್ಲ, ಅದು ಮತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಬೇಕು, ಹಾರ್ಮೋನ್ ಉತ್ಪಾದನೆ ಕಮ್ಮಿ ಮಾಡಬೇಕು. ಸೊ ಅರ್ಲಿ ಟ್ರೀಟ್ಮೆಂಟ್ಗೆ ನಾವು ಅದು ರೋಬೋಟಿಕ್ ಪ್ರಾಸ್ಟೇಟೆಕ್ಟಮಿ, ರ್ಯಾಡಿಕಲ್ ಪ್ರಾಸ್ಟೇಟೆಕ್ಟಮಿ ಅಂತ ಸರ್ಜರಿ ಇದೆ. ಅದರಲ್ಲಿ ನಾವು ಪ್ರಾಸ್ಟೇಟ್ ಮತ್ತು ಅದರ ಪಕ್ಕದ ಜಾಗದ ಎಲ್ಲ ಕೊರತೆ ತೆಗೆದು ಆಮೇಲೆ ನಾವು ಮೂತ್ರ ಚೀಲವನ್ನು ಪೈಪಿಗೆ ನಾವು ಕನೆಕ್ಷನ್ ಕೊಡ್ತೇವೆ. ಇದು ತುಂಬ ಅತ್ಯಂತ ಸೂಕ್ಷ್ಮವಾದ ಆಪರೇಷನ್,
1: ಕ್ರಿಟಿಕಲ್
0: ಆಪರೇಷನ್. ಆ್ಯಂಡ್ ಕೆಲವು ಡಾಕ್ಟರ್ಗಳು ಮಾತ್ರ ಮಾಡ್ತಾ ಇದ್ದೇವೆ. ಈ ಸಮಸ್ಯೆ ಏನಂದರೆ, ನಮ್ಮ ಮುಂದಿನ ಈ ಪ್ಯೂಬಿಕ್ ಬೋನ್ ಅಡ್ಡ ಬರುತ್ತೆ ಆಪರೇಷನ್ ಮಾಡುವಾಗ, ಇಲ್ಲಿ ಕೆಳಗಿನ ಹೊಟ್ಟೆ ಕೆಳಗಿರುವ ಅದು ಪ್ರಾಸ್ಟೇಟ್ ಆದರೆ ಕೆಳಗಿರುತ್ತೆ, ಅಲ್ಲಿ ರೀಚ್ ಆಗೋಕ್ಕೆ ಕಷ್ಟ ಕೈಯಲ್ಲಿ. ಅಂಥ ಇದರಲ್ಲಿ ನಾವು ರೋಬೋಟಿಕ್ ಸರ್ಜರಿ ಮುಖಾಂತರ ಹೋದರೆ ಅಥವಾ ಲ್ಯಾಪ್ರೋಸ್ಕೋಪಿ, ಸೊ ಅದು ಆ ಜಾಗದಲ್ಲಿ ತುಂಬ ಹತ್ತಿರ ಬಂದು ಅದನ್ನು ಸ್ಟಿಚಿಂಗ್ ಅಥವಾ ಆಪರೇಷನ್ ಮಾಡೋದ್ರಲ್ಲಿ ತುಂಬ ಅನುಕೂಲವಾಗುತ್ತೆ. ಸೊ ರೋಬೋಟಿಕ್ ಸರ್ಜರಿ ಈಗ, ಮೊದಲು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತಿದ್ದರು, ಅದರಲ್ಲಿ ಕೈಯಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಿದ್ವಿ. ಆದರೆ ಈಗ ತಂತ್ರಜ್ಞಾನ ಬೆಳವಣಿಗೆ ಆದಮೇಲೆ ಚೇರಲ್ಲಿ ಕೂತ್ಕೊಂಡು ಒಂದು ಮಿಷಿನನ್ನು ನಾವು ದೇಹ ಮೇಲೆ ಇಟ್ಟು ಅದರ ಒಳಗೆ ಪಾರ್ಟ್ಸ್ ಹಾಕಿ ಅದನ್ನು ನಾವು ಹೊರಗಿನಿಂದ ನಾವು ಕಂಟ್ರೋಲ್ ಮಾಡ್ತೇವೆ. ಇದಕ್ಕೆ ರೋಬೋಟಿಕ್ ಸರ್ಜರಿ ಅಂತ ತುಂಬ ದೊಡ್ಡ ಆಪರೇಷನ್ಗೆ ಅನುಕೂಲವಾಗ್ತದೆ. ರಿಕವರಿ ತುಂಬ ಫಾಸ್ಟ್ ಇರುತ್ತೆ, ನೋವು ಕಮ್ಮಿ ಆಗುತ್ತೆ, ಮತ್ತು ಪೇಷಂಟ್ ಆಗ ಅದು ಕ್ಯೂರ್ ಆ್ಯಂಡ್ ರಿಕವರಿ ಇಸ್ ವೆರಿ ಫಾಸ್ಟ್.
1: ಓಕೆ,
0: ಇಟ್ ಈಸ್ ಆ್ಯಂಡ್ ಮ್ಯಾಗ್ನಿಫಿಕೇಷನ್ ಅದರೆಲ್ಲ ಇದರಲ್ಲಿ ತುಂಬ. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಮಾತ್ರ ಅಲ್ಲ, ಕಿಡ್ನಿ ಕ್ಯಾನ್ಸರ್, ಮೂತ್ರ ಚೀಲದ ಕ್ಯಾನ್ಸರ್, ಇಂಥದಕ್ಕೂ ರೋಬೋಟಿಕ್ ಸರ್ಜರಿ ಅಂದರೆ
1: ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ನಿಮ್ಮ ಸಲಹೆ ಏನು, ಅಡ್ವೈಸ್?
0: ಹಾ, ಇದಂದ್ರೆ ನಮ್ದು 5 ಬಂಗಾರದ ಸಲಹೆಗಳಿಲ್ಲ ಇದ್ದಾವೆ.
1: ಹೇಳೋದು
0: ಒಂದಂದ್ರೆ, ನಾವು ದಿನಾಲು 1.5-2 ಲೀಟರ್ ನೀರು ಕುಡಿದು ನೀವು ನೋಡಿದರೆ, ನೀವು ದಿನಾಲು ಹೋಗಿ ಮನೆಯಲ್ಲಿ ಲೆಕ್ಕ ಮಾಡುವಾಗ ಹಾರ್ಡ್ಲಿ ಜನರು 1/2 ಲೀಟರ್ ಏನೋ ಕುಡಿತಾರೆ. 1.5 ಲೀಟರ್ ಆದರೂ ಮಿನಿಮಮ್ ಕುಡಿಬೇಕಂತ ನಂದೊಂದು ಸಜೆಷನ್. ಸೆಕೆಂಡ್ ಥಿಂಗ್ ಈಸ್

0: ಜೀವನ ಶೈಲಿ ಬದಲಾವಣೆ, ಎಕ್ಸಸೈಸ್ ಹಾಗೂ ಮಧುಮೇಹ ಮತ್ತು ಬಿ ಪಿ ಅತ್ಯಂತ ಜಾಸ್ತಿ ಆಗೋದಕ್ಕೆ ಅವಾಯ್ಡ್ ಮಾಡೋಕ್ಕೆ, ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡೋದು, ಪ್ಲಸ್ ಇದರಿಂದ ಬಿ ಪಿ ಕಮ್ಮಿ ಮಾಡೋದು. ಸೊ ನಿಮ್ಮದು ಕಿಡ್ನಿ ಫಂಕ್ಷನ್ ಆದರೂ ಇಂಪ್ರೂವ್ಮೆಂಟ್ ಮತ್ತು ಅದನ್ನು ಹಾಳಾಗದಾಗೆ ನೋಡ್ಬೋದು. ಸೊ ಜೀವನ ಶೈಲಿ ಬದಲಾವಣೆಗೆ ಎಕ್ಸಸೈಸ್, ವಾಕಿಂಗ್, ಗುಡ್ ಫುಡ್, ತುಂಬ ನಾನ್ ವೆಜಿಟೇರಿಯನ್ ಇರೋದೇ ಫುಡ್,
1: ಉಪ್ಪಿನಂಶ ಕೂಡ
0: ಉಪ್ಪಿನಂಶ ಇರೋದು ಫುಡ್ ತಗೊಳ್ಬೇಕು. ಥರ್ಡ್ ಥಿಂಗ್ ಈಸ್ ಓವರ್ ದ ಕೌಂಟರ್ ಮೆಡಿಸಿನ್. ಕೆಲವರು ಹೋಗಿ ನನಗೆ ನೋವು ಬರ್ತಾಯಿದೆ, ಒಂದು ಮೆಡಿಕಲ್ ಶಾಪಿಗೆ ಹೋಗಿ ಪೇನ್ ಕಿಲ್ಲರ್ ತಗೊಳ್ತಾರೆ. ಅಂಥದ್ದು ಅದೇ ದ ಮೋಸ್ಟ್ ಡೇಂಜರಸ್ ಥಿಂಗ್ ಯು ಕ್ಯಾನ್ ಡೂ. ಯಾಕೆಂದರೆ ತುಂಬ ಜನರು ಬರ್ತಾರೆ ಕಿಡ್ನಿ ಹಾಳಾಗಿ ಬರ್ತಾರೆ, ವರ್ಷ ವರ್ಷಕ್ಕೆ ಪೇನ್ ಕಿಲ್ಲರ್ ತೆಗೆದು ತೆಗೆದು ಅದನ್ನು ಕಿಡ್ನಿ ಹಾಳಾಗಿ ಬಂದ ಜನರು ಇದ್ದಾರೆ. ಮತ್ತು ಇನ್ನೊಂದಂದರೆ ಈ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇದ್ದವರು, ಶುಗರ್ ಬಿ ಪಿ ಫ್ಯಾಮಿಲಿ ಹಿಸ್ಟ್ರಿ ಅವರು, ಒಮ್ಮೆ ಆದರೂ ಒಮ್ಮೆ ಒಂದು 40 ವರ್ಷದಲ್ಲಿ 50 ವರ್ಷದಲ್ಲಿ ಚೆಕಪ್ ಮಾಡಬೇಕಂತ ನಾನು ಸಜೆಸ್ಟ್ ಮಾಡೋದು. ಯಾಕೆಂದರೆ ನಿಮಗೆ ಗೊತ್ತಿರಲಿಲ್ಲ, ನೀವೆಲ್ಲ ಸರಿ ಇರ್ತಿ ಅಂತ ಎಣಿಸ್ತೀರಿ, ಆದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ನೀವು ಸ್ವಲ್ಪ ಅದನ್ನು ಇನ್ನೂ ಜಾಗ್ರತೆಯಾಗಿ ಇದು ಮಾಡಿ ಚೆಕಪ್ ಮಾಡಿ ಒಂದು ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡಬೇಕಂತ ನಾನು ಸಜೆಸ್ಟ್ ಮಾಡೋದು. ಫೈನಲಿ ಈ ಶುಗರ್ ಮತ್ತು ಬಿ ಪಿ ಅಬ್ಸಲ್ಯೂಟ್ ಕಂಟ್ರೋಲ್ ಇರಬೇಕಂತ ನಾನು ಸಜೆಸ್ಟ್ ಮಾಡೋದು. ಯಾಕೆಂದರೆ ಇದರಿಂದ ಒಂದು ಕಿಡ್ನಿ ಡ್ಯಾಮೇಜ್ ಮತ್ತು ಹಾರ್ಟಿದ ಪ್ರಾಬ್ಲಮ್ಮು ಮತ್ತು ಕಣ್ಣಿದು ಇದೆಲ್ಲ ಸಮಸ್ಯೆಗಳು ಈ ಕಾಯಿಲೆಯಿಂದ ಬರುತ್ತೆ. ಸೊ ಇದು ನೀವು ಇದ್ದವರಿಗೆ ತುಂಬ ಜಾಗ್ರತೆಯಿಂದ ನೀವು ಜೀವನ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಸೊ ಇದು ನನ್ನ 5
1: ಓಕೆ
0: ಸಲಹೆಗಳು.
1: ಓಕೆ, ತುಂಬ ಸಂತೋಷ. ಶ್ರೋತೃಗಳೇ, ಇದುವರೆಗೆ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಪಿಂಡದ ಕಲ್ಲುಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿ ಅಥವಾ ಶುಕ್ಲ ಗ್ರಂಥಿಯ ತೊಂದರೆಗಳು ಮತ್ತು ಇದಕ್ಕೆ ಚಿಕಿತ್ಸೆಯ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಏನಪ್ಪಯ್ಯ ಆಸ್ಪತ್ರೆಯ ಮೂತ್ರಪಿಂಡ ವಿಭಾಗದ ತಜ್ಞರ ಡಾಕ್ಟರ್ ನಿಶ್ಚಿತ್ ಡಿಸೋಜ್ ಅವರು. ಜೊತೆಗೆ ಅವರಲ್ಲಿ ಒಂದೊಂದು ಪ್ರಶ್ನೆ ಕೊನೆಯದಾಗಿ, ಈ ಕಾನ್ಫರೆನ್ಸ್ ಇದೆ ನೋಡಿ, ಹೇಳಿ ಡಾಕ್ಟರ್, ಹೇಳಿ ಕೇಳಿದ್ದೀನಿ ನಿಮ್ಮ ಇದು ಮೂತ್ರಪಿಂಡದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರ.
0: ಹೌದು, ನಾನು ಈಗ ದಕ್ಷಿಣ ಭಾರತ ಸಂಘದ ಟ್ರೆಷರರ್ ಕೋಶಾಧಿಕಾರಿ ಆಗಿದ್ದೇನೆ. ಮತ್ತು ಇದಕ್ಕೆ ಮುಂಚೆ ನಾನು ಕರ್ನಾಟಕ ಯೂರಾಲಜಿ ಸಂಘದ ಅಧ್ಯಕ್ಷರಾಗಿದ್ದರು. ಈಗ ದಕ್ಷಿಣ ಭಾರತ ಸಂಘದ ನಮ್ಮದೊಂದು ಆ್ಯನ್ಯುಯಲ್ ಕಾನ್ಫರೆನ್ಸ್ ಇರುತ್ತೆ. ಸೊ 1,200 ಯೂರಾಲಜಿ ಡಾಕ್ಟ್ರುಗಳು 2nd ವಾರದಲ್ಲಿ ಮಂಗಳೂರಿಗೆ ಬರ್ತಾಯಿದ್ದಾರೆ, ವಿವಿಧ ಪ್ರದೇಶದಿಂದ, ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ. ಸೊ ಇದೊಂದು ದೊಡ್ಡದಾದ ಇದು ಸಂಘದ ಒಂದು ಕಾನ್ಫರೆನ್ಸ್
1: ಸಮಾವೇಶ
0: ನಡೀತಾ ಇದೆ 2nd ವೀಕಲ್ಲಿ. ಅಂತೂ ಇದೊಂದು ತುಂಬ ಅದರ ವಿಷಯ ಡಿಸ್ಕಷನ್ ಮಾಡಿ ಮಂಗಳೂರಿದ ಒಂದು ಏನಂತ ಜನರಿಗೂ ನೋಡ್ಬೋದು. ಸೊ ಇದೊಂದು ನಾವು ಅದನ್ನು ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. ನಿಮಗೆ ತುಂಬ ತುಂಬ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ತುಂಬ ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ.
0: ಥ್ಯಾಂಕ್ ಯು ಸರ್, ನಮಸ್ತೆ.
2: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128/CT scan, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985055.
3: ಏನಪೋಯ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಹೇಳಿದಿರಿ. ಮೂತ್ರಪಿಂಡದ ಕಲ್ಲುಗಳು ಮತ್ತು ಶುಕ್ಲಗ್ರಂಥಿಯ ತೊಂದರೆಗಳು ಹಾಗೂ ಚಿಕಿತ್ಸೆ, ಈ ಕುರಿತಾದ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಿದವರು ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರುಳುಕಟ್ಟೆ ಮಂಗಳೂರು, ಇಲ್ಲಿನ ನ್ಯೂರಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ನಿಶ್ಚಿತ್ ಡಿಸೋಜಾ. ಕಾರ್ಯಕ್ರಮ ನಡೆಸಿಕೊಟ್ಟವರು ಕದ್ರಿ ಮನೋಹರ್, ತಾಂತ್ರಿಕ ನೆರವು ಉಮೇಶ್ ಜಾಡಿಮನೆ ಹಾಗೂ ಪದ್ಮನಾಭ್.

ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆ, ಚಿತ್ರ ಸಂಯುಕ್ತ, ಸಂಗೀತ ನೀಡಿದ್ದಾರೆ ಸಂಗೀತಂ ಶ್ರೀನಿವಾಸರಾವ್.

ಎಸ್ ಜಾನಕಿ ಅವರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಈಗ ಚಿತ್ರ ಪ್ರೀತಿ ಮಾಡು ತಮಾಷೆ ನೋಡು. ಈ ಗೀತೆಯ ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗೆ ಸಂವಾದ.

0: ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಸೇಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಪುಟಾಣಿ ಕ್ರೀಡಾ ಪ್ರತಿಭೆ ಸಮನ್ವಿ ಅವರು, ಜೊತೆಗೆ ಪಾಲಕರಾದ ಅಶ್ವಿನಿ ಅವರು ಕೂಡ ಇದ್ದಾರೆ. ಸಮನ್ವಿ ಹಾಗೂ ಅಶ್ವಿನಿ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನನ್ನ ಸಮನ್ವಿನ ನಿಮ್ಮ ಸ್ಟುಡಿಯೋಗೆ ಇನ್ವೈಟ್ ಮಾಡೋದಕ್ಕೆ ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಆಕಾಶವಾಣಿ. ಐ ಆಮ್ ಗ್ಲಾಡ್ ಟು ಬಿ ಹಿಯರ್.
0: ಅಶ್ವಿನಿ ಅವರೇ, ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಅಂತಹ ವಾಟರ್ ಸ್ಪೋರ್ಟ್ಗೆ ಮಗಳನ್ನ ಸೇರಿಸಲು ಕಾರಣ ಏನು? ಈ ಸ್ಪೋರ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇತ್ತಾ ಮೊದಲಿಗೆ?
1: ಈ ಸ್ಪೋರ್ಟ್ಸ್ ಬಗ್ಗೆ ನನಗೆ ನಾಲೆಜ್ ಸ್ವಲ್ಪ ಇತ್ತು, ಬಟ್ ಇನಿಷಿಯಲಿ ಹೇಳ್ಬೇಕಂದ್ರೆ ಇವ್ರಿಗೆ ಜಾಯಿನ್ ಮಾಡ್ಬೇಕನ್ನೋ ಫಸ್ಟ್ ಪ್ಲಾನ್ ಅಂತೂ ಇರ್ಲಿಲ್ಲ. ಬಿಕಾಸ್ ಇವ್ರದ್ದು ಫಸ್ಟ್ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇವರು 5 ಇಯರ್ಸ್ ಓಲ್ಡ್. ಅಲ್ಲಿ ಇವರು ಅವ್ರ ಜರ್ನಿ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು. ಸ್ಲೋಲಿ ರೈಟ್ ಆಫ್ಟರ್ 3 ಇಯರ್ಸ್ ಅಟ್ ದ ಏಜ್ ಆಫ್ 8.5 ಇಯರ್ಸ್, ಓಕೆ, ಒಂದು ಸಮ್ಮರ್ ಕ್ಯಾಂಪ್ ನಡೀತಾ ಇತ್ತು ವಾಟರ್ ಸ್ಪೋರ್ಟ್ಸ್ದು. ಅಲ್ಲಿ ಇವ್ರಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡೋಕೆ ಅಂತ ನಾನು ಇವ್ರಿಗೆ ವಾಟರ್ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ನನ್ನ ಪ್ರಕಾರ ಮಕ್ಕಳಿಗೆ ಸ್ವಲ್ಪ ಈ ಏಜಿಂದಾನೇ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್, ಫಿಯರ್ ಇಂದ ಫೈಟ್ ಮಾಡೋದನ್ನು ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್, ಸ್ಪೆಷಲಿ ಹೆಣ್ಮಕ್ಳಿಗೆ. ಎಲ್ಲ ಟೈಪ್ ಆಫ್ ಎಕ್ಸ್ಪೋಜರ್ ಕೊಡೋದು ಆಸ್ ಎ ಪೇರೆಂಟ್ ಐ ಥಾಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಒಂದು ಫೈಟಿಂಗ್ ಸ್ಕಿಲ್ ಅನ್ನೋದು ಬರಬೇಕು. ವಾಟರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ಕರ್ಕೊಂಡು ಹೋದಾಗ 20 ಡೇಸ್ ವಾಟರ್ ಕ್ಯಾಂಪ್ ಇತ್ತು. ಅಲ್ಲಿ ಸೇಲಿಂಗ್ ಮತ್ತೆ ರೋಯಿಂಗ್ ಎರಡನ್ನೂ ಇವ್ರಿಗೆ ಸ್ಟಾರ್ಟ್ ಮಾಡಿಸಿದ್ದೆ, ಬಟ್ ರೋಯಿಂಗ್ ಇವ್ರಿಗೆ ಅದು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿತ್ತು. ಮತ್ತೆ ಅದರಿಂದ ನಾನು ಮತ್ತೆ ಸೇಲಿಂಗ್ಗೆ ಶಿಫ್ಟ್ ಮಾಡಿದೆ. ದೋ 20 ಡೇಸ್ ಕ್ಯಾಂಪ್ ಇತ್ತು, ಸೊ ಅಲ್ಲಿ ಸೇಲಿಂಗಲ್ಲಿ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಯಿತು. ಆಮೇಲೆ 20 ಡೇಸ್ ಟ್ರೈನಿಂಗ್ ಆದಮೇಲೆ ಸೇಲಿಂಗಲ್ಲಿ ಇವ್ರು ಬಂದು ನನಗೆ ಇವ್ರ ವ್ಯೂ ಹೇಳಿದ್ರು, ಮೋರ್ ಕಂಪೇರ್ಡ್ ಟು ಅಥ್ಲೆಟಿಕ್ಸ್ ಅಂಡ್ ಸೇಲಿಂಗಲ್ಲಿ ಶಿ ಸ್ಟಾರ್ಟೆಡ್ ಲವಿಂಗ್ ಸೇಲಿಂಗ್. ಹೇಳಿದ್ರು ಐ ವಾಂಟ್ ಟು ಕಂಟಿನ್ಯೂ ಮೈ ಸೇಲಿಂಗ್ ಜರ್ನಿ.
0: ಸಾಮಾನ್ಯವಾಗಿ ಮಕ್ಕಳು ನೀರೊಟ್ಟಿಗೆ ಆಟ ಆಡೋದಂದ್ರೆ ಬಹಳ ಇಷ್ಟ,
1: ಬಹಳ ಇಷ್ಟ. ಸೊ ಇದು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸಿರ್ಬೋದು, ಬಿಕಾಸ್ ಅಲ್ಲಿ ಸ್ವಲ್ಪ ಎಲ್ಲ ವಿತ್ ಗಾರ್ಡ್ಸ್ ಅಂಡ್ ಫುಲ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ 20 ಡೇಸ್ ಇರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟ್ರೈನಿಂಗ್ ಇರಲ್ಲ. ಸೊ ಅದು ವಾಟರ್ ಇರೋದ್ರಿಂದ, ಬೋಟ್ ಇರೋದ್ರಿಂದ, ಸೇಫ್ಟಿ ಇರೋದ್ರಿಂದ ಅವ್ರಿಗೆ ಅದು ತುಂಬಾ ಒಂದು ಪ್ಲೇ ಮೋಡ್ ಆಗಿತ್ತು ಗೇಮ್. ಅದರಿಂದ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಗಿರ್ಬೋದು. ಬಟ್ ಆಮೇಲೆ ರಿಯಲ್ ಸೇಲಿಂಗ್ ಅನ್ನೋದು ಇವ್ರ ಇಂಟ್ರೆಸ್ಟ್ ಜನರೇಟ್ ಆದ್ಮೇಲೆ, ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಇವ್ರಿಗೆ ಗೊತ್ತಾಯ್ತು ಸೇಲಿಂಗ್ ಎಷ್ಟು ಕಾಂಪ್ಲಿಕೇಟೆಡ್ ಅಂಡ್ ಎಷ್ಟು ಡೇಂಜರಸ್ ಗೇಮ್, ಎಷ್ಟು ಬೋಲ್ಡ್ನೆಸ್ ಬೇಕು ಅಂತ ಸೇಲಿಂಗ್ ಮಾಡಬೇಕು ಅಂತ. ಬಟ್ ಇವೆನ್ಚುಯಲಿ ಹ್ಯಾಸ್ ಎನ್ ವೆನ್ ಟೈಮ್ ಹೋಗ್ತಾ ಹೋಗ್ತಾ ಕಲ್ತ್ಕೊಂಡ್ರು, ಫಿಯರ್ ಇಂದ ಫೈಟ್ ಮಾಡಿದ್ರು. ಇನಿಷಿಯಲಿ ತುಂಬ ಕಷ್ಟ ಆಯ್ತು ಇವ್ರಿಗೂ ಸೇಲಿಂಗ್ ಅಡಾಪ್ಟ್ ಮಾಡೋದು. ಆಮೇಲೆ ಸೇಲಿಂಗ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆದಾಗ ವಾಟರ್ ನೋಡಿದ್ರೆ ಬೋಟಲ್ಲಿ ಕೂತ್ಕೊಂಡ್ರೆ ಭಯ ಬೀಳೋರು, ಬೋಟ್ ಶೇಕ್ ಆದ್ರೆ ಭಯ ಬೀಳೋರು. ಆಮೇಲೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಸ್ಪೋರ್ಟ್ಸ್ ಆಫೀಸರ್ ಕರ್ನಲ್ ಗೋವಿಂದ್ ಚೌಧರಿ, ಅವರು ಇವ್ರ ಫಿಯರ್ನ ಹೇಗೆ ಫೈಟ್ ಮಾಡ್ಬೇಕನ್ನೋದನ್ನ ಹೇಳ್ಕೊಟ್ರು. ಯಾವಾಗ್ಲೂ ವಾಟರ್ ಜೊತೆ ಫೈಟ್ ಮಾಡಬಾರ್ದು, ವಾಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಟ್ಟಿದ್ರು ಇವ್ರಿಗೆ. ಸೊ ಫಸ್ಟ್ ಏನಂದ್ರೆ ಫಸ್ಟ್ ಫಿಯರ್ ಇವ್ರದ್ದು ವಾಟರ್ ಜೊತೆ ಇತ್ತು. ಸೊ ವಾಟರ್ ಫಿಯರ್ನ ಓವರ್ಕಮ್ ಮಾಡ್ಬೇಕಂದ್ರೆ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಬೇಸಿಕಲಿ ಇವ್ರಿಗೆ ಬರ್ತಾ ಇತ್ತು. ಬಟ್ ಲೇಕ್ ಅಲ್ಲಿ ಸ್ವಿಮ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ. ನಾವು ಆಸ್ ಎ ಪೇರೆಂಟ್ ಈಚೆ ನಿಂತ್ಕೊಂಡು ನೋಡ್ಬೇಕಂದ್ರೆ ನಮ್ಗೆ ಭಯ ಆಗುತ್ತೆ, ಲೇಕ್ ಮಧ್ಯದಲ್ಲಿ ಇದಾರೆ, ಬೋಟ್ ಕ್ಯಾಪ್ಸಸ್ ಆದ್ರೆ ಏನಾಗುತ್ತೆ. ದೋ ಲೈಫ್ ಜಾಕೆಟ್ ಇದೆ, ಬಟ್ ಸ್ಟಿಲ್ ಆ ಭಯ ಅನ್ನೋದು ಇರುತ್ತೆ. ಬಟ್ ನಾವು ಫಸ್ಟ್ ವಿ ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್, ಅವಾಗ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡಕ್ ಆಗುತ್ತೆ ಯು ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್ ಅಂತ. ಸೊ ಅಲ್ಲಿಂದ ಇವ್ರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಅಬೌಟ್ ಹರ್ ಸ್ಪೋರ್ಟ್ಸ್ ಜರ್ನಿ, ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಯಾವಾಗ್ಲೂ ನಾನು ಎನ್ಕರೇಜ್ ಮಾಡ್ತಾ ಬಂದಿದ್ದೀನಿ. ಇನಿಷಿಯಲಿ 5th ಇಯರ್ ಅಲ್ಲಿ ಅವಳಿಗೆ ಸ್ಪೋರ್ಟ್ಸ್ ಜಾಯಿನ್ ಮಾಡೋಕ್ಕೆ ರೀಸನ್ ಬಂದ್ಬಿಟ್ಟು ಒಂದು ಡಿಸಿಪ್ಲಿನ್ ಅನ್ನೋದು ಅವಳ ಲೈಫಲ್ಲಿ ಬರಲಿ ಅಂತ. ಆಮೇಲೆ ಹ್ಯಾಸ್ ನಾಟ್ ಟು ಗ್ರೋ ಆಸ್ ಎ ಸ್ಮಾಲ್ ಬೇಬಿ, ಸ್ಪೂನ್ ಫೀಡಿಂಗ್ ಬೇಬಿ ತರ, ಒಂದು ಚಿಕ್ಕ ಏಜಿಂದಾನೇ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಮಗುಗೆ ಬಿಲ್ಡ್ ಮಾಡ್ಬೇಕನ್ನೋದು ನನ್ನ ಗೋಲ್ ಇತ್ತು. ಅವಾಗಿಂದ ಅದು ಸ್ಟ್ರಾಂಗ್ನೆಸ್ ಬಿಲ್ಡ್ ಮಾಡ್ಕೊಂಡ್ ಬಂದೆ ಮೆಂಟಲಿ ಮತ್ತೆ ಫಿಸಿಕಲಿ. ಅವ್ರಿಗೆ ಅದರಿಂದ ಸೇಲಿಂಗ್ ಅನ್ನೋದು ಈಸಿ ಆಯ್ತು. ಸೇಲಿಂಗ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಮತ್ತೆ ಸ್ಟ್ರೆಂತ್ ಲೆವೆಲ್ ಗೇಮ್ ಇಲ್ಲ, ಬರೀ ಕೋರ್ ಸ್ಟ್ರೆಂತ್ ಮಾತ್ರ ಬೇಕಾಗಿತ್ತು.
0: ಈಗ ಸೇಲಿಂಗ್ ಮತ್ತೆ ಡ್ರಾಗನ್ ಸ್ಪೋರ್ಟ್ ಅನ್ನೋದು ಇದೆ ಅಲ್ಲ, ಅದು ಒಂದು ವಾಟರ್ ಸ್ಪೋರ್ಟ್ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತು. ಬಟ್ ಅದ್ರ ಹಡಗಿನ ವಿನ್ಯಾಸ ಹೇಗೆ, ಈ ಆಟದ ಮಾಹಿತಿ ಅಂದ್ರೆ ಯಾವ ರೀತಿ ಆಡಿಸ್ತಾರೆ, ಇದೆಲ್ಲದರ ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ಲಿಕ್ಕೆ ಆಗುತ್ತಾ?
1: ಎಸ್. ಸೇಲಿಂಗ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್, ಡ್ರಾಗನ್ ಬೋಟ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್. ಇದೆರಡು ಟೂ ಡಿಫ್ರೆಂಟ್ ಸ್ಪೋರ್ಟ್ಸ್. ದೋ ಇದೆರಡು ವಾಟರ್ ಸ್ಪೋರ್ಟೆ, ಲೈಕ್ ಸ್ವಿಮ್ಮಿಂಗ್ ಆಮೇಲೆ ಕ್ಯಾಕಿಂಗ್ ಇದೆಲ್ಲ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್, ಹಾಗೆ ಡ್ರಾಗನ್ ಬೋಟು ಒಂದು ಡಿಫ್ರೆಂಟ್ ಸ್ಪೋರ್ಟ್, ಸೇಲಿಂಗು ಒಂದು ಡಿಫ್ರೆಂಟ್ ಸ್ಪೋರ್ಟ್. ಸೇಲಿಂಗ್ ಅಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಇನಿಷಿಯಲ್ ಯೂಸ್ ಟು ಸ್ಟಾರ್ಟ್ ವಿತ್ ಸೇಲಿಂಗ್ ಟ್ರೈನಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತಂದ್ರೆ, ಸೇಲಿಂಗ್ ಮಾಡೋದಕ್ಕೆ ಎ ಕಾಂಬಿನೇಷನ್ ಆಫ್ ವಾಟರ್, ವಿಂಡ್ ಅಂಡ್ ವೇವ್, ಇದು ಮೂರು ಕಾಂಬಿನೇಷನ್, ಮತ್ತೆ ಆ ಕಾಂಬಿನೇಷನ್ ಅಲ್ಲೇ ಬೋಟ್ ನಡೆಯುತ್ತೆ. ಒಂದು ಸೇಲ್ ಮಾಡೋದಕ್ಕೆ ನಿಮ್ಗೆ ವಿಂಡ್ ಇಂಪಾರ್ಟೆಂಟ್,

0: ವೇವ್ ಇಂಪಾರ್ಟೆಂಟ್ ಅಂಡ್ ಟೈಡ್ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಮಕ್ಕಳಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ವಾಟರ್ ಅಡಾಪ್ಷನ್ ಸ್ಟಾರ್ಟ್ ಮಾಡಬೇಕು, ವಾಟರ್ ಫಿಯರ್ ತೆಗಿಬೇಕು ಮಕ್ಕಳಿಗೆ. ಸೊ ಸ್ವಿಮ್ಮಿಂಗ್ ಮಾಡೋದು ಡಿಫ್ರೆಂಟ್, ಪೂಲಲ್ಲಿ ಸ್ವಿಮ್ ಮಾಡೋದು ಡಿಫ್ರೆಂಟ್. ಲೇಕಲ್ಲಿ ನಿಮಗೆ ಅದು ವಾಟರ್ ಫಿಯರ್ ತೆಗಿಬೇಕಂದ್ರೆ ಇನಿಷಿಯಲಿ ನಾವು ಸಮನ್ವಿ ಜೊತೆ ಏನು ಮಾಡಿದ್ರೆ ಅಂದರೆ ಲೇಕಲ್ಲಿ ಹೋಗಿದ ತಕ್ಷಣ ಇನಿಷಿಯಲಿ ನಾವು ಟೂ ಫಿಯರ್ಸ್ನ ಐಡೆಂಟಿಫೈ ಮಾಡಿದ್ರಿ. ಒಂದು ಲೇಕಲ್ಲಿ ಬಿದ್ದರೆ ಅದು ವಾಟರ್ ಫಿಯರ್, ಇನ್ನೊಂದು ಬೋರ್ಡ್ ಬಿದ್ದರೆ ಬೋರ್ಡ್ ನಾನು ಹೆಂಗೆ ಎತ್ತಕ್ಕಾಗುತ್ತೆ, ಬಿಕಾಸ್ ಶಿ ವಾಸ್ ಜಸ್ಟ್ 9 years ಓಲ್ಡ್, ಆರ್ಮ್ ಸ್ಟ್ರೆಂತ್ ಅಷ್ಟಿರಲಿಲ್ಲ. ಸೊ ಅದೊಂದು ಭಯ ಇತ್ತು, ಇದೆರಡು ಭಯ ಇತ್ತು ಅವ್ರಿಗೆ. ಅದನ್ನ ಓವರ್ಕಮ್ ಮಾಡೋಕೆ ಫಸ್ಟ್ ಇವ್ರಿಗೆ ನಾವೇನ್ ಮಾಡ್ತಾ ಇದ್ರ ಅಂದ್ರೆ ಬೋಟ್ ಲಾಂಚ್ ಮಾಡೋ ಜಟ್ಟಿಯಿಂದ ಇವ್ರಿಗೆ ನಾವು ಲೇಕಿಗೆ ಜಂಪ್ ಮಾಡಕ್ ಹೇಳ್ತಾ ಇದ್ರಿ. ಇನಿಷಿಯಲಿ ಫಸ್ಟ್ ಡೇ ತುಂಬಾ ಭಯ ಬಿದ್ರು, ಸೊ ಹಿಂದೆಯಿಂದ ಪುಷ್ ಕೊಡಬೇಕಾಯ್ತು, ಸೊ ದಟ್ ಅಟ್ ಲೀಸ್ಟ್ ಅವರು ಫಸ್ಟ್ ಡೇ ಸ್ವಲ್ಪ ಫಿಯರ್ ಭಯ ಬೀಳ್ಬೋದು, ಬಟ್ ಸೆಕೆಂಡ್ ಡೇ ಇಂದ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಎನಿವೇ ಅವ್ರ ಡ್ರಂಚ್ ಅಂತೂ ಆಗಲ್ಲ, ಲೈಫ್ ಜಾಕೆಟ್ ಇದೆ. ಸೊ ಸೆಕೆಂಡ್ ಡೇ ಮತ್ತೆ ಅವ್ರಿಗೆ ಜಂಪ್ ಮಾಡಕ್ ಹೇಳಿದ್ರಿ, ಅಟ್ ಲೀಸ್ಟ್ ಸೆಕೆಂಡ್ ಡೇ ಅವ್ರು ವೇಟ್ ಮಾಡಿಲ್ಲ, ಎನಿವೇಸ್ ಅವ್ರಿಗೆ ಗೊತ್ತು ವೇಟ್ ಮಾಡಿದ್ರೆ ಹಿಂದೆಯಿಂದ ಪುಷ್ ಸಿಗುತ್ತೆ ಅಂತ. ಸೊ ಸೆಕೆಂಡ್ ಡೇ ಅವ್ರು ಜಂಪ್ ಮಾಡಿದ್ರು, ಸೆಕೆಂಡ್ ಡೇ 3-4 times ಜಂಪ್ ಮಾಡಿಸಿದ್ರಿ. ಸೊ ಸೆಕೆಂಡ್ ಡೇ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಥರ್ಡ್ ಡೇ ನಾವು ಹೇಳೋ ಮುಂಚೆನೆ ಫಸ್ಟು ಲೇಕಿಗೆ ಜಂಪ್ ಮಾಡ್ತಾ ಇದ್ರು, ಆಮೇಲೆ ಸ್ವಿಮ್ ಮಾಡ್ತಾ ಇದ್ರು, ಅಟ್ಲೀಸ್ಟ್ 100 to 200 meters ಗೋಯಿಂಗ್ ಅಂಡ್ 100 meters ರಿಟರ್ನಿಂಗ್ ಇದು ಸ್ವಿಮ್ ಮಾಡ್ತಾ ಇದ್ರು ಬರ್ತಾ ಇದ್ರು. ಮತ್ತೆ ಥರ್ಡ್ ಡೇ ಏನ್ ಮಾಡಿದ್ರಿ ಅಂದ್ರೆ ಥರ್ಡ್ ಡೇ ಬೋಟ್ ಇಂದ ಕರ್ಕೊಂಡೋಗಿ ಲೇಕ್ ಮಿಡಲ್ ಅಲ್ಲಿ ರನ್ನಿಂಗ್ ಬೋಟ್ ಅಲ್ಲಿ ಜಂಪ್ ಮಾಡಕ್ ಹೇಳಿದ್ರಿ. ಸೊ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿ ಅಂತ 2 days ಅದನ್ನು ಟ್ರೈನಿಂಗ್ ಕೊಟ್ರಿ, ಕಂಟಿನ್ಯೂಸ್ ರನ್ನಿಂಗ್ ಬೋಟ್ ಇಂದ ಜಂಪ್ ಮಾಡೋದು. ಸೊ ದಟ್ ಹಾಗಂದ್ಬಿಟ್ಟು ವಾಟರ್ ಫಿಯರ್ ಕಂಪ್ಲೀಟ್ಲಿ ಅವಳಿಗೆ ಹೋಯ್ತು. ಹಾಗಾಗಿ 1 fear ಎಲಿಮಿನೇಟ್ ಮಾಡಿದ್ರಿ. ಸೆಕೆಂಡ್ ಬಂದ್ಬಿಟ್ಟು ಇವ್ರಿಗೆ ಬೋಟ್ ಬಿದ್ರೆ ಬೋಟ್ ಹೆಂಗ್ ಎತ್ತಬೇಕು ಅನ್ನೋದು ಭಯ ಆಯ್ತು. ಆಮೇಲೆ ಬೋಟ್ದೂ ಇವ್ರಿಗೆ ಆರ್ಮ್ ಸ್ಟ್ರೆಂತ್ ಇಶ್ಯೂ ಇತ್ತು, ಮತ್ತೆ ಆರ್ಮ್ ಸ್ಟ್ರೆಂತ್ನಿಂಗ್ ಮಾಡಿಸಿದ್ರಿ. ಆರ್ಮ್ ಸ್ಟ್ರೆಂತ್ನಿಂಗ್ ಅಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ ಇವಳಿಗೆ, ಮಾರ್ನಿಂಗ್ ಈವ್ನಿಂಗ್ ಆರ್ಮ್ ಸ್ಟ್ರೆಂತ್ನಿಂಗ್ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಫೋಕಸ್ ಮಾಡಿ. ಆಮೇಲೆ ಬೋಟ್ದೂ ಅಷ್ಟೇ, ಬೋಟ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಫಸ್ಟ್ ಅದನ್ನ ಟ್ರೈನಿಂಗ್ ಕೊಟ್ರಿ.
1: ಅಂದ್ರೆ ಅದು ಬೋಟ್ ಭಾರ ಇರ್ತದೆ, ಇವಳು ಇನ್ನು ಚಿಕ್ಕವಳು, ಯಾವ ರೀತಿ ಅದನ್ನ ಹೊಂದಿಸ್ಕೊಂಡ್ಲು ಅವಳು?
0: ವಾಟರ್ ಅಲ್ಲಿ ನಮ್ಗೆ ಅಷ್ಟೊಂದು ಏನ್ ವೀಟ್ ಅನ್ಸಲ್ಲ, ವಾಟರ್ ಅಲ್ಲಿ ಫ್ಲೋಟ್ ಆಗುತ್ತೆ. ಸೊ ಅಲ್ಲೂ ಅಷ್ಟು ನಮ್ಗೆ ಬೋಟ್ ಬಿದ್ದಾಗೂ ವಾಟರ್ ಅಲ್ಲಿ ಅಷ್ಟೊಂದು ವೆಯ್ಟ್ ಅನ್ಸಲ್ಲ. ಸೊ ಬೋಟ್ ನ ನಾವು ಕ್ಯಾಪ್ಸಿಸ್ ಅದನ್ನ ರೀಕ್ಯಾಪ್ಸಿಸ್ ಮಾಡೋಕೆ ಈಸಿ, ಬೋಟ್ ಕ್ಲೈಮ್ ಮಾಡೋದಕ್ಕೆ ಆರ್ಮ್ ಸ್ಟ್ರೆಂತ್ ಬೇಕು. ಸೊ ಅದನ್ನ ಅವ್ರು ಟ್ರೈನ್ ಮಾಡ್ತಾರೆ. ಸೊ ಅದರಲ್ಲಿ ನಾವು ಅವ್ರದ್ದು ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಟ್ರೈನಿಂಗ್ ಕೊಟ್ರಿ. ಸೊ ಅವಳು ಅದರಲ್ಲೂ ಸ್ವಲ್ಪ ಕಾನ್ಫಿಡೆಂಟ್ ಆದ್ಲು, ಕಾನ್ಫಿಡೆಂಟ್ ಬಿಲ್ಡ್ ಆದ್ಮೇಲೆ ದೆನ್ ಹರ್ ರಿಯಲ್ ಟ್ರೈನಿಂಗ್ ಇನ್ ಸೇಲಿಂಗ್ ಸ್ಟಾರ್ಟ್.
1: ಈಗ ಬೋಟ್ ರೈಡ್ ಮಾಡ್ಬೇಕಂದ್ರೆ ಎರಡು ಕೈ ಗಟ್ಟಿರ್ಬೇಕು, ಮೇನ್ ಆಗಿ ಯೂಸ್ ಆಗೋದೇ ಎರಡು ಕೈ. ಸೊ ಅದ್ರ ಮೇಲೆ ಏನಾದ್ರೂ ವಿಶೇಷವಾದ ಗಮನ ಹರಿಸಿ ಯಾವ್ದಾದ್ರು ಎಕ್ಸರ್ಸೈಸ್ ಇದೆನಾ, ಹೇಗೆ?
0: ಹಾ, ಇವ್ರಿಗೆ ಮೇನ್ಲಿ ನಾವು ಅಪ್ಪರ್ ಬಾಡಿ ಜಾಸ್ತಿ ಫೋಕಸ್ ಮಾಡಿ. ಎನಿವೇಸ್ ಅವರು ಅರ್ಲಿ ಮಾರ್ನಿಂಗ್ ಇವರು ವರ್ಕೌಟ್ ರೂಟೀನ್ಸ್ ಇತ್ತು, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇವರು ವರ್ಕೌಟ್ ಮಾಡ್ತಾ ಇದ್ರು. ಮಾರ್ನಿಂಗ್ 1 hour ಇವ್ರು ವರ್ಕೌಟ್ ಮಾಡ್ತಾ ಇದ್ರು, ಮೇನ್ಲಿ ಫೋಕಸ್ಡ್ ಆನ್ ಕಾರ್ಡಿಯೋ ಅಂಡ್ ಕೋರ್. ಅವಾಗೂ ಅಷ್ಟೇ ಪುಷ್ಅಪ್ಸ್ ಪುಲ್ಅಪ್ಸ್ ಮಾಡಿಸ್ತಾ ಇದ್ರಿ ಇನಿಷಿಯಲಿ ಟು ಬಿಲ್ಡ್ ದ ಆರ್ಮ್ ಸ್ಟ್ರೆಂತ್. ಆಮೇಲೆ ಬೈಸೆಪ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ರು, ಲೈಟ್ ವೆಯ್ಟ್ ಇಂದ ಮಾಡ್ತಾ ಇದ್ರಿ. ಸೊ ಈವ್ನಿಂಗು ಅಷ್ಟೇ, ಈವ್ನಿಂಗ್ ಹ್ಯಾಂಗಿಂಗ್ಸ್ ಪೋಲ್ ಹ್ಯಾಂಗಿಂಗ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಪುಷ್ಅಪ್ಸ್ ಮಾಡಿಸಿ ಅಪ್ಪರ್ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ರಿ.
1: ಸಮನ್ವಿ, ಈಗ ಅಮ್ಮ ಹೇಳ್ತಾ ಇದ್ರು ಅವಳಿಗೆ ಇಂಟ್ರೆಸ್ಟ್ ಬಂತು, ಹಾಗಾಗಿ ಸೇಲಿಂಗ್ ಅಂಡ್ ಡ್ರ್ಯಾಗನ್ ಬೋಟ್ ಪ್ರಾರಂಭಿಸಿದ್ವಿ ಈ ಕ್ರೀಡೆಯನ್ನ ಅಂತ. ನಿನಗೆ ಆಸಕ್ತಿ ಇತ್ತ ಅಥವಾ ಬೇರೆ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ಆಸಕ್ತಿ ಇತ್ತ? ಅಮ್ಮ ಹೇಳಿದ್ರಂತ ಮಾಡ್ದೆ ಅಥವಾ ನಿನಗೆ ಈ ಸೇಲಿಂಗ್ ಅಲ್ಲಿ ಆಸಕ್ತಿ ಇತ್ತ?
2: ನನಗೆ ಇಷ್ಟ ಆಗಿತ್ತು ಸೇಲಿಂಗ್ ಆಗಿದ್ದೆ. ನಾನೇ ಮಮ್ಮಿಗೆ ಹೇಳಿದ್ದೆ ನನಗೆ ಸೇಲಿಂಗ್ ಮಾಡಬೇಕು, ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ. ಅಥ್ಲೆಟಿಕ್ಸ್ ಕನ್ನ ನನಗೆ ಸೇಲಿಂಗ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ನನಗೆ ಸೇಲಿಂಗ್ ಜಾಯಿನ್ ಆಗಬೇಕು ಅಂತ.
1: ಮೊದ್ಲಿಗೆ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಅದ್ಯಾಕೆ ನಿನಗೆ ಬೇಡ ಅನಿಸ್ತು?
2: ಯಾಕಂದ್ರೆ ನಂಗೆ ಸೇಲಿಂಗ್ ಅಲ್ಲಿ ಜಾಸ್ತಿ ಅಡ್ವೆಂಚರ್ ಇತ್ತು, ಈಸಿ ಇತ್ತು. ವಾಟರ್ ಅಲ್ಲಿ ಇನ್ನ ಸ್ಪೋರ್ಟಿವ್ ಅನ್ಸ್ತು ನಂಗೆ. ಅಂದ್ರೆ ನೀರಲ್ಲಿ ಹೋಗದೆ ಅಂದ್ರೆ ನಂಗೆ ಒಂಥರ ಇಷ್ಟ ಆಗ್ತಿತ್ತು.
1: ಅಂದ್ರೆ ನೀರೊಟ್ಟಿಗೆ ಆಟ ಆಡೋದಂದ್ರೆ ನಿಮಗೆ ಬಹಳ ಇಷ್ಟ. ಮಳೆ ಬಂದಾಗೆಲ್ಲ ಹೊರಗಡೆ ಹೋಗಿ ಆಟ ಆಡ್ತಿದ್ಯಾ? ಹಾಗಾಗಿ ನಿನ್ಗೆ ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಬೋಟ್ ಅಲ್ಲಿ ಆಸಕ್ತಿ ಬಂತು.
2: ಹೌದು.
1: ಸಮನ್ವಿ, ಈಗ ನಿನ್ಗ 12 years ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಿ. ಶಿಕ್ಷಣ ಮತ್ತೆ ಸ್ಪೋರ್ಟ್ ಎರಡನ್ನು ಹೊಂದಿಸಿಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
2: ನಾನು ಇಂಟರ್ನ್ಯಾಷನಲ್ಗೆ ಹೋಗೋಕ್ಕೆ ನಾನು ಸೇಲಿಂಗ್ 3 years ಮಾಡಿದ್ದೆ. ಆ 3 years ಅಲ್ಲಿ ನನಗೆ ನ್ಯಾಷನಲ್ಸ್ ಅಲ್ಲಿ 2 gold medals ಸಿಕ್ಕಿತ್ತು. ಸೊ ಬಿಕಾಸ್ ಆಫ್ ದ 2 gold medals ಆಫ್ ನ್ಯಾಷನಲ್ಸ್ ನಾನು ಇಂಟರ್ನ್ಯಾಷನಲ್ಗೆ ಕ್ವಾಲಿಫೈ ಆಗಿದ್ದೆ.
1: ಅಂದ್ರೆ ನಿನ್ಗೆ ಸತತವಾಗಿ ಪದಕಗಳು ಸಿಕ್ಕಿರೋದ್ರಿಂದ ಒಂಥರ ನಿನ್ಗೆ ಹಾ ಏನಾದ್ರು ನಾನು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತಲ್ವಾ?
2: ಹೌದು.
1: ಈಗ ನೀರ್ ಸೀಳಿ ಬೋಟ್ ಮುನ್ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ನೀನು ಕಲ್ತಿ ಅದನ್ನ, ನಿನ್ಗೆ ಯಾರ ಗೈಡೆನ್ಸ್ ಮಾಡಿದ್ರು?
2: ನನ್ಗೆ ಸೇಲಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಾನು ಫಸ್ಟ್ ಅಲ್ಲಿ ನಂಗೆ ಫಸ್ಟ್ ಡೇ ಯಾವಾಗೈತೆ ನಾನು ಸೇಲಿಂಗ್ ಸ್ಟಾರ್ಟ್ ಮಾಡಿದ್ದೆ, ಅವಾಗ ನಂಗೆ ನೀರಲ್ಲಿ ಹೋಗೋಕೆ ಭಯ ಆಗ್ತಿತ್ತು. ಇನ್ನ ಮುಂದೆ ಒಂದೇ ಹೋಗ್ಬಿಟ್ಟು ಯಾವಾಗೈತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ,

0: ಥ್ಯಾಂಕ್ಸ್ ಫಾರ್ ದ ಕರ್ನಲ್ ಗೋವಿಂದ್ ಚೌಧರಿ ದ ಸ್ಪೋರ್ಟ್ಸ್ ಆಫೀಸರ್. ಅವ್ರು ನಂಗೆ ಹೆಲ್ಪ್ ಮಾಡಿದ್ರು, ಅವ್ರು ನಂಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು ನಂಗೆ ಭಯ ಫಿಯರ್ನ ದೂರ ಮಾಡೋಕ್ಕೆ. ಸೊ ಬಿಕಾಸ್ ಆಫ್ ದಟ್ ಹೆಲ್ಪ್ ಐ ಗಾಟ್ ಇಟ್ ಈಸಿ.
1: ಪ್ರಾಕ್ಟೀಸ್ ಮಾಡುವಾಗ ನದಿ, ಸಮುದ್ರ ಅಥವಾ ದೊಡ್ಡದಾದ ಕೆರೆ ಬೇಕು. ಎಲ್ಲಾ ಆಟ ಪ್ರಾಕ್ಟೀಸ್ ಮಾಡೋದು ಬಹಳ ಈಸಿ. ಸೊ ಈ ಸಮಸ್ಯೆನೆ ಹೇಗೆ ಪರಿಹಾರ ಕಂಡುಕೊಂಡಿ ನೀನು ಈ ಸಮಸ್ಯೆಗೆ?
0: ನಾನ್ ಮಾತ್ರ ನನ್ನ ಬೇಸಿಕ್ಸ್ ಎಲ್ಲ ನಾನು ಅಲ್ಸು ಲೆಕ್ಕ ಮಾಡಿಕೊಂಡೆ. ಯಾವಾಗೈತೆ ಕಾಂಪಿಟೇಟಿವ್ ಎಲ್ಲ ಪ್ರಾಕ್ಟೀಸ್ ಬೇಕಾಗಿತ್ತು, ನಾನು ಎವ್ರಿ ಸ್ಯಾಟರ್ಡೆ ಸಂಡೇ KRS ಡ್ಯಾಮ್ ಹೋಗ್ತಿದ್ದೆ.

0: ಇರ್ತದೆ. ಸಿ ಸಂಡೇ 6 o'clock ನಾನು ಹೋಗ್ತಿದ್ದೆ.
1: ಹೋಗಿ ಬರ್ಲಿಕ್ಕೆ ಟೈಮ್ ಬಹಳ ಹೋಗ್ಬಿಡುತ್ತೆ. ನಿನ್ಗೆ ಅನಿಸ್ತಾ ಇತ್ತ, ಓ ನಾ ಅಥ್ಲೆಟಿಕ್ಸ್ ನಲ್ಲಿ ಮುಂದುವರೆದಿದ್ರೆ ಎಲ್ಲಿ ಬೇಕಾದ್ರೂ ನಾ ಪ್ರಾಕ್ಟೀಸ್ ಮಾಡ್ಬೋದಿತ್ತು ಅಂತ?
0: ಇಲ್ಲ ಇಲ್ಲ ಇಲ್ಲ, ನಂಗೆ ಸೇಲಿಂಗ್ ಆದ್ರೆ ನಂಗೆ ಜರ್ನಿ ಅಂದ್ರೆ ಇಷ್ಟ. ನಂಗೆ ನಂಗೆ ಹೋಗ ಬರೋದು ಆ ವೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಅಂದ್ರೆ ಫಾರೆಸ್ಟ್ ಇರುತ್ತೆ, ಗ್ರೀನರಿ ಇರುತ್ತೆ, ಎಲ್ಲ ನೋಡಕ್ ಹೋಗುತ್ತೆ.
1: ಅದಕ್ಕೆ ಸೊ ಹೇಗೆ ಹೊಂದಿಸ್ಕೋತೀಯ? ಈಗ ನೋಡು, ವೀಕೆಂಡಿಗೆ ನೀನು ಮೈಸೂರಿಗೆ ಹೋಗಿ ಬರ್ತೀಯ, ಡೈಲಿ ಸ್ಕೂಲ್ ಇರುತ್ತೆ, ಯಾವ ರೀತಿ ನಿನ್ನ ದಿನಚರಿ ಇದೆ ಒಂದು ಇಡೀ ದಿನದ್ದು?
0: ನನ್ ಮಾರ್ನಿಂಗ್ 4:30 ಹಂಗೆ ಐ ವೇಕ್ ಅಪ್ ಅಂಡ್ ಐ ಕಂಪ್ಲೀಟ್ ಮೈ ಮಾರ್ನಿಂಗ್ ರೊಟೀನ್ ಅಂಡ್ ಆಲ್. ಇನ್ 1 hour ನಾನು ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ, ಮಮ್ಮಿ ಜೊತೆ ಹೋಗ್ತೀನಿ, ಮಮ್ಮಿ ಹೆಲ್ಪ್ ಮಾಡ್ತಾರೆ ನನಗೆ. ಆಮೇಲೆ ಐ ಕಮ್ ಹೋಮ್ ಬೈ 6. ಆಮೇಲೆ ನಾನು 6:30 ವರ್ಗೂ ನಾನು ನನ್ನ ಈವ್ನಿಂಗ್ ಅಲ್ಲಿ ಏನೇನು ಓದ್ದೆ ಅವೆಲ್ಲ ರಿವೈಸ್ ಮಾಡ್ತೀನಿ. ಅದಾದ್ಮೇಲೆ ಐ ಗೆಟ್ ರೆಡಿ ಫಾರ್ ಮೈ ಸ್ಕೂಲ್ ಅಂಡ್ ಮಮ್ಮಿ ಡ್ರಾಪ್ ಮಾಡ್ತಾರೆ. ಐ ರೀಚ್ ಟು ಸ್ಕೂಲ್ ಸ್ಟಿಲ್ 7:45.
1: ಯಾವ ಸ್ಕೂಲ್ ನಿಂದು?
0: ಶ್ರೀ ಚೈತನ್ಯ, ಇವಾಗ ಕೆವಿ.
1: ಹೌದಾ? ಈಗ ಸ್ಕೂಲ್ ಅಲ್ಲೆಲ್ಲ ಗೊತ್ತಾ ನೀನ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಅಂತ? ಏನ ಹೇಳ್ತಾರೆ ಸಹಪಾಠಿಗಳು ನಿಮ್ದು?
0: ಅವ್ರ ಹೇಳ್ತಾರೆ, ವಾವ್ ಹೌ ಹ್ಯಾವ್ ಯು ರೀಚ್ ಟಿಲ್ ಹಿಯರ್, ಇವನ್ ವಿ ವಾಂಟ್ ಟು ಡೂ ಆಲ್ ದೀಸ್, ಡಿನ್ಸ್ ಐ ವಾಂಟ್ ಟು ಬಿಕಮ್ ಲೈಕ್ ಯು, ಐ ವಾಂಟ್ ಸಮ್ ಗೋಲ್ಡ್ ಮೆಡಲ್ಸ್, ಐ ವಾಂಟ್ ಸಮ್ ನ್ಯಾಷನಲ್ ಮೆಡಲ್ಸ್, ಐ ವಾಂಟ್ ಟು ಬಿಕಮ್ ಗ್ರೇಟ್ ಲೈಕ್ ಯು ಅಂತ ಹೇಳ್ತಾರೆ ಕ್ಲಾಸ್.
1: ಖುಷಿ ಆಗುತ್ತಲ್ಲ, ಎಲ್ಲರೂ ಗುರುತಿಸ್ತಾರಲ್ಲ ಅಂತ. ಸೊ ನೀನ್ ಮೊದ್ಲಿಗೆ ಹೆದರ್ತಾ ಇದ್ದೆ ಸೇಲಿಂಗ್ ಮಾಡುವಾಗ, ಈಗ ಅವರೆಲ್ಲ ಅಪ್ರಿಸಿಯೇಟ್ ಮಾಡೋದ್ ನೋಡಿ ಖುಷಿ ಆಗುತ್ತೆ. ಸೊ ಇನ್ನು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನಿಸುತ್ತೆ ಅಲ್ಲ?
0: ಹೌದು.
1: 4 ಜಿಲ್ಲಾ ಮಟ್ಟದ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 1 ಚಿನ್ನ 3 ಬೆಳ್ಳಿಯನ್ನ ತೆಗೆದುಕೊಂಡಿದ್ದೀಯಲ್ವಾ? ಹಾ, ಆ ಪಂದ್ಯಾವಳಿಯ ಕುರಿತಾಗಿ ಹೇಳು.
0: ಅದರಲ್ಲಿ 2 ಮೇನ್ ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಏಜ್ ಕ್ಯಾಟಗರಿ ಇರುತ್ತೆ, ಒಂದು ಜೂನಿಯರ್ಸ್. ಅದು 8 ಇಂದ ಬಿಲೋ 8 ಇಂದ ಆಗಲ್ಲ, 8 ಇಂದ ಇನ್ನ 16 ವರ್ಗೂ ಜೂನಿಯರ್ ಆಗುತ್ತೆ ಅಂಡ್ 17+ ಸೀನಿಯರ್ಸ್ ಆಗುತ್ತೆ. ಇನ್ನ ಇನ್ನೊಂದು, ಒಂದ್ ಬೋಟ್ ಅಲ್ಲಿ 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಒಂದು ಡ್ರಮ್ಮರ್, ಪೆಡ್ಲರ್, ಇನ್ನೊಂದು ಇಂದ ಹ್ಯಾಂಡಲ್ ಮಾಡ್ತಾರೆ. ಇನ್ನ ಡ್ರಮ್ಮರ್ ಯಾವಾಗೈತೆ ಡ್ರಮ್ ಹೊಡಿತಾರೋ ಅವಾಗ ನಮ್ಗೆ ಪೆಡಲ್ ಮಾಡ್ಬೇಕು. ಇನ್ನ ಹ್ಯಾಂಡ್ಲರ್, ಅವರು ಡೈರೆಕ್ಷನ್ ಗೈಡ್ ಮಾಡ್ತಾರೆ ನಮ್ಗೆ. 5 at the left, 5 at the right. 10 ಪೆಡ್ಲರ್ಸ್ ಇರ್ತಾರೆ, 2 ಸ್ಪೇರ್ ಇದಾರೆ, ಅವರು ಮುಂದೆ ಇರ್ತಾರೆ, ಹಿಂದೆ ಇರ್ತಾರೆ.
1: ಕಳೆದ ವರ್ಷ 2 ಮಿನಿ ಸ್ಟೇಟ್ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ತಗೊಂಡಿ 2 ಸ್ಪರ್ಧೆಯಲ್ಲಿ. ಆ ಸ್ಪರ್ಧೆ ನಿಂದೇ ಏಜ್ ಕ್ಯಾಟಗರಿನ ಅಥವಾ ಓಪನ್ನ?
0: ಮಿಕ್ಸ್, ಸೀನಿಯರ್ ಜೂನಿಯರ್ ಮಿಕ್ಸ್.
1: ಈಗ ನೀ ಸೆಕೆಂಡ್ ಪ್ಲೇಸ್ ಬಂದಿಯಲ್ಲ, ಯಾವ ರೀತಿ ನಿನ್ನ ನೀನು ಸಿದ್ಧ ಮಾಡ್ಕೊಂಡಿದ್ದಿ? ಪ್ರಾಕ್ಟೀಸ್ ಹೆಂಗಿತ್ತು ನಿಂದ?
0: ಪ್ರಾಕ್ಟೀಸ್ ನಂದು ಅಂದ್ರೆ 1-2 weeks ಮುಂದೆ ಸ್ಟಾರ್ಟ್ ಮಾಡಿದ್ರಿ. ಅದು 1-2 weeks ಅಲ್ಲಿ ನಾವು ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ರಿ. ಆ ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಸರ್ ಫುಲ್ ಮೋಟಿವೇಟ್ ಮಾಡ್ತಿದ್ರು, ನಿಮ್ಗೆ ಗೋಲ್ಡ್ ಬೇಕು ಇಲ್ಲಾಂದ್ರೆ ಸಿಲ್ವರ್, ಇಲ್ಲಾಂದ್ರೆ ನೀವು ಈಗ ಸ್ಪೋರ್ಟ್ಸ್ ಆರಲ್ಲ ಅಂತ ಫುಲ್ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ನಾವು ಸಿಲ್ವರ್ ತರಕಾಯ್ತು, ಯಾಕಂದ್ರೆ ನಮ್ ಕಾಂಪಿಟೇಟರ್ ಸೀನಿಯರ್ ಪ್ಲಸ್ ಜೂನಿಯರ್ ಅವ್ರು ಜಾಸ್ತಿ ಸ್ಟ್ರಾಂಗ್ ಇದ್ರು ನಮ್ಕನ್ನ, ಅದಕ್ಕೆ ಇಲ್ಲಾಂದ್ರೆ ನಾವು ಗೋಲ್ಡ್ ತರ್ತಿದ್ವಿ.
1: ಅವರು ನಿನ್ಗಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರು?
0: ಹಾ, ಅವರು 1-2 months ಮುಂದೆನೆ ಸ್ಟಾರ್ಟ್ ಮಾಡಿದ್ರು. ಡ್ರ್ಯಾಗನ್ ಬೋಟ್ ಓಷನ್ ಅಲ್ಲಿ ಮಾಡಲ್ಲ, ಓನ್ಲಿ ಲೇಕ್ಸ್ ಅಷ್ಟೇ,
1: ಲೇಕ್ಸ್ ಅಲ್ಲಿ ಅಷ್ಟೇ ಮಾಡ್ತಾರೆ. ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಬೋಟ್, ಈ ಎರಡರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ಬೋಟಿನ ವಿನ್ಯಾಸ ಅಷ್ಟೇ ಚೇಂಜ್ ಇರ್ತದೋ, ಮಾಡೆಲ್ ಎರಡು ಸೇಮ್ ಇರ್ತದೋ?
0: ಡಿಫ್ರೆಂಟ್. ಯಾವ ರೀತಿ ಅಂದ್ರೆ, ಸೇಲಿಂಗ್ ಅಲ್ಲಿ ನಮ್ಗೆ ವಿಂಡ್ ಬೇಕು, ಇನ್ನ ದೊಡ್ಡ ಬೋಟ್ಸ್ಗೆ ವೇವ್ ಬೇಕು, ಟೈಡ್ ಬೇಕು. ಇನ್ನ ಡ್ರ್ಯಾಗನ್ ಬೋಟ್ಗೆ ಜಸ್ಟ್ ಪೀಪಲ್ ಅಷ್ಟೇ, ಗ್ರೂಪ್ ಗೇಮ್ ಅದು. ಅದರಲ್ಲಿ ನಮ್ಗೆ ಜಸ್ಟ್ ಪಾಂಡ್ ಬೇಕು, ವಾಟರ್ ಬೇಕಷ್ಟೇ. 500 meters, 1 kilometer ಲಾಂಗ್ ಬೇಕಷ್ಟೇ.
1: ಹಾಗಾದ್ರೆ ಡ್ರ್ಯಾಗನ್ ಬೋಟ್ ಗ್ರೂಪ್ ಗೇಮ್.
0: ಹೌದು.
1: ಸೇಲಿಂಗ್ ಇಂಡಿವಿಜುವಲ್ ಆಡ್ಬೋದು?
0: ಇಂಡಿವಿಜುವಲ್ ಆಡ್ಬೋದು, ಡಬಲ್ ಆಡ್ಬೋದು. ಇನ್ನ ದೊಡ್ಡ ಬೋಟ್ಸ್ಗೆ ಗ್ರೂಪ್ ಆಗುತ್ತೆ, ಲೈಕ್ 4-5 peoples ಇರ್ತಾರೆ.
1: 2024 ಮೈಸೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ, ಅದೇ ನಿಮ್ಮ ಮೊದಲ ರಾಷ್ಟ್ರಮಟ್ಟದ ಸ್ಪರ್ಧೆ ಆಗಿತ್ತ? ಹೇಗಿತ್ತು ಅನುಭವ ಅಲ್ಲಿ?
0: ಹಾ, ನಾನು 2024 ನಂದು ಫಸ್ಟ್ ನ್ಯಾಷನಲ್ ಆಗಿತ್ತು. ಅಲ್ಲಿ ನಾನು ಬ್ಯಾಂಗ್ಳೂರ್ದು ಫಸ್ಟ್ ಯಂಗೆಸ್ಟ್ ಗರ್ಲ್ ಆಗಿದ್ದೆ ಆ ಸೇಲಿಂಗ್ ಮಾಡಕ್ಕೆ. ನನ್ ಕಾಂಪಿಟೇಟರ್ಸ್ ಎಲ್ಲರೂ ಸೀನಿಯರ್ ಇದ್ರು, ನನ್ಗೆ ಫುಲ್ ನರ್ವಸ್ನೆಸ್, ನನ್ಗೆ ಫುಲ್ ಭಯ ಆಗ್ತಿತ್ತು. ಬಟ್ ನನ್ ಮೆಡಲ್ ಸೆಕೆಂಡ್ ಮಾಡಕ್ ಆಗಿಲ್ಲ, ಬಟ್ ಗುಡ್ ರ್ಯಾಂಕ್ ಬಂದಿದ್ದೆ.
1: ನಿನ್ನ ಸಮ ಏಜ್ ನೋರು ಇರ್ಲಿಲ್ಲ, ಎಲ್ಲರೂ ದೊಡ್ಡವರಿಂದ ಹೆದರಿಕೆ ಆಗಿತ್ತು. ಅದನ್ನ ಹೇಗೆ ನೀನು ಧೈರ್ಯ ತಂದ್ಕೊಂಡೆ ಅಲ್ಲಿ?
0: ನಾನ್ ಅನ್ಕೊಂಡೆ ಏನಾಗ್ಲಿನ ನನ್ಗೆ ಜಸ್ಟ್ ಫಿನಿಶ್ ಬೇಕು, ಫಿನಿಶ್ ಹೆಂಗನ ಮಾಡ್ಬೋದು, ನಾನ್ ಅಟ್ಲೀಸ್ಟ್ 1 member ಏನ ಔಟ್ ಮಾಡ್ಬೇಕು ಅಂಡ್ ಫಿನಿಶ್ ಅಷ್ಟೇ. ಅಂದ್ರೆ ನಮ್ ಫಿನಿಶ್ಗೇನು ಒಂದ್ ಟೈಮ್ ಇರುತ್ತೆ, ಆ ಟೈಮ್ ಲೂಪ್ ಅಲ್ಲೇ ನಾವು ಫಿನಿಶ್ ಬರ್ಬೇಕು, ಇಲ್ಲಾಂದ್ರೆ ಫಿನಿಶ್ ಇಲ್ಲ. 5 minutes ಅಷ್ಟೇ. ನಾನಂದ್ರೆ ನನ್ ಒನ್ ಫ್ರೆಂಡ್ ಮಾಡಿದ್ದೆ ಅಷ್ಟೇ, ಬಟ್ ಅವ್ರು ನನ್ ಸೀನಿಯರ್ ಕ್ಯಾಟಗರಿಲಿ ಇದ್ರು, ನಾನೇನ್ ಮಾಡಕ್ ಆಗಿಲ್ಲ. ಬಟ್ ಅಲ್ಲಿ ಲಾಸ್ಟ್ ರೇಸ್ ಅಲ್ಲಿ ಫುಲ್ ವಿಂಡ್ ಬಂದಿತ್ತು, ಅದ್ರಲ್ಲಿ ನಾನು ರೇಸ್ ಫಿನಿಶ್ ಮಾಡಕ್ಕೆ ಲಾಸ್ಟ್ ಲೂಪಲ್ಲಿದ್ದೆ, ಅದ್ರಲ್ಲಿ ಫುಲ್

0: ಆಯ್ತು. ನಾನು ಆಲ್ಮೋಸ್ಟ್ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಸೊ ಐ ಕ್ಯಾಪ್ಸೈಸ್ಡ್.
1: ರಾಷ್ಟ್ರಮಟ್ಟದ ಸೆಲ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಿ, 4 ರಾಷ್ಟ್ರಮಟ್ಟದ ಸೆಲ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 2 ಚಿನ್ನದ ಪದಕವನ್ನ ಪಡೆದಿದ್ದಿ. ಇದರಲ್ಲಿ ನಿನ್ಗೆ ನೆನಪುಳಿಯುವಂತಹ ಯಾವ್ದಾದ್ರೂ ಸ್ಪರ್ಧೆ ಇದೆನಾ?
0: ಹೌದು,
1: ಅದ್ರ ಬಗ್ಗೆ ಹಂಚಿಕೋ.
0: ಹಾ, ನಂದು ಫಸ್ಟ್ ಮೆಮೊರೇಬಲ್ ಮೋಸ್ಟ್ ಮೆಮೊರೇಬಲ್ ನ್ಯಾಷನಲ್ ಯಾವ್ದಂದ್ರೆ RMSC ನ್ಯಾಷನಲ್ಸ್. ಅದರಲ್ಲಿ ನಾನು ಡಬಲ್ ಹ್ಯಾಂಡೆಡ್ ಬೋಟ್ ಮಾಡಿದ್ದೆ, ಅದ್ರಲ್ಲಿ ನಾನು ಕ್ರೂ ಇದ್ದೆ. ಅದರಲ್ಲಿ ಫುಲ್ ವಿಂಡ್ ಇತ್ತು, ನಾನು ನನ್ನ ಪಾರ್ಟ್ನರ್ ಕಂಟ್ರೋಲೇ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನ ಬಿಕಾಸ್ ಆಫ್ ದಟ್ ನಾವ್ ಎವ್ರಿ ರೇಸ್ ಅಲ್ಲಿ ಕ್ಯಾಪ್ಸೈಸ್ ಮಾಡ್ತಿದ್ರಿ. ಒನ್ ರೇಸ್ ಅಲ್ಲಿ ಮಾತ್ರ ನನ್ ಕ್ಯಾಪ್ಸೈಸ್ ಮಾಡಿದ್ರೆ ಅವಾಗ ನನ್ನ ಕಾಲಲ್ಲಿ ಕ್ರ್ಯಾಂಪ್ ಬಂದಿತ್ತು, ಸೊ ಐ ಸ್ಟಕ್ ಇನ್ ದ ವಾಟರ್. ನನ್ನ ಪಾರ್ಟ್ನರ್ ಹೆಂಗೋ ಒಂದ್ ಮಾಡ್ಬಿಟ್ಟು ಬೋಟ್ ನ ಸ್ಟ್ರೇಟ್ ಮಾಡು, ಅವ್ನ ಹೇಳ್ದ್ರೆ ನಿನ್ನ ಬೆಸ್ಟ್ ಟ್ರೈ ಮಾಡಿ, ಲಾಸ್ಟ್ ಐತೆ ಫಿನಿಶ್ ಅಷ್ಟೇ, ಅದೇ ಲಾಸ್ಟ್ ರೇಸ್ ನೀನ್ ಫಿನಿಶ್ ಮಾಡ ಅಷ್ಟೇ ನಮ್ಗೆ ಗೋಲ್ಡ್ ಮೆಡಲ್ ಸಿಗುತ್ತೆ ಅಂತ ಹೇಳ್ತು. ಅದಾದ್ಮೇಲೆ ನನ್ ಫುಲ್ ಎನರ್ಜಿ ಆಗ್ಬಿಟ್ಟು ನಾನು ಲಾಸ್ಟ್ ಲೂಪ್ ಮಾಡಿದೆ ಅಂಡ್ ಫಿನಿಶ್.
1: ಎಲ್ಲಿ ನಡೆದಿತ್ತಿದ್ದು?
0: ಇದು KRS ಡ್ಯಾಮ್.
1: ಸೊ ಕ್ರ್ಯಾಂಪ್ಸ್ ಎಲ್ಲ ಬಂತಲ್ಲ ಕಾಲಲ್ಲಿ, ಅವಾಗ ಅನ್ಕೊಂಡ್ಯಾ ಇಲ್ಲ ನನ್ಗೆ ಸಾಕಪ್ಪ, ಯಾಕಿದ ಕಾಲೆಲ್ಲ ನೋವು ಬರ್ತಾ ಇದೆ ಬೇಡ ಅಂತ ಗಿವ್ ಅಪ್ ಮಾಡ್ದ?
0: ನಾನು ಯಾವಾಗ ಗಿವ್ ಅಪ್ ಮಾಡಲ್ಲ. ಈ ಟೈಮಲ್ಲಿ ನನ್ಗೆ ಮೆಡಲ್ ಬರ್ತೈತೆ, ಯಾಕೆ ಮಿಸ್ ಮಾಡ್ಬೇಕು? ಯಾವಾಗೈತೆ ನಾನು ಡಿಮೋಟಿವೇಟ್ ಆಗ್ತೀನೋ ಅವಾಗ ನನ್ನ ಕೋಚ್ ಮಾಡ್ತೇನೆ, ಇಲ್ಲಾಂದ್ರೆ ನನ್ನ ಪಾರ್ಟ್ನರ್ ಮಾಡ್ತೇನೆ. ಯಾವಾಗೈತೆ ನಾನು ನನ್ಗೆ ನಾನೇ ಮೋಟಿವೇಟ್ ಮಾಡೋಕ್ಕಾಗುತ್ತೆ, ನಾನು ಅವಾಗ ಮಾಡ್ಕೊಂತೀನಿ, ಕ್ರಿಟಿಕಲ್ ಮೂಮೆಂಟ್ ಆಗ ಮಾಡ್ಕೊಂತೀನಿ.
1: ಅಂದ್ರೆ ಅಂತ ಒಂದು ಸನ್ನಿವೇಶ ಬಂದಾಗ, ಸಮಸ್ಯೆ ಬಂದಾಗ ಅದನ್ನ ಎದುರಿಸಬೇಕು. ಸೊ ಇದೇ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಎಲ್ಲಿ ನಡೆದಿತ್ತದು? ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಜೊತೆಗೆ ಆಡುವಾಗ ಹೇಗಿತ್ತು ಅನುಭವ ಅದು?
0: ಹಾ, ಈ ಸತಿ ಇಂಡಿಯಾದು 21st ನ್ಯಾಷನಲ್ ಆಗಿತ್ತು, ಚೆನ್ನೈ ಮರೀನಾ ಬೀಚ್ ಅಲ್ಲಿ. ಇನ್ನ ಅಲ್ಲಿ 8+ ಕಂಟ್ರೀಸ್ ಇಂದ ಫಾರಿನರ್ಸ್ ಬಂದಿದ್ರು. ರಷ್ಯಾ, ಐರ್ಲ್ಯಾಂಡ್, ಆಸ್ಟ್ರೇಲಿಯಾದಿಂದ ಬಂದಿದ್ರು, ಮಲೇಷ್ಯಾ. ನಮ್ 420 ಅಲ್ಲಿ ಯಾರು ಬಂದಿದ್ರು ಅವ್ರು ಗೊತ್ತೈತೆ.
1: ನಿನ್ನ ಏಜ್ ನೋಡಿದ್ರಾ ಅಲ್ಲಿ?
0: ನಾನೇ ಎಲ್ಲರ್ಕನ ಯಂಗೆಸ್ಟ್ 420 ಬೋಟ್ ಅಲ್ಲಿ.
1: ಓ ಹೌದಾ?
0: ನಮ್ ಬೋಟ್ ಅಲ್ಲಿ ನೋಡಿದ್ರೆ ನಾನೇ ಯಂಗೆಸ್ಟ್. ಅಂದ್ರೆ ನಂಗೆ ಜಾಸ್ತಿ ಯಂಗ್ ಅನ್ಸುತ್ತೆ, ನನ್ನ ಹೈಟ್ ಇಲ್ಲ. ಎಲ್ಲರೂ ಹೇಳ್ತಾರೆ ನೀನ್ ಜಾಸ್ತಿ ಗ್ರೇಟ್ ಇದ್ಯಾ, ನೀನ್ ಇಷ್ಟು ಯಂಗ್ ಏಜ್ ಅಲ್ಲಿ ಅಷ್ಟು ದೊಡ್ಡ ಬೋಟ್ ಮಾಡ್ತಿದ್ಯಾ ಅಂದ್ರೆ ನನ್ಕನ 1-2 ಇಯರ್ಸ್ ಸೀನಿಯರ್. ಅವ್ರಕನ ಬೋಟ್ ಅಲ್ಲಿ ನಮ್ ಸೀನಿಯರ್ ನೋಡ್ತಾರೆ, ಸೊ ನಾನ್ ಸೀನಿಯರ್ ಆಗ್ತೀನಿ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ ನೀನ್ ಇಷ್ಟು ಸೀನಿಯರ್ ಇದ್ಯಾ ಇಷ್ಟು ಚಿಕ್ಕ ಏಜ್ ಅಲ್ಲಿ, ನಾನು 420 ಮಾಡ್ಬೇಕನ್ಸುತ್ತೆ ಅಂತ ಹೇಳ್ತಾರೆ.
1: ಒಂದ್ 8 ಕಂಟ್ರಿ ಅವ್ರು ಬಂದಿದ್ರು ಆಡ್ಲಿಕ್ಕೆ, ಹೇಗಿತ್ತು ಆ ಅನುಭವ ಅವರೊಟ್ಟಿಗೆ ಆಡುವಾಗ?
0: ಅವ್ರಾದ್ರೆ ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ನೋಡಿದ್ರೆ ಜಮೀನ್ ಹಸ್ಮಾನ್ಕ ಡಿಫ್ರೆನ್ಸ್ ಇರುತ್ತೆ. ಅವರು ಓಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ವಿಂಡ್, ಅವ್ರ ಹೈಟ್, ಅವ್ರ ವೇಟ್, ಅವ್ರ ಚಿಕ್ಕ ಏಜ್ ಇಂದಾನು ಅವ್ರು ಪ್ರಾಕ್ಟೀಸ್ ಮಾಡ್ತಿರೋ. ಸೊ ವಿ ಕ್ಯಾನ್ ಕಂಪೇರ್ ವಿತ್ ದಮ್. ಯಾಕಂದ್ರೆ ನಾವು ಇಂಡಿಯನ್ಸ್ ಯಾವಾಗ್ಲೂ ಏನನ್ನ ಬೀಚ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಡ್ಯಾಮ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಲೇಕ್ ಅಲ್ಲಿ ಮಾಡ್ತೀವಿ. ಸೊ ವಿ ಕ್ಯಾನ್ ಕಂಪೇರ್ ದಮ್ ವಿತ್ ದಿಸ್.
1: ಅವರೆಲ್ಲ ಎಲ್ಲಿ ಮಾಡ್ತಾರೆ?
0: ಅವರೆಲ್ಲ ಓಷನ್ಸ್ ಅಲ್ಲಿ ಮಾಡ್ತಾರೆ. ಅವ್ರ ಯಾವ ಕಂಟ್ರಿಂದ ಬಿಲಾಂಗ್ ಮಾಡ್ತಾರೋ ಅವ್ರ ಆ ಕಂಟ್ರಿ ಎಲ್ಲ ಓಷನ್ ಹತ್ರ ಇರುತ್ತೆ. ಅಬ್ರಾಡ್ ಅಲ್ಲೆಲ್ಲ ವಿಂಡ್ ಜಾಸ್ತಿ ಇರುತ್ತೆ, ನಮ್ ಇಂಡಿಯಾಲ್ ಅಷ್ಟು ಪ್ಲೇಸ್ ಇಲ್ಲ, ಇನ್ನ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ವಿಂಡ್ ಗೆ. ಅದು ಅವ್ರ ಫೇಮಸ್ ಇದೆ, ಎಲ್ಲ ಎಲ್ಲರಿಗೂ ಗೊತ್ತಿದೆ.
1: ಇತ್ತೀಚೆಗೆ ಅಂದ್ರೆ ಮಾರ್ಚ್ ನಲ್ಲಿ ನಡೆದ ಇಂಡಿಯನ್ ಸೇಲಿಂಗ್ ಲೀಗ್ ನಲ್ಲೂ ಭಾಗವಹಿಸಿದ್ರಿ, ಈ ಲೀಗ್ ಪಂದ್ಯಾವಳಿಗೆ ಹೇಗೆ ಆಯ್ಕೆ ಆದ್ರಿ?
0: ಆ ಸೇಲಿಂಗ್ ಲೀಗ್ ಅಲ್ಲಿ ಅಂದ್ರೆ 14 ಗ್ರೂಪ್ಸ್ ಇರುತ್ತೆ ಟೀಮ್ಸ್. ಅದರಲ್ಲಿ 182 ಟಾಪ್ ಸೇಲರ್ಸ್ ಇನ್ನ 52+ ಫಾರಿನರ್ಸ್ ಬಂದಿದ್ರು. ಆ ಟಾಪ್ ಸೇಲರ್ಸ್ ಇನ್ನ ಫಾರಿನರ್ಸ್ ನ ಎಲ್ಲಾರನ್ನ ಗ್ರೂಪ್ ಅಲ್ಲಿ ಟೀಮ್ಸ್ ಇದೆ ತಾನೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹೆಂಗೈತೆ IPL ಅಲ್ಲಿ ಸೆಲೆಕ್ಟ್ ಮಾಡ್ತಾನೆ, ಹಂಗೆ ಟಾಪ್ ಬೆಸ್ಟ್ ಸೇಲರ್ಸ್ ನ ಎಲ್ಲ ಹೋಲ್ ವರ್ಲ್ಡ್ ಇಂದ ಬಂದಿತ್ತು. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಕ್ವಾಲಿಫೈ ಆಗಿದ್ದೆ, ಇಂಟರ್ನ್ಯಾಷನಲ್ ಆಡಿದ್ದೆ, ಸೊ ಅದಕ್ಕೆ ನಾನು ಸೆಲೆಕ್ಟ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ಸ್ ವೇರ್ ಆಕ್ಚುಲಿ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್, ಎಲ್ಲಾರು ಇಂಟರ್ನ್ಯಾಷನಲ್ ಆಡಿದ್ರು.
1: ಆಲ್ ಇಂಡಿಯಾದಲ್ಲಿ ನಿಂದ ಎಷ್ಟನೇ ರ್ಯಾಂಕ್ ಇದೆ ಸೇಲಿಂಗ್ ಅಲ್ಲಿ?
0: ನಾನು 420 ಅಲ್ಲಿ ಮೈಟ್ ಬಿ 4th ರ್ಯಾಂಕ್ ಇದ್ದೀನಿ.
1: ಸೊ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸೇಲಿಂಗ್ ಲೀಗ್ ಅಲ್ಲಿ ಭಾಗವಹಿಸಿದ್ದೆ ಅಲ್ಲ, ಆ ಅನುಭವ ಹಂಚಿಕೊ, ಎಲ್ಲೆಲ್ಲಿ ನಡೆದಿತ್ತು, ಎಷ್ಟು ಪಂದ್ಯಾವಳಿಯಲ್ಲಿ ನೀ ಭಾಗವಹಿಸಿದ್ದಿ?
0: ಆ ಸೇಲಿಂಗ್ ಲೀಗ್ ಶಿಲಾಂಗ್ ಮೇಘಾಲಯ ಆಗಿತ್ತು, ಅಲ್ಲಿ ಉಮಯಂ ಲೇಕ್ ಆಗಿತ್ತು. ವೆದರ್ ಅಂತ ಅರ್ಥನೇ ಆಗಲ್ಲ, ಯಾವಾಗ ರೇನ್ ಬರುತ್ತೋ ಯಾವಾಗ ವಿಂಡ್ ಹೋಗುತ್ತೆ, ಯಾವಾಗ ಬಿಸಿಲು ಬರುತ್ತೋ ಗೊತ್ತಾಗಲ್ಲ. ಅಲ್ಲಿ ವಾಟರ್ ಹತ್ರ ವಿಂಡೇ ಇರಲ್ಲ, ಸೊ ವಿಂಡ್ ಶಿಫ್ಟ್ ಜಾಸ್ತಿ ಆಗುತ್ತೆ. ಅಲ್ಲಿ ವಿಂಡ್ ಅಲ್ಲಿ ಯಾವಾಗೈತೆ ಗಸ್ಟ್ ಬರುತ್ತೆ ತಾನೆ, ಅವಾಗ 2-3 ಮಿನಿಟ್ಸ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ ಚೇಂಜ್.
1: ಈ ಸೇಲಿಂಗ್ ಗಾಳಿ ಬೇಕೇ ಬೇಕಾ?
0: ಹೌದು, ಗಾಳಿ ಇಲ್ಲ ಅಂದ್ರೆ ಅದು ಹೋಗಲ್ಲ.
1: ಸೊ ಅದೀಗ ಪರಿಸರದ ಮೇಲೆ ಡಿಪೆಂಡ್ ಗಾಳಿ ಬರೋದು ಹೋಗೋದು. ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಇದನ್ನ, ಹೇಗೆ ಅಂತ? ಒಂದ್ಸಲ ಈಗ ಪಂದ್ಯಾವಳಿ ಸ್ಟಾರ್ಟ್ ಮಾಡಿದಾಗ ಗಾಳಿ ಇಲ್ಲ ಅಂತಂದ್ರೆ ಯಾವ ರೀತಿ?
2: ಇದು ಸೀಲಿಂಗ್ ಅಲ್ಲಿ ವಿಂಡ್ ಇಸ್ ದಿ ಕೋರ್ ಮೋಸ್ಟ್ ಐ ಮೀನ್ ರೋಲ್ ಪ್ಲೇಯರ್. ವಿಂಡ್ ಇಲ್ಲ ಅಂದ್ರೆ ಏನಾಗುತ್ತೆ, ಇವರು ಎರಡಕ್ಕೂ ಪ್ರಾಕ್ಟೀಸ್ ಆಗಿರುತ್ತೆ. ಒಂದು ವಿಂಡ್ ಇದ್ರೆ ಬೋಟ್ ಸ್ಪೀಡ್ ಹೋಗುತ್ತೆ, ವಿಂಡ್ ಇಲ್ಲ

0: ಬೋಟ್ ಸ್ಲೋ ಆಗುತ್ತೆ, ಡಿಫ್ರೆಂಟ್ ಟ್ರೈನಿಂಗ್ ಇರುತ್ತೆ.
1: ಅಂದ್ರೆ ಇವರ ಪರಿಶ್ರಮ ಜಾಸ್ತಿ ಇರುತ್ತೆ,
0: ಇವ್ರದ್ದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕೋರ್ ಸ್ಟ್ರೆಂತ್ ಜಾಸ್ತಿ ಯೂಸ್ ಆಗುತ್ತೆ. ಬಿಕಾಸ್ ಇವರು ಬೋಟ್ ಇಂದ ಈಚೆ ಹೋಗ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ, ಜಸ್ಟ್ ಕಾಲ್ ಟೋ ಸಪೋರ್ಟ್ ಇಂದ ಇರುತ್ತೆ ಅಂಡ್ ಹಾರ್ನೆಸ್ ಇರುತ್ತೆ, ಎಂಟೈರ್ ಬಾಡಿ ಈಚೆ ಇರುತ್ತೆ. ಸೊ ಅದು ಇನ್ನೂ ಜಾಸ್ತಿ ಪುಲ್ ಮಾಡ್ಬೇಕಾಗುತ್ತೆ, ಇವ್ರ ಸೇಲ್ ಸ್ಟ್ರೆಂತ್ ಲೆವೆಲ್ ಜಾಸ್ತಿ ಬೇಕಾಗುತ್ತೆ ವಿಂಡ್ ಕಡಿಮೆ ಇದ್ರೆ.
1: ಈ ಲೀಗ್ ಹಂತದ ಪಂದ್ಯಾವಳಿಗಳನ್ನ ಆಡದೆಲ್ಲ ಅಲ್ಲಿ ಕ್ಯಾಶ್ ಪ್ರೈಸ್ ಏನಾದ್ರು ಇತ್ತ? ಎಷ್ಟು ಟೀಮ್ ಇದ್ದು ಅಲ್ಲಿ?
2: ಅಲ್ಲಿ 14 ಟೀಮ್ಸ್ ಇತ್ತು. ಅದರಲ್ಲಿ ಯಾರೈತೇ ಟಾಪ್ ಮೋಸ್ಟ್ 1 ಅಲ್ಲಿ ಇದ್ರೋ ಅವ್ರಿಗೆ ಲೈಕ್ 15 lakhs ಸಿಕ್ತು. ಇನ್ನು ನಾವು 9th ರ್ಯಾಂಕ್ ಬಂದಿದ್ರಿ, ನಮ್ಮ ಟೀಮ್ 9th ರ್ಯಾಂಕ್ ಬಂತು, ಅದ್ರಲ್ಲಿ ನಮ್ಗೆ 9 lakhs ಸಿಕ್ತು.
1: ಸೊ ಎಷ್ಟು ಜನ ಇದ್ರಿ ಅದರಲ್ಲಿ?
2: ನಮ್ಮ ಟೀಮಿಂದ 5 ಪಾರ್ಟಿಸಿಪೆಂಟ್ಸ್. ಎಲ್ಲ ಬೋಟಲ್ 1-1 ಇತ್ತು. ಸೊ ಅಲ್ಲಿ ಇಲ್ಕಾ 421, ಇಲ್ಕಾ 1, ಆಪ್ಟಿಮಿಸ್ಟ್ 3.
1: ಸೇಲಿಂಗ್ ಕ್ರೀಡೆಯಲ್ಲಿ ನಿನ್ನ ರೋಲ್ ಮಾಡೆಲ್ ಯಾರು, ಹಾಗೆ ಮುಂದಿನ ಗುರಿ ಏನ್ ನಿಂದು? ಈಗ ಒಲಿಂಪಿಯನ್ ವಿಷ್ಣು ಸರವಣನ್ ಇದಾರೆ ನಮ್ಮ ಇಂಡಿಯಾದಿಂದ, ನೇತ್ರಾ ಕುಮಾರ್ ಅನ್ನು, ಕೆಸಿ ಗಣಪತಿ, ವರುಣ್ ಅಂತಿದ್ದಾರೆ. ಸೊ ಇವರೆಲ್ಲ ನಮ್ಮ ಇಂಡಿಯಾದ ಒಲಿಂಪಿಯನ್ಸ್ ಸೇಲಿಂಗ್ ಅಲ್ಲಿ. ಸೊ ನಿಂಗೆ ಯಾರು, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್?
2: ಒಲಿಂಪಿಕ್ ಪ್ಲೇಯರ್ ವಿಷ್ಣು ಸರವಣನ್. ನಾನು ನೋಡಿದ್ದೆ ಅವ್ರ ಜೊತೆ, ಐ ಮೆಟ್ ಹಿಮ್. ನಾನು ಅವಾಗ ಒಂದೇ ನ್ಯಾಷನಲ್ ಆಡಿದ್ದೆ, 2025 ಅಲ್ಲಿ ಮೀಟ್ ಆಗಿದ್ದೆ. ಅವರು BSc ಬಂದಿದ್ರು. ಸೊ ಐ ಮೆಟ್ ಹಿಮ್ ದೇರ್.
1: ಏನಂದ್ರು ಅವರು ಅವಾಗ?
2: ನನಗೆ ಅಷ್ಟು ಡೌಟ್ಸ್ ಇರಲಿಲ್ಲ. ಅವ್ರು ಹೇಳಿದ್ರು, ನೀನು ಯಾವಾಗೈತೆ ದೊಡ್ಡಲಾಗ್ತೀಯ ಅವಾಗ ಮೈಟ್ ಬಿ ನಿಂಗೆ ವೇವ್ ಸಿಗುತ್ತೆ, ವೇವ್ ಇಂದ ನಿಂಗೆ ನೋಡೋಕ್ಕಾಗುತ್ತೆ, ಓಷನಲ್ಲಿ ಮಾಡ್ತೀಯ, ಅವಾಗ ನಿಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತಂತ. ಅವಾಗ ನಾನು 2025 ಅಲ್ಲಿ ಆಯಿತು. ಈ ಇಯರ್ ನಾನು ಫೇಸ್ ಮಾಡಿದೆ ಅದು ವೇವ್ದು, ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಬಂದಿತ್ತು, ಹಲ್ ಬಂದಿತ್ತು, ಎಲ್ಲ ಬಂದಿತ್ತು. ಈ ಇಯರ್ ನಾನು ಫೇಸ್ ಮಾಡಿದೆ, ಅವ್ರು ಹೇಳಿದ್ದೆಲ್ಲ ಫೇಸ್ ಮಾಡಿದೆ.
1: ಅವಾಗ ವಿಷ್ಣು ಅವರು ಹೇಳಿದ್ರಲ್ಲ, ಈಗ ನಿನ್ಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಗುರಿ ಏನಪ್ಪ ನಿಂದೀಗ ಮುಂದೆ?
2: ನನ್ನ ಗೋಲ್ ಇವಾಗೈತೆ, ನಂದು ಸೇಲಿಂಗ್ ಆಗಿದ್ರೆ ಮೈ ಪ್ಯಾಷನ್, ಬಟ್ ನನ್ನ ಫ್ಯೂಚರ್ಗೆ ನಾನು ಇನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ರೆಸ್ಲಿಂಗ್ ಹೋಗ್ತೀನಿ.
1: ಓ, ರೆಸ್ಲಿಂಗ್ ಕಲಿತಾ ಇದೀಯಾ. ಸೊ ಅದ್ರ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಬಂತು ಕುಸ್ತಿಯಲ್ಲಿ?
2: ಥ್ರೂ ಅಶ್ವಿನಿ ದೀದಿ.
0: ಸೊ ಅವ್ರನ್ನ ನೋಡಿ ಇವ್ರಿಗೆ ಸ್ವಲ್ಪ ಮೋಟಿವೇಶನ್ ಬಂತು. ಅವ್ರ ರೆಸ್ಲಿಂಗ್ ನೋಡಿ ನೋಡಿ, ಓಕೆ ದಿಸ್ ಇಸ್ ಅ ಗೇಮ್ ವಿಚ್ ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ ಫ್ಯೂಚರ್. ಏನಕ್ಕಂದ್ರೆ ಸೇಲಿಂಗ್ ಅನ್ನೋದು ಒಂದು ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್, ಅಂಡ್ ಐ ಥಿಂಕ್ ಗೌರ್ಮೆಂಟ್ ಸಪೋರ್ಟು ನಮಗೆ ಇಲ್ಲ ಅಂಡ್ ಸ್ಪಾನ್ಸರ್ಸ್ ಇಲ್ಲ. ಲಾಂಗ್ ಟೈಮಲ್ಲಿ ಇದನ್ನು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ. ಆಸ್ ಅನ್ ಅಡ್ವೆಂಚರ್, ಓಕೆ ಇವರು ತುಂಬ ಅಡ್ವೆಂಚರ್ ಮಾಡಿದ್ದಾರೆ, ಓಷನ್ ಸೇಲಿಂಗ್ ಮಾಡಿದ್ದಾರೆ, ಸೀ ಸೇಲಿಂಗ್ ಮಾಡಿದ್ದಾರೆ, ಲೇಕ್ಸ್ ಅಲ್ಲಿ, ಡ್ಯಾಮ್ಸ್ ಅಲ್ಲಿ, ಆಲ್ಮೋಸ್ಟ್ ಐ ಥಿಂಕ್ ಇಂಡಿಯಾಲಿರೋ ಆಲ್ಮೋಸ್ಟ್ ಡ್ಯಾಮ್ಸ್ ಕವರ್ ಮಾಡ್ಕೊಂಡಿದ್ದಾರೆ, ಓಷನ್ ಕವರ್ ಮಾಡಿದ್ದಾರೆ. ಸೇಲಿಂಗ್ ಅಲ್ಲಿ ಇವಾಗ ಶಿ ಹಸ್ ಡನ್ ಲಾಟ್ ಆಫ್ ಥಿಂಗ್ಸ್, ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂಡ್ ನೌ ಇಟ್ಸ್ ಅ ಟೈಮ್ ಶಿ ಶುಡ್ ಲರ್ನ್ ಸಮಥಿಂಗ್ ನ್ಯೂ. ಸೊ ರೆಸ್ಲಿಂಗ್ ಇಸ್ ಸಮಥಿಂಗ್ ಓಕೆ ವೇರ್ ಇಟ್ಸ್ ಎ ಸ್ಟ್ರೆಂತ್ ರಿಲೇಟೆಡ್ ಗೇಮ್. ಸ್ಟ್ರೆಂತ್ ಅಲ್ಲೂ ಸಹ ಇವಳಿಗೆ ಸ್ವಲ್ಪ ಪಾರ್ಟಿಸಿಪೇಷನ್ ಬರಬೇಕು, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಕಲಿಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲಿಬೇಕು. ಒಂದು ಫೀಮೇಲ್ ಆದ್ಮೇಲೆ ಶಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್, ಅದು ನನ್ನ ಮೇನ್ ಗೋಲ್. ಸೊ ದಟ್ ಈಸ್ ವೇರ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಟು ಪ್ರಿಪೇರ್ ಹರ್ ಫಾರ್ ದ ಬೆಸ್ಟ್ ಆಫ್ ಬೆಸ್ಟ್, ಇನ್ ಬೆಸ್ಟ್ ಆಗುತ್ತೆ ಅವಳಿಗೆ. ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಟು ಗೆಟ್ ದಟ್ ಟಿಲ್ ಹರ್.
1: ಸಮನ್ವಿ, ಈಗ ನೀನು ಸೇಲಿಂಗ್ ಜೊತೆ ಜೊತೆಗೆ ಕುಸ್ತಿಯನ್ನ ಕಲಿತಾ ಇದೀಯಾ, ಎರಡೂ ಕ್ರೀಡೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದೆ ನಾ ನಿನ್ಗೆ?
2: ನಾನು ಅಂದ್ರೆ ಸೇಲಿಂಗ್ ಆದ್ರೆ ನಾನು 1 year ಅಲ್ಲಿ ಅಟ್ ಲೀಸ್ಟ್ ಮೈಟ್ ಬಿ ನಿನ್ 1 or 2 ನ್ಯಾಷನಲ್ಸ್ ಆಡ್ಬೋದು, ಆರ್ ಮೈಟ್ ನಾಟ್ ಆಡಲ್ಲ. ಬಟ್ ನನ್ಗೆ ಇವಾಗ ಮೇನ್ ಗೋಲ್ ಐತೆ, ನಾನು ರೆಸ್ಲಿಂಗ್ ಮಾಡ್ತೀನಿ.
1: ರೆಸ್ಲಿಂಗ್ ಬಹಳಷ್ಟು ಟೂರ್ನಮೆಂಟ್ ಗಳು ನಡೀತಾ ಇರ್ತದೆ, ಬೇರೆ ಬೇರೆ ಕಡೆ ನಡೀತಾ ಇರ್ತದೆ, ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿಮ್ಗೆ. ಯಾವ್ದು ಮಟ್ಟಿ ಕುಸ್ತಿ ಕಲಿತಾ ಇದೀಯಾ? ಮ್ಯಾಟ್.
2: ಮ್ಯಾಟ್.
1: ಅಶ್ವಿನಿ ಅವರೇ, ನಿಮ್ಮ ಮಗಳ ಬಗ್ಗೆ ನೀವೇನ್ ಕನಸು ಕಂಡಿದ್ದೀರಾ?
0: ಒಂದು ನಾನು ಇವ್ರದ್ರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಶಿ ಇಸ್ ವೆರಿ ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೆ ನಾನು ಪುಷ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ ದಟ್ ನನಗೆ ಮಾಡಬೇಕಾಗಿರೋದು ಓನ್ಲಿ 3 things, ಸಪೋರ್ಟಿಂಗ್ ಹರ್ ಡ್ರೀಮ್ಸ್, ಅವ್ರಿಗೆ ಮೋಟಿವೇಶನ್ ಮಾಡೋದು ಅವ್ರ ಡೌನ್ ಅಲ್ಲಿ ಇದ್ದಾಗ, ಆಮೇಲೆ ಅವ್ರಿಗೆ ಅವಾಗವಾಗ ಚಿನ್ನ ಪುಟ್ಟ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಅವ್ರಿಗೆ ಅದು ಒಂದು ಪುಷ್ ಅನ್ನೋದು ಬೇಕಾಗಿರುತ್ತೆ. ಹೋಗೋ ಮುಂಚೆ ಅವ್ರು ನನಗೆ ಏನ್ ಕೇಳ್ತಾರಂದ್ರೆ, ಬಿಟ್ಟು ಮಮ್ಮಿ ಇಫ್ ಐ ಡೋಂಟ್ ಗೆಟ್ ಮೆಡಲ್ ವಿಲ್ ಯು ಬಿ ಅಪ್ಸೆಟ್? ಒಂದೇ ಕ್ವೆಶನ್ ನನಗೆ ಅವ್ರು ಕೇಳೋದು. ದೆನ್ ಐ ಸೆಡ್ ಫರ್ಗೆಟ್ ಅಬೌಟ್ ವಾಟ್ ಯು ಗೆಟ್, ಓಕೆ ವಾಟ್ ಈಸ್ ಅ ರಿಸಲ್ಟ್, ಫರ್ಗೆಟ್ ಅಬೌಟ್ ಇಟ್, ಹೋಗ್ಬಿಟ್ಟು ಈವೆಂಟ್ ಎಂಜಾಯ್ ಮಾಡ್ಕೊಂಬ ಅಷ್ಟೇ. ವಾಟ್ ಎವರ್ ರಿಸಲ್ಟ್ ದಟ್ ಈಸ್ ಸೆಕೆಂಡ್ರಿ, ರಿಸಲ್ಟ್ ಮೇಲೆ ಏನು ನನ್ಗೆ ಡಿಪೆಂಡ್ ಆಗಲ್ಲ. ಡಿಡ್ ಯು ಗೋ ದೇರ್, ನೀನು 100% ಅಲ್ಲಿ ಕೊಟ್ಟಿಯಾ, ಆ್ಯಂಡ್ ವಾಟ್ ಎವರ್ ರಿಸಲ್ಟ್ ದಟ್ ಈಸ್ ಸೆಕೆಂಡ್ರಿ. ಸೊ ದಟ್ ವೇ ಶಿ ಇಸ್ ಸೆಲ್ಫ್ ಮೋಟಿವೇಟೆಡ್. ಅವಾಗ ಅವಾಗ ಸ್ವಲ್ಪ ಸ್ಟಕ್ ಆಗ್ತಾರೆ, ಅವಾಗ ಪುಷ್ ಮಾಡ್ಬೇಕಾಗುತ್ತೆ, ಆರ್ ಎಲ್ಸ್ ಶಿ ಇಸ್ ಡೂಯಿಂಗ್ ಗುಡ್. ಅಂಡ್ ಡ್ರೀಮ್ ಅನ್ನೋದು ಏನಿಲ್ಲ ನನಗೆ, ವಾಟ್ ಎವರ್ ಹರ್ ಡ್ರೀಮ್ಸ್ ಐ ವಿಲ್ ಸಪೋರ್ಟ್ ಹರ್ ಟು ಅಚೀವ್ ಹರ್ ಡ್ರೀಮ್ಸ್. ಅವಳಿಗೆ ಏನು ಗೋಲ್ ಹಾಕಿಲ್ಲ ಇವಾಗವರೆಗೂ, ಆ್ಯಂಡ್ ಮುಂದೆನೂ ಹಾಕಲ್ಲ, ಬಿಕಾಸ್ ಶೀ ಇಸ್ ವೆರಿ ಕ್ಲಿಯರ್ ವಿತ್ ಹರ್ ಗೋಲ್ಸ್. ಅವ್ರಿಗೆ ಏನಾಗಬೇಕು, ಏನು ಅಚೀವ್ ಮಾಡಬೇಕು. ಶೀ ಆ್ಯಕ್ಚುಲಿ ಹ್ಯಾಸ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಎನ್ ಆರ್ಮಿ ಆಫೀಸರ್, ಡಿಫೆನ್ಸ್ ಆಫೀಸರ್. ಸೊ ಮೈ ರೆಸ್ಪಾನ್ಸಿಬಿಲಿಟೀಸ್ ಓಕೆ, ಅವ್ರಿಗೆ ಅದು ರೋಡ್ ಮ್ಯಾಪ್ ನೋಡ್ಸೋದು. ಇವ್ರ ಡ್ರೀಮ್

0: ಏನಿದೆ, ಓಕೆ ಐ ವಿಲ್ ಶೋ ಯು ದ ರೋಡ್ ಮ್ಯಾಪ್. ಅವ್ರಿಗಿಂತ ಜಾಸ್ತಿ ನಾನೇ ರಿಸರ್ಚ್ ಮಾಡ್ತಾ ಇರ್ತೀನಿ, ಓಕೆ ಇವಳಿಗೆ ಏನೇನು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಏನೇನು ಬುಕ್ಸ್ ಇವಾಗಿಂದನೇ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ. ಇವರು ಅಷ್ಟೇ ಸೇಲಿಂಗ್ ಹೇಳಿದ್ರು, ಓಕೆ ಗೋ ಫಾರ್ ಇಟ್, ನಿಮಗೆ ಸೇಲಿಂಗ್ ಇಷ್ಟನ ಸರಿ. ಆಮೇಲೆ ನಾನು ಸೇಲಿಂಗ್ ಬಗ್ಗೆ, ಇವಳಿಗಿಂತ ಜಾಸ್ತಿ ನಾನು ಓದ್ತಿದ್ದೆ ಸೇಲಿಂಗ್ ಬಗ್ಗೆ, ಓಕೆ ಸೇಲಿಂಗ್ ಏನಿದೆ, ಏನು ಸ್ಪೋರ್ಟ್ಸ್ ಇದೆ, ಏನೇನು ಕ್ಯಾಟಗರಿ ಇದೆ, ಫಾರ್ ಎಕ್ಸಾಂಪಲ್ ಇವಳಿಗೆ ನಾನು ಏನೇನು ವರ್ಕ್ಔಟ್ ಮಾಡಿಸ್ಬೇಕು, ಓ ಇವಳಿಗೆ ಕೋರ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆರ್ಮ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆ ಪ್ರಿಪ್ರೇಷನ್ ಅನ್ನು ಇವಳಿಗೆ ಏನು ಆಸೆನೋ ಅದ್ರ ಪ್ರಕಾರ ನಾನು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿರ್ತೀನಿ. ಹಾಗೆ
1: ಆ ರೀತಿ ನಿಮ್ಮ ಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ?
0: ಎನ್ಕರೇಜ್ಮೆಂಟ್ ಆಲ್ವೇಸ್ ದೇರ್ ಫ್ರಮ್ ಮೈ ಎಂಡ್. ಏನಂದ್ರೆ, ಓಕೆ ಎನಿವೇರ್ ಇಫ್ ಶಿ ಗೋಸ್ ರಾಂಗ್, ಅಲ್ಲಿ ಒಂದು ಸ್ವಲ್ಪ ಗೈಡೆನ್ಸ್ ಕೊಟ್ಟಿರ್ತೀನಿ, ಬಟ್ ಐ ಡೋಂಟ್, ಅವ್ರ ಆಸೆಗೆ ನಾನು ಯಾವತ್ತು ಬ್ಲಾಕೇಜ್ ಆಗಿ ಅಂತೂ ನಿಂತ್ಕೊಳಲ್ಲ.
1: ಒಳ್ಳೆಯದು ಪುಟಾಣಿ ಸಮನ್ವಿ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿರಿ, ಧನ್ಯವಾದ. ಹಾಗೆ ಅಶ್ವಿನಿ ಮೇಡಮ್, ನಿಮಗೂ ಕೂಡ ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
2: ಥ್ಯಾಂಕ್ ಯು.
3: ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಂಗಳೂರು, ಸಮಯ 9:58.40. ಆತ್ಮೀಯ ಕೇಳುಗರೇ, ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ 100.3 FM ಫೋನ್ ಇನ್ ಟೆಲಿಕ್ವಿಸ್ ಇದೇ ಮೇ 19 ಪ್ರತಿ ಮಂಗಳವಾರ ರಾತ್ರಿ 9:30 to 10:30 ಪ್ರಸಾರವಾಗಲಿದೆ. ಇದಕ್ಕಾಗಿ ನೀವು ಕರೆ ಮಾಡಬೇಕಾದ ದಿನ ಮೇ 19, ಮಂಗಳವಾರ ಬೆಳಿಗ್ಗೆ 10:00 to 11:30. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. 100.3 FM ಟೆಲಿಕ್ವಿಜ್, ಪ್ರಶ್ನೆಗಳಾಚೆ ಒಂದು ಹೆಜ್ಜೆ.

ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ.ಜೆ. ಶ್ರೀನಿವಾಸ ಅಯ್ಯಂಗಾರ್ ಅವರ ವೀಣಾವಾದನ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ತ್ಯಾಗರಾಜರ ಕೃತಿ ರಾಮಾಭಿರಾಮ ದರ್ಬಾರ್ ರಾಗ ಮಿಶ್ರ ಚಾಪುತಾಳ.

ಮುಂದೆ ಕೇಳಿ ತಿಲ್ಲಾನ, ಮೈಸೂರು ವೀಣಾ ಶೇಷಣ್ಣ ಅವರ ಕೃತಿ, ಜಂಜೂಟಿ ರಾಗ ಆದಿತಾಳ.

ಇದುವರೆಗೆ ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಅವರ ವೀಣಾವಾದನ ಕೇಳಿದಿರಿ. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆತ್ಮೀಯ ಕೇಳುಗರಿ, ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ 100.3 FM ಫೋನ್ ಇನ್ ಟೆಲಿಕ್ವಿಜ್ ಇದೇ ಮೇ 19 ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗಲಿದೆ. ಇದರ ಮೊದಲ ಕಾರ್ಯಕ್ರಮಕ್ಕಾಗಿ ಮೇ 19 ಮಂಗಳವಾರ ಬೆಳಿಗ್ಗೆ 10:00 to 11:30 ನೀವು ಕರೆ ಮಾಡಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 ಎಸ್ಟಿಡಿ ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 100.3 FM ಟೆಲಿ ಕ್ವಿಜ್ ಪ್ರಶ್ನೆಗಳಾಚೆ ಒಂದು ಹೆಜ್ಜೆ. ಆಕಾಶವಾಣಿ ಮಂಗಳೂರು, ಈಗ ಹಿಂದಿ ಚಿತ್ರಗೀತೆಗಳು. ಈ ಕಾರ್ಯಕ್ರಮದಲ್ಲಿ ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯವಿರುವ ಕೆಲವು ಗೀತೆಗಳು ಜೋಜಿ.

ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ಯಾರ ದಿಲ್ದಾರ ಚಿತ್ರದ ಗೀತೆ, ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಗಾಯಕ ಜೋಡಿ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿರುವವರು ಅನು ಮಲೇಕ್.

ಹೇ ಮೇರಿ ಜಾನ್ ಚಿತ್ರಕ್ಕಾಗಿ ಅನುರಾಧ ಪೌದ್ವಾಳ್ ಹಾಗೂ ಬಪ್ಪಿ ಲಹರಿ ಅವರು ಹಾಡಿರುವ ಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಮಜ್ರೂ ಸುಲ್ತಾನ್ಪುರಿ ಅವರ ರಚನೆಗೆ ಸಂಗೀತ ನೀಡಿರುವವರು ಬಪ್ಪಿ ಲಹರಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಜ್ರು ಸುಲ್ತಾನ್ ಪುರಿ ಅವರ ಸಾಹಿತ್ಯದ ಕೆಲವು ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ವಂದನ, 6:30 ಚಿಂತನ ಎಂಆರ್ ವಾಸುದೇವ್ ಅವರಿಂದ, ತತ್ವಪದ 6:40, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ವೀರಕುಮಾರ್ ಕೆ. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, ಮೈಸೂರು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಚಿತ್ರಗೀತೆಗಳು, 8:40 ಪ್ರಾಯೋಜಿತ ಕಾರ್ಯಕ್ರಮ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಪ್ರಾಂಶುಪಾಲರಾದ ಚೇತನ್ ರಾಜ್ ರತ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ, ಪ್ರಾಯೋಜಕರು ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. 9:00 ಕೆಂಪು ಕಳವೆ, ಕೆಟಿ ಗಟ್ಟಿಯವರ ಕಾದಂಬರಿಯನ್ನು ಆಧರಿಸಿದ ಬಾನುಲಿ ಧಾರಾವಾಹಿಯ 34ನೇ ಕಂತು. 9:30 ಹಿಂದಿ ಚಿತ್ರಗೀತೆಗಳು, 10:00 ಸಿಐಟಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯ ರಾಗ, ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ದೇಬು ಚೌಧರಿ ಅವರ ಸಿತಾರ್ವಾದನ ಕೇಳಬಹುದು.

12:05 ವನಿತಾ ವಿಹಾರ, ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ, ಹಾಗೂ ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ, ಶಾಖದ ಅಲೆಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಣಾಮ, ಈ ಕುರಿತು ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳಬಹುದು. 1:20 ಸ್ವರಮಾಧುರ್ಯ, ಎಂಎಸ್ ಅನಂತರಾವ್ ಅವರು ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ಚಿತ್ರಗೀತೆಗಳನ್ನು ಕೇಳಬಹುದು. ಸಾಯಂಕಾಲದ ಪ್ರಸಾರದಲ್ಲಿ 5:00 ಜನಪದ ಸಂಗೀತ, ಕಾವ್ರಾಡಿ ವಾಲ್ತೂರಿನ ಶ್ರೀ ನಾಗರಾಜ ಪಾಣ ಮತ್ತು ಬಳಗದವರಿಂದ ಪಾಣರಾಟದ ಹೊಗಳಿಕೆಗಳು. 5:30 ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾ ಪತ್ರ. 6:00 ತುಳು ಸುದ್ದಿ ಸಾರಾಂಶ. 6:50 ಕಿಸಾನ್ ವಾಣಿ, ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೆರ್ವಾ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ತೋಟಗಾರಿಕಾ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ಯುವವಾಣಿ, ಕೆನರಾ ಕಾಲೇಜು ಮಂಗಳೂರು, ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಕೊಂಕಣಿ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಭಾರತಿ. 10:00 ಶಾಸ್ತ್ರೀಯ ಸಂಗೀತ, ಜಾನ್ ಹಿಗಿನ್ಸ್ ಭಾಗವತರ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.